392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಶನಿವಾರ. ರಾಷ್ಟ್ರೀಯ ಪಂಚಾಂಗ 1948 ಶಾಲಿವಾಹನ ಶಕವರ್ಷ, ಆಷಾಢ ಮಾಸದ 6ನೇ ದಿನ ಅಂದರೆ 2026

ಇಸ್ವಿ ಜೂನ್ ತಿಂಗಳಿನ 27ನೆಯ ತಾರೀಖು. ಈಗ ಸಮಯ ಸರಿಯಾಗಿ ಬೆಳಗಿನ 5:58:50. ನಿಲಯದ ಈ ದಿನದ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭೋದಯ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಆಕಾಶವಾಣಿ ಧಾರವಾಡ. ಈಗ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ.
4: ಆಟ ಎನ್ನುವುದು ಮಕ್ಕಳ ಜೀವನದ ಅತ್ಯಂತ ಮುಖ್ಯ ಭಾಗ. ಆಟದಿಂದ ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಸಂತೋಷ ಮತ್ತು ಜೀವನಕ್ಕೆ ಉತ್ಸಾಹ ಸಿಗುತ್ತದೆ. ಹಳೆಯ ಕಾಲದಲ್ಲಿ ಮಕ್ಕಳು ಮೈದಾನದಲ್ಲಿ ಓಡಾಡಿ ಆಟವಾಡುತ್ತಿದ್ದರು. ಕಬ್ಬಡ್ಡಿ, ಲಗೋರಿ, ಕುಂಟೆಬಿಲ್ಲಿ, ಚಿನ್ನಿದಾಂಡು, ಗಿಲ್ಲಿದಾಂಡು, ಕಣ್ಣುಮುಚ್ಚಾಲೆ, ಖೋಖೋ, ಗುಂಡಾ, ಇಂತಹ ಆಟಗಳು ಮಕ್ಕಳ ಬಾಲ್ಯವನ್ನು ಸುಂದರವಾಗಿಸಿದ್ದವು. ಆದರೆ ಇಂದಿನ ಕಾಲದಲ್ಲಿ ಆಟಗಳ ರೂಪವೇ ಬದಲಾಗಿದೆ. ಈಗಿನ ಮಕ್ಕಳ ಆಟಗಳಲ್ಲಿ ಮೊಬೈಲ್, ವಿಡಿಯೋ ಗೇಮ್, ಆನ್ಲೈನ್ ಆಟಗಳು ಮತ್ತು ಡಿಜಿಟಲ್ ಜಗತ್ತು ಹೆಚ್ಚು ಕಾಣಿಸುತ್ತಿದೆ. ಮಕ್ಕಳು ಹೊರಗೆ ಓಡುವುದಕ್ಕಿಂತ ಮೊಬೈಲ್ ಪರದೆಯ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೇಹದ ಚಟುವಟಿಕೆ ಕಡಿಮೆಯಾಗಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಆಟ ಎಂದರೆ ಕೇವಲ ಸಮಯ ಕಳೆಯುವುದಲ್ಲ, ಅದು ಕಲಿಕೆಯ ಒಂದು ಭಾಗ. ಆಟದಿಂದ ಮಕ್ಕಳಲ್ಲಿ ನಾಯಕತ್ವ, ಸ್ನೇಹ, ಸಹಕಾರ, ತಾಳ್ಮೆ ಮತ್ತು ಸಮಸ್ಯೆ ಪರಿಹಾರ ಮಾಡುವ ಗುಣಗಳು ಬೆಳೆಯುತ್ತವೆ. ಆದರೆ ಇಂದಿನ ಅನೇಕ ಡಿಜಿಟಲ್ ಆಟಗಳು ಮಕ್ಕಳನ್ನು ಒಂಟಿತನದ ಕಡೆಗೆ ಕರೆದೊಯ್ಯುತ್ತಿವೆ. ಒಬ್ಬ ಬಾಲಕ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡಿದು ಗೇಮ್ ಆಡಲು ಕುಳಿತುಕೊಳ್ಳುತ್ತಿದ್ದ. ತಾಯಿ ಹಲವು ಬಾರಿ ಹೊರಗೆ ಹೋಗಿ ಆಟವಾಡು ಎಂದು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಒಂದು ದಿನ ಅವನ ಓಣಿಯ ಸ್ನೇಹಿತ ಬಂದು ಬಾರೋ ಆಟವಾಡೋಣ ಎಂದಾಗ ಮೊದಲಿಗೆ ಆಸಕ್ತಿ ಇಲ್ಲದೆ ಸುಮ್ಮನೆ ಕೂತ ಆ ಬಾಲಕ ಆಮೇಲೆ ಗೆಳೆಯನ ಮಾತಿಗೆ ಹೋಗೊಟ್ಟು ಮತ್ತೆ ಬಾ ನಾನು ನಿನಗೆ ಒಂದು ಆಟ ಕಲಿಸುತ್ತೇನೆ ಎಂದಾಗ ಅವರು ಮನೆಯವರೆಗೆ ಕರೆದುಕೊಂಡು ಹೋಗಿ ನಾಲ್ಕು ಸ್ನೇಹಿತರು ಸೇರಿ ಲಗೋರಿ ಆಟ ಆಡಿದರು. ಮೊದಲಿಗೆ ಬಾಲಕ ಆಸಕ್ತಿ ತೋರಿಸಲಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ಅವನು ಓಡಾಡಿ ಸಂತೋಷದಿಂದ ಆಟವಾಡಲು ಶುರು ಮಾಡಿದ. ಆಸಕ್ತಿ ಇಲ್ಲದವರಿಗೂ ಆಟ ಆಸಕ್ತಿ ತುಂಬುತ್ತದೆ. ಮಕ್ಕಳಿಗೆ ನಿಜವಾದ ಆಟದ ಅನುಭವ ಸಿಕ್ಕರೆ ಅವರು ಸಂತೋಷದಿಂದ ಅದರಲ್ಲಿ ತೊಡಗುತ್ತಾರೆ. ಇಂದಿನ ಆಟಗಳಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಕೆಲವು ಡಿಜಿಟಲ್ ಆಟಗಳು ಮಕ್ಕಳಲ್ಲಿ ಚಿಂತನೆ ಮತ್ತು ತಂತ್ರಜ್ಞಾನ ಜ್ಞಾನವನ್ನು ಹೆಚ್ಚಿಸಬಹುದು. ಆದರೆ ಅವು ಮಿತಿಯಲ್ಲಿದ್ದರೆ ಮಾತ್ರ ಒಳ್ಳೆಯದು. ಹೆಚ್ಚು ಸಮಯ ಮೊಬೈಲ್ ಆಟಗಳಲ್ಲಿ ಕಳೆಯೋದರಿಂದ ಕಣ್ಣಿನ ಸಮಸ್ಯೆ, ಕೋಪ, ನಿದ್ರಾ ಕೊರತೆ ಮತ್ತು ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಪೋಷಕರು ಮಕ್ಕಳ ಜೊತೆ ಆಟವಾಡುವುದು ಬಹಳ ಮುಖ್ಯ. ಮಕ್ಕಳಿಗೆ ಕೇವಲ ಮೊಬೈಲ್

0: ಬೇಡ ಎಂದು ಹೇಳುವುದರಿಂದ ಸಾಲದು. ಅವರಿಗೆ ಪರ್ಯಾಯವಾಗಿ ಒಳ್ಳೆಯ ಆಟಗಳನ್ನು ಪರಿಚಯಿಸಬೇಕು. ವಾರಕ್ಕೆ ಒಂದು ದಿನ ಕುಟುಂಬದ ಜೊತೆ ಹೊರಾಂಗಣ ಆಟ, ಸೈಕಲ್ ಸವಾರಿ ಅಥವಾ ಪಾರ್ಕಿಗೆ ಹೋಗುವ ಅಭ್ಯಾಸ ಬೆಳೆಸಬಹುದು. ಶಾಲೆಗಳಲ್ಲಿಯೂ ಆಟಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಇಂದಿನ ಅನೇಕ ಮಕ್ಕಳು ಅಂಕಗಳಿಗೆ ಮಾತ್ರ ಓಡಾಡುತ್ತಿದ್ದಾರೆ. ಆದರೆ ಆಟವಿಲ್ಲದ ಬಾಲ್ಯ ಸಂಪೂರ್ಣವಾಗುವುದಿಲ್ಲ. ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ. ಹಳೆಯ ಆಟಗಳಲ್ಲಿ ಮಕ್ಕಳಿಗೆ ಪ್ರಕೃತಿಯ ಸಂಪರ್ಕ ಇತ್ತು. ಮಣ್ಣಿನಲ್ಲಿ ಓಡಾಡುವುದು, ಮರ ಹತ್ತುವುದು, ಸ್ನೇಹಿತರ ಜೊತೆ ಜಗಳ ಮಾಡಿ ಮತ್ತೆ ಒಂದಾಗುವುದು, ಇವೆಲ್ಲ ಜೀವನ ಪಾಠಗಳಾಗಿದ್ದವು. ಈಗಿನ ಮಕ್ಕಳಿಗೆ ಈ ಅನುಭವಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ನಾವು ಹಳೆಯ ಆಟಗಳ ಸೌಂದರ್ಯವನ್ನು ಮತ್ತೆ ಮಕ್ಕಳಿಗೆ ಪರಿಚಯಿಸಬೇಕು. ಡಿಜಿಟಲ್ ಜಗತ್ತು ಬೇಕು, ಆದರೆ ಅದರ ಜೊತೆ ನಿಜವಾದ ಜೀವನದ ಆಟಗಳು ಅಗತ್ಯ. ಕೊನೆಗೆ ಹೇಳುವುದಾದರೆ, ಆಟ ಎನ್ನುವುದು ಮಕ್ಕಳ ಹಕ್ಕು. ಅದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಆಧಾರ. ಈಗಿನ ಆಟಗಳಲ್ಲಿ ತಂತ್ರಜ್ಞಾನ ಇದ್ದರೂ ಮಾನವೀಯತೆ ಮತ್ತು ಸಂತೋಷ ಕಳೆದು ಹೋಗಬಾರದು. ಮೊಬೈಲ್ ಆಟಗಳು ಸಮಯ ಕಳೆಯಬಹುದು, ಆದರೆ ನಿಜವಾದ ಆಟಗಳು ಜೀವನ ಕಟ್ಟುತ್ತವೆ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
2: ರೈತ ಬಾಂಧವರೇ ನಮಸ್ಕಾರ. ಗೋವಿನ ಜೋಳ ಮುಂಗಾರಿನಲ್ಲಿ ಸಂಕರಣ ತಳಿಗಳಾದ EH 43, 40, 42, GH 0727 ತಳಿಗಳನ್ನು ಆಯವಲಯಕ್ಕೆ ಸಂಬಂಧಿಸಿದಂತೆ ಬಿತ್ತಲು ಶಿಫಾರಸು ಮಾಡಲಾಗಿದೆ. ಬೀಜವನ್ನು 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ, 20 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ ಅಂತರದಲ್ಲಿ ಮತ್ತು 5 ಸೆಂಟಿಮೀಟರ್ಗಿಂತ ಹೆಚ್ಚು ಆಳವಿಲ್ಲದಂತೆ ಬಿತ್ತನೆಯನ್ನು ಮಾಡಬೇಕು. ಶಿಫಾರಿತ ರಾಸಾಯನಿಕ ಗೊಬ್ಬರ ಪ್ರತಿ ಎಕರೆಗೆ 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 10 ಕಿಲೋಗ್ರಾಂ ಪೊಟ್ಯಾಶ್. ಬಿತ್ತುವಾಗ ಶಿಫಾರಿತ ಪ್ರಮಾಣದ ಶೇಕಡ 50 ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಪೊಟ್ಯಾಶನ್ನು ಕೊಡಬೇಕು. ಉಳಿದ ಶೇಕಡ 50 ಸಾರಜನಕವನ್ನು ಬಿತ್ತನೆಯಾದ 25-30 ದಿವಸಗಳಲ್ಲಿ ಮೇಲ್ಗೊಬ್ಬರವಾಗಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವಾಗ ಕೊಡಬೇಕು. ಇಲ್ಲವೇ ಗೋವಿನ ಜೋಳ ಬಿತ್ತಿದ ಅಥವಾ ಮರುದಿನ ಅಟ್ರಾಜಿನ್ ಪ್ರತಿ ಎಕರೆಗೆ 0.8 ಕಿಲೋಗ್ರಾಂ ಸಿಂಪರಣೆ ಮಾಡಿ 20-25 ದಿನಗಳ ನಂತರ ಟೆಂಬೋಟ್ರಿಯಾನ್ 115 ಮಿಲಿಲೀಟರ್ ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಇಲ್ಲವೇ ಬಿತ್ತನೆಯಾದ 20-25 ದಿನಗಳ ನಂತರ ಶೇಕಡ 80.24 ಸೋಡಿಯಂ ಲವಣವನ್ನು 0.5 ಕಿಲೋಗ್ರಾಂ ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದ ಬಿತ್ತನೆಯ ನಂತರದ ದಿನಗಳಲ್ಲಿ ಬರುವ ದ್ವಿದಳ ಜಾತಿಯ ಕಸವನ್ನು ನಿಯಂತ್ರಿಸಬಹುದು. ಇಲ್ಲವೇ ಬಿತ್ತನೆಯಾದ 25 ದಿನಗಳ ನಂತರ 1 ಅಥವಾ 2 ಬಾರಿ ಎಡೆಕುಂಟೆ ಮಾಡಿ ಪ್ರತಿ ಎಕರೆಗೆ ಶೇಕಡ 80.8 ಕಿಲೋಗ್ರಾಂ 2.4D ಸೋಡಿಯಂ ಲವಣವನ್ನು ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ವಿಶೇಷ ಸೂಚನೆ: ಸಮೀಪದ ದ್ರಾಕ್ಷಿ, ಹತ್ತಿ, ದ್ವಿದಳ ಧಾನ್ಯದ ಬೆಳೆಗಳು, ಆಲೂಗಡ್ಡೆ ಮತ್ತು ಕುಂಬಳ ಜಾತಿಗೆ ಸೇರಿದ ಬೆಳೆಗಳಿಗೆ ಸಿಂಪರಣೆ ಹೋಗದಂತೆ ಎಚ್ಚರ ವಹಿಸಬೇಕು. ಇನ್ನು ಕಳೆ ಹತೋಟಿ: ಬೀಜ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಸಿಂಪರಣೆಯ ಸಮಯದಲ್ಲಿ ಮಣ್ಣು ಹುಡಿಯಾಗಿದ್ದು ಸಾಕಷ್ಟು ತೇವ ಹೊಂದಿರಬೇಕು. ಅಟ್ರಾಜಿನ್ ಪ್ರಮಾಣ ಶಿಫಾರಸಿನ ಪ್ರಮಾಣಕ್ಕಿಂತ ಹೆಚ್ಚಾದಲ್ಲಿ ಜೋಳದ ಮೊಳಕೆ ಪ್ರಮಾಣ ಮತ್ತು ಬೆಳೆ ಕುಂಠಿತವಾಗ್ತದೆ. ಉದ್ದು ಉತ್ತರ ಕರ್ನಾಟಕದ ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಯಾಗಿದ್ದು ಇದನ್ನು ಬೀದರ್, ಕಲಬುರಗಿ, ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಬೆಳೆಯಲಾಗ್ತದೆ. ಉದ್ದು ಬಿತ್ತನೆಯ ಪ್ರಕ್ರಿಯೆಯಲ್ಲಿ ಪ್ರತಿ ಎಕರೆಗೆ ಉದ್ದು ತಳಿಯಾದ DU1 ತಳಿಯ ಬೀಜವನ್ನು 6-7 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ 2 ಟನ್, ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 200 ಗ್ರಾಂ. ಇನ್ನು ರಾಸಾಯನಿಕ ಗೊಬ್ಬರಗಳು: ಸಾರಜನಕ 10 ಕಿಲೋಗ್ರಾಂ, ರಂಜಕ 20 ಕಿಲೋಗ್ರಾಂ. ಈ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಬಳಸಬಹುದು. ಉದ್ದು ಬಿತ್ತನೆಯನ್ನು ಬೀಜ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಏಕಕಾಲಕ್ಕೆ ಬಿತ್ತನೆ ಮಾಡುವ ಕೂರಿಗೆಯನ್ನು ಉಪಯೋಗಿಸಿ ಶಿಫಾರಸಿದ ಎಲ್ಲ ರಾಸಾಯನಿಕ ಗೊಬ್ಬರವನ್ನು ಬಿತ್ತನೆ ಮಾಡುವಾಗ ಹಾಕಬೇಕು. ಬಿತ್ತುವ ಪೂರ್ವದಲ್ಲಿ ಬೆಳೆಯ ಬರೋನಿರೋಧಕ ಗುಣ ಹೆಚ್ಚಿಸಲು ಬೀಜವನ್ನು ಶೇಕಡ 2 ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1/2 ಗಂಟೆ ನೆನೆಸಿ ನೆರಳಿನಲ್ಲಿ ಕನಿಷ್ಠ 7 ಗಂಟೆ ಒಣಗಿಸಬೇಕು. ನಂತರ ರೈಸೋಬಿಯಂ ಜೀವಾಣುಗಳಿಂದ

0: ಉಪಚರಿಸಿ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಮತ್ತು ಬೀಜದಿಂದ ಬೀಜಕ್ಕೆ 10 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತನೆಯನ್ನು ಮಾಡಬೇಕು. ಉದ್ದು, ಗೋಧಿ, ಸರದಿ ಬೆಳೆಯಲ್ಲಿ ಉದ್ದಿನ ಬೆಳೆಗೆ 2 ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ ಹಾಕುವುದರಿಂದ ಉದ್ದಿನಲ್ಲಿ ಸಿಫಾರಿಸಿದ ಶೇಕಡ 50 ರಂಜಕ ಮತ್ತು ಗೋಧಿಯಲ್ಲಿ ಶೇಕಡ 25 ಸಾರಜನಕ ಉಳಿತಾಯ ಮಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್. ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11 ಗಂಟೆಯವರೆಗೆ.
3: ಸಿದ್ಧಿಯ ಪರ್ವತ ಏರಲು ಸೋಪಾನ.
2: ಆಕಾಶವಾಣಿ ಧಾರವಾಡ.
4: ಆಲೋಚನೆ ನಮ ಆಲೋಚನೆ,
2: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಪಾಲನೆ ಪೋಷಣೆ ಬೇಕಾಲೋಚನೆ.
5: ಕೇಳುಗರೆ ನಮಸ್ಕಾರ. ಸಂಕಲ್ಪ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳೋಣ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
6: ಕೇಳುಗ್ರ, ಶಾಲೆ ಶುರು ಆಗ್ಯದ, ಮಕ್ಕಳು ಶಾಲೆಗೆ ಹೊಂಟಾರ. ಅಭ್ಯಾಸ ಮಾಡ್ತಾ ಮಾಡ್ತಾ ಕೂತಾಗ ಮಕ್ಕಳಿಗೆ, ಏನಪ್ಪ ನಿನ್ನ ಮುಂದಿನ ಗುರಿ, ಏನು ಏನಾಗ್ಬೇಕಂತ ಮಾಡಿ ಅಂತ ಕೇಳಿದಾಗ, ಸಣ್ಣ ಹುಡುಗರಿದ್ದು ಅಂದ್ರ ನಾ ಪೊಲೀಸ್ ಆಗ್ತೀನಿ, ನಾ ಕಂಡಕ್ಟರ್ ಆಗ್ತೀನಿ, ನಾ ಬಸ್ ಹೊಡೆಯೋ ಡ್ರೈವರ್ ಆಗ್ತೀನಿ ಅಂತ ಹೇಳ್ತಾರ. ಆ ನಿಮಿಷಕ್ಕೆ ನಮಗ ಒಂದೊಂದ್ಸತಿ ನಗು ಬರ್ತದ, ಯಾಕಂದ್ರೆ ನಾವು ಸ್ವಲ್ಪ ಜೀವನ ಕಂಡೀವಿ, ಮಕ್ಕಳು ಇನ್ನೂ ಕಾಣಬೇಕಾಗ್ಯದ. ಇಷ್ಟಕ್ಕೆ ಇವ್ರು ಅಲ್ಪತೃಪ್ತರಾಗಿ ನಾ ಪೊಲೀಸ್ ಆಗ್ತೀನಿ, ನಾ ಡ್ರೈವರ್ ಆಗ್ತೀನಿ, ಕಂಡಕ್ಟರ್ ಆಗ್ತೀನಿ ಅಂತಾರಲ್ಲ. ಇಲ್ಲ, ದೊಡ್ಡ ಸಂಕಲ್ಪ ಇಟ್ಕೋಬೇಕು, ದೊಡ್ಡ ಗುರಿ ಇಟ್ಕೋಬೇಕು, ಬದುಕಿನೊಳಗೆ ಸಾಧಿಸಬೇಕು ಅಂತ ನಾವು ಒಂದು ಭಾಷಣ ಕೊಡ್ತೀವಿ. ಆದ್ರೆ ಅಲ್ಲೇ ನಮ್ಮ ಮಗುವಿನ ವಯಸ್ಸೆಷ್ಟು, ನಮ್ಮ ಮಗುವಿನ ಒಂದು ಕಲ್ಪನಾ ಶಕ್ತಿ ಎಷ್ಟದ, ಅದು ಜಗತ್ತು ಏನೇನ್ ನೋಡೇದ ಅನ್ನೋ ಮಾತನ್ನ ಮರೆತು ಬಿಟ್ಟಿರ್ತೀವಿ. ನಮ್ಮ ಇವತ್ತಿನ ಸುಬೋಧ ಸಮಾಲೋಚನೆ ಒಳಗ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ನಮ್ಮ ಸಂಕಲ್ಪ ಶಕ್ತಿ ಹೆಂಗಿರ್ಬೇಕು, ಸಂಕಲ್ಪ ಅಂದ್ರೆ ಏನು, ಹೆಂಗೆ ಇದನ್ನ ನಾವು ಬೆಳೆಸ್ಕೋಬೇಕು ಬದುಕಿನಾಗ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ. ನಮಸ್ಕಾರ ಗುರುರಾಜ್ ಪಾಟೀಲ್ ಸರ್.
7: ನಮಸ್ಕಾರ. ನಮಸ್ಕಾರ. ಏನಂದ್ರಿ ಮಂಜುಳಾ ಮೇಡಮ್, ನೀವು ಪೀಠಿಕೆ ಹಾಕೋದಂತ ಅಪರೂಪ ಅಪರಂಪಾರ ಅದ ನಿಮ್ ಪೀಠಿಕೆ ಹಾಕೋದು, ಭಾರಿ ಚಂದ ಹಾಕ್ತೀರಿ. ಆಮೇಲೆ ನಮ್ಗೆ ಹೆಂಗ್ ಮಾಡ್ತೀರಿ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕಂತ ಗೊತ್ತಾಗಿಲ್ಲ.
6: ಹಂಗಲ್ಲ, ನಾನು ಬರೇ ಬುನಾದಿ ಹಾಕ್ಬಿಡ್ತೀನಿ ಗುರುರಾಜ್ ಪಾಟೀಲ್ ಸರ್.
7: ಆದ್ರೆ ಒಂದ್ ಗಟ್ಟಿ ಹಾಕ್ತೀರಿ ಬುನಾದಿ.
6: ನೀವು ಏನಂತೀರಿ ಅಂದ್ರೆ ಅಲಂಕೃತವಾಗಿ ತರಾವರಿ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇರುವಂತಹ ಬಿಲ್ಡಿಂಗ್ ಗಳನ್ನ ನೀವು ಕಟ್ತೀವಿ.
7: ಬಾ ಚಂದ ಹೇಳಿದ್ರಿಪ್ಪ. ವಾಹ್, ಹಿಂಗ ಏನ್ ಹೇಳ್ಬೋದು ನಾ ಅಂದ್ರೆ ಆಜ್ ಮೇರಾ ದಿನ ಬಂದ್ ಗಯಾ ಹಂಗ ಹೇಳ್ಬಿಟ್ರಿ. ಅಡಿಲ್ಲ, ನೀವು ಹೇಳಿದ್ರಿ ಸಂಕಲ್ಪ ಮತ್ತು ಗುರಿಗಳನ್ನ ನಿಮ್ಮ ಇದ್ರೊಳಗ ಪೀಠಿಕೆ ಒಳಗ ಹೇಳಿದ್ರಿ. ನಾನೇನಂತೀನಂದ್ರ, ಯಾವಾಗ ಗುರಿ ಪವಿತ್ರವಾಗ್ತದೋ ಅದು ಸಂಕಲ್ಪ. ವೆನ್ ಗೋಲ್ಸ್ ಮೀಟ್ ವಿತ್ ಡಿವಿನಿಟಿ, ಆವಾಗ ಅದು ಸಂಕಲ್ಪ ಅಂತ ಅನ್ಸ್ಕೊಳ್ತದೆ. ಈಗ ನೋಡ್ರಿ, ಅನ್ಕೊಂಡೆನ ಅನ್ನುವಂಥದ್ದು ಎಲ್ಲಂತೀವಿ ನಾವು, ಪ್ರತಿ ಜಗತ್ತೊಳಗೆ ಅಂತೀವಿ. ಯಾವ್ದಾರೊಂದು ಪೂಜಾ ಮಾಡಿಸ್ಬೇಕಾರ ನಡ್ರಿ ಸಂಕಲ್ಪ ಮಾಡೋಣ ಅಂತ ಅಂದ್ರೆ, ಆ ಸಂಕಲ್ಪನ ಯಾಕೆ ಪೂಜಾಕ್ಕೆ ಬಂತು ಅಂತು. ಈಗ ಗಣಪತಿ ಇಲ್ಲೇ ನಿಮ್ ರೇಡಿಯೋ ಸ್ಟೇಷನ್ ದಾಟಿದ ಕೂಡ ಗಣಪತಿ ಗುಡಿ KCD ಇದ್ರಿಗೆ, ಅಲ್ಲೊಂದು ಗಾಡಿ ಪೂಜಾ ಮಾಡ್ಲಿಕ್ಕೆ ಹೋಗ್ತಿವೋ, ಮತ್ತೊಂದು ಅಂಗಾರಿಕ ಸಂಕಷ್ಟ ದಿವಸ ಹೋಗ್ತಿರೋ, ಹೋದಾಗ ಅವ್ರಂತಾರ ಮನಸ್ಸಿನ ಸಂಕಲ್ಪ ಮಾಡಿಕೊಡ್ರಿ ಪೂಜಾ ಮಾಡಿಸ್ತೀನಿ ಅಂತೇನೋ ಅಂತ ಭಟ್ರು ಹೇಳ್ತಾರೆ. ಅಲ್ಲೇನಾಯ್ತಂದ್ರೆ ಆ ಗುರಿ ಅನ್ನೋ ಶಬ್ದಕ್ಕೆ ಡಿವಿನಿಟಿ ಸೇರಿದಾಗ, ಪವಿತ್ರತೆ ಸೇರಿದಾಗ, ಧಾರ್ಮಿಕತೆ ಅನ್ನೋದಕ್ಕಿಂತ ಪವಿತ್ರತೆ ಸೇರಿದಾಗ ಅದು ಸಂಕಲ್ಪ ಅಂತ ಆಗ್ತದೆ. ಅಂದ್ರೆ ನೋಡ್ರಿ, ಆ ಶಬ್ದದೊಳಗೆ ಎಷ್ಟು ಪವಿತ್ರತೆ ಅದ. ಈ ಸಂಕಲ್ಪ ಅಂತ ಹೆಂಗಿರ್ತದೆ ಪ್ರತಿಯೊಬ್ಬ ಜೀವನದೊಳಗಂದ್ರೆ, ಈಗ ನಾನು ಏನೋ ಒಂದು ಕೆಲಸ ಮಾಡ್ಬೇಕಂತ ಮಾಡೀನಿ, ನಾ ಯಾವಾಗ ಅದ್ರ ಬಗ್ಗೆ ನಾ ಇಲ್ಲ ಆ ಕೆಲಸ ಮಾಡ್ಬೇಕಂತ ಸಂಕಲ್ಪ ಮಾಡೀನಿ ಅಂತ ನೀವು ಅನ್ಕೊಂಡ್ರಿ ಅಂದ್ರೆ, ಅದು ಡೆಫಿನೆಟ್ ಆಗಿ ಒಳ್ಳೇದೇ ಕೆಲಸ ಇರ್ತದೆ ಒಂದು. ಎರಡನೇದು ಸಮಾಜಕ್ಕೋಸ್ಕರ ಇರ್ತದೆ, ಬೇರೆಯವ್ರಿಗೋಸ್ಕರ ಇರ್ತದೆ, ಅದರಿಂದ ಏನೋ ಒಳಿತಾಗೋದಿರ್ತದೆ, ಆವಾಗ ಈ ಶಬ್ದ ಬರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು,

0: ಮಾಡಬೇಕು, ಯಾಕೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಹೇಳಿಕತ್ತಿನ ಅಂತಂದ್ರೆ, ನಮ್ಮ ವಿಚಾರ ಪ್ರತಿಯೊಂದು ವಿಚಾರಗಳು ಸಂಕಲ್ಪಗಳಾಗ್ಲಿಕ್ಕೆ ಶುರು ಆಗ್ಬೇಕು. ನಮ್ದು ಎಂಥ ರಾಷ್ಟ್ರ, ನಲಂದಾ ಯೂನಿವರ್ಸಿಟಿ ಇರುವಂತಹ ರಾಷ್ಟ್ರ, ಋಷಿ ಮುನಿಗಳ ರಾಷ್ಟ್ರ, ಬಸವಣ್ಣನ ರಾಷ್ಟ್ರ ನಮ್ದು. ಇಂಥ ರಾಷ್ಟ್ರದೊಳಗಡೆ ಏನ್ ಅನ್ಕೋತಿದ್ರೋ ಅವು ಆಗ್ತಿದ್ವು ಅಂತ ನಾವು ಕಥಿ ಒಳಗಡೆ ಪುರಾಣದೊಳಗಡೆ ಕೇಳಿವಿ, ನಮ್ಮ ಇತಿಹಾಸದೊಳಗೆ ಕೇಳಿವಿ. ಹಂಗಂದ್ರೆ ಇವೆಲ್ಲ ಯಾಕಾಗ್ತಿದ್ವು ಅಂದ್ರೆ, ಅವ್ರು ಅನ್ಕೊಂಬುದು ಆ ಲೆವೆಲ್ಗೆ ಇರ್ತಿತ್ತು, ಆ ಪವಿತ್ರತೆ ಇರ್ತಿತ್ತು, ಸೆಲ್ಫಿಶ್ ಏನೂ ಥಾಟ್ ಇರ್ತಿದ್ದಿಲ್ಲ. ಹಂಗ ನಾವು ಅನ್ಕೊಳಿಕ್ ಶುರು ಮಾಡಿದಾಗ ಎಲ್ಲವೂ ನಮ್ಮ ಜೀವನದೊಳಗೆ ಅನ್ಕೊಂಡಿದ್ದು ಆಗ್ತದೆ. ಅದ್ರ ಸಲುವಾಗಿ ನಾನೇನು ಹೇಳ್ತೀನಿ ಅಂದ್ರೆ, ಈ ಸಂಕಲ್ಪ ಅನ್ನೋದು ಬಹಳ ಪವಿತ್ರವಾಗಿರುವಂತಹದ್ದು. ಯಾವುದೇ ಒಂದು ಕೆಲಸವನ್ನ ನೀವು ನಿರ್ಧಾರ ಮಾಡ್ರಿ, ಆ ಕೆಲಸಕ್ಕೆ ಆ ಒಂದು ಕೋಟಿಂಗ್ ಕೊಡ್ರಿ, ಆ ಕೆಲಸ ಅನ್ಕೊಂಡಂಗೆ ಆಗ್ತದೆ. ಆಗುವಾಗ ಅದಕ್ಕೆ ಗೊತ್ತಿದ್ದೋ ಗೊತ್ತಿಲ್ದಂಗೆನೆ ಬೇರೆದವ್ರಿಗೆ ಧಕ್ಕೆ ಮಾಡಂಗಿಲ್ಲ, ಹಂಗದು ಕೆಲಸ ಮಾಡಕ್ಕೆ ಶುರು ಮಾಡ್ತದೆ. ನಿಮ್ಮೊಳಗಡೆ ಆ ಪವಿತ್ರತೆ, ಆ ಪ್ಯೂರಿಟಿ, ಆ ಡಿವಿನಿಟಿ ಬರಬೇಕು ಅಂದಾಗ ನಾನು ಮಾಡೋ ಕೆಲಸನ ಪವಿತ್ರವಾಗಿರಬೇಕು.
1: ಈ ಗುರುರಾಜ್ ಪಟೇಲ್ ಅವರು ಇದನ್ನ ಹೇಳಿದ್ರಿ ನೀವು, ಇದು ನನಗ ಅರ್ಥ ಆತು. ಆದ್ರೆ ಇನ್ನೂ ಸ್ವಲ್ಪ, ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಸಂಕಲ್ಪ ಮಾಡಬಹುದು ತನ್ನ ಜೀವನವನ್ನು ಉತ್ತಮ ಪಡಿಸ್ಕೊಳಿಕ್ ಅಂತ ಹೇಳ್ತೀರಿ?
0: ಗುಡ್, ಬಹಳ ಚಂದದ ಪ್ರಶ್ನೆ. ಇದನ್ನ ನಾನು ಎರಡು ರೀತಿ ವಿಂಗಡಣೆ ಮಾಡ್ತೀನಿ. ನೀವು ಒಂದು ಹುಡುಗ, ಒಂದು ವಿದ್ಯಾರ್ಥಿ ಶಾಲೆಗೆ ಹೋಗ್ತಾನೆ, ಅವನ ಗುರಿಗೂ ಸಂಕಲ್ಪಕ್ಕೂ ಏನು ಅಂತಂದ್ರೆ, ನಾನು ಇದು ಗುರಿ ಹೇಳ್ತೀನಿ ಅಂತ, ನಾನು ಈ ಕೋರ್ಸ್ ಅನ್ನ ಮುಗಿಸಿ ನಾಳೆ ಒಳ್ಳೆ ಕೆಲಸ ತಗೋತೀನಿ, ಇದು ಗುರಿ, ಇದು ಗುರಿ ಆಗ್ತದೆ. ನಾನು ಯಾಕೆ ಈ ಕೋರ್ಸ್ ಆರಿಸ್ಕೋತೀನಿ ಅಂದ್ರೆ, ಈ ಕೋರ್ಸ್ನಿಂದ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಳ್ಳೆ ಮಗ ಆಗ್ತೀನಿ, ಸಮಾಜಕ್ಕೆ ಒಂದು ಒಳ್ಳೆ ಕಾಣಿಕೆ ಕೊಡ್ತೀನಿ ಅಂದಾಗ ಅದು ಸಂಕಲ್ಪ ಆಗ್ತದೆ. ಆ ಒಂದು ವಿಚಾರದೊಳಗೆ ಆ ವೈಯಕ್ತಿಕ ವ್ಯಕ್ತಿ ಇಲ್ಲ, ಯಾರಿದ್ದಾರೆ ಅಲ್ಲಿ, ಅಪ್ಪ ಅಮ್ಮ ಇದ್ದಾರೆ ಮತ್ತೆ ಸಮಾಜ, ಇವೆರಡೂ ಇದ್ದಾಗ ಅದು ಸಂಕಲ್ಪ ಆವಾಗ ಅದು ಸಿದ್ಧಿಯಾಗುವ ಸಾಧ್ಯತೆ ಹೆಚ್ಚಾಗ್ತದೆ. ಗುರಿ ಆಗಂಗಿಲ್ಲ ಅಂತಲ್ಲ, ಗುರಿನೂ ಆಗ್ತದೆ, ಆದ್ರೆ ಅಲ್ಲಿ ಆ ಡಿವಿನಿಟಿ ಕಾಣಂಗಿಲ್ಲ, ಆ ಬ್ಯೂಟಿಫುಲ್ನೆಸ್, ಆ ಬ್ಯೂಟಿನ ಏನ್ ಅನುಭವಿಸ್ತೀವಲ್ಲ ಅದು ಸಿಗಂಗಿಲ್ಲ. ಅದು ಬೇಕು ಅಂದಾಗ ಅದಕ್ಕೆ ಸಂಕಲ್ಪ ಶಕ್ತಿಯ ಕೋಟಿಂಗ್ ಆಗ್ಬೇಕು. ನೀವೆಲ್ಲ ಇತಿಹಾಸದೊಳಗೆ ನೋಡ್ರಿ, ಯಾರ್ಯಾರೋ ಏನೇನೋ ಮಾಡ್ಯಾರ ಇವತ್ತು ಸಮಾಜದೊಳಗೆ, ಸಮಾಜದೊಳಗೆ ಇವತ್ತು ಅವ್ರು ಇಲ್ಲ ಅಂದ್ರೂ ನೆನೆಸ್ತಾರ. ಅವ್ ಯಾಕಿದ್ವು ಅಂದ್ರೆ, ಅವ್ರ ವೈಯಕ್ತಿಕ ಜೀವನಕ್ಕೆ ಇದ್ದಿದ್ದಿಲ್ಲ. ರತನ್ ಟಾಟಾ ಅವ್ರನ್ನ ನೆನೆಸ್ಕೊಂಬಣಂತ, ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ನೆನೆಸ್ಕೊಂಬಣಂತ, ಅವ್ರು ಮಾಡಿದ್ದೆಲ್ಲ ಸಂಕಲ್ಪಗಳಾದವು. ಯಾಕಂದ್ರೆ ಅವ್ರು ಹೇಳಿದ್ರು ಅದು ಆತು, ಅದು ಸಮಾಜಕ್ಕೆ ಒಂದು ಒಳ್ಳೇದನ್ನ ಕೊಡ್ತು. ಇದು ಹೆಂಗದ ನೋಡ್ರಿ ಶಬ್ದ, ಈ ಸಂಕಲ್ಪ ಅನ್ನೋದು ಇಷ್ಟು ಪವಿತ್ರವಾಗಿರದೆ ಇದರಿಂದ ಸಮಾಜಕ್ಕೆ ಸಿಕ್ತು. ಟಾಟಾ ಅವ್ರದ್ದು ಹೆಸರು ಹೇಳಿದೆ, ಇಷ್ಟು ದೊಡ್ಡ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಕಟ್ಟಿದ್ರು, ಆಮೇಲೆ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ರು, ಟೆಕ್ನಾಲಜಿ, ಎಜುಕೇಷನ್, ಮತ್ತೊಂದು ಮುಗಿದೊಂದು, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಗಿಫ್ಟ್ ಮಾಡಿದ್ರು ಸಮಾಜಕ್ಕೆ. ಬಟ್ ಇವೆಲ್ಲ ಗಿಫ್ಟ್ ಯಾಕೆ ಗಿಫ್ಟ್ ಆಗಿ ಉಳಿದ್ವು, ಇವತ್ತಿಗೂ ಯಾಕವು ಅಜರಾಮರವಾಗಿವೆ ಅಂದ್ರೆ, ಅದು ಸಂಕಲ್ಪ ಶಕ್ತಿಯಿಂದ. ಬಸವಣ್ಣನವರ ವಚನಗಳು, ಸಮಾಜಕ್ಕೆ 12ನೇ ಶತಮಾನದೊಳಗೆ ಮಾಡಿರುವಂತಹ ವಿಚಾರಗಳು ಯಾಕವು ಇವತ್ತಿಗೂ ಜೀವಂತ ಇದೆ, ಅವರು ಸ್ವಂತಕ್ಕೆ ಇದ್ದಿದ್ದಿಲ್ಲ, ಸಮಾಜಕ್ಕಿದ್ವು. ಸಮಾಜಕ್ಕೋಸ್ಕರ ಇದ್ದಾಗ ಅದು ಗುರಿಯಲ್ಲ, ಅದೊಂದು ಸಂಕಲ್ಪ.
1: ಅಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಜೀವನದ ಗುರಿಯನ್ನ ಆಯ್ಕೆ ಮಾಡುವುದರ ಜೊತೆ ಜೊತೆಗೆ ಒಂದು ಸಂಕಲ್ಪಕ್ಕೂ ಸಿದ್ಧರಾಗಬೇಕು.
0: ದ ಮೊಮೆಂಟ್ ಯು ಟೆಲ್ ದ ಚೈಲ್ಡ್, ಆ ಮಗುವಿಗೆ ಹೇಳ್ರಿ, ಇಲ್ಲ ನೀನು ಈ ಸಲ ಫೈನಲ್ ಇಯರ್ ಗ್ರಾಜುಯೇಟ್ ಮಾಡ್ಲಿಕ್ಕೆ, ಇದಕ್ಕೊಂದು ಸಂಕಲ್ಪ ಕೊಡು ಅಂತಂದಾಗ, ದ ಮೊಮೆಂಟ್ ಯು ಟೆಲ್ ಅವರು ನಾ PhD ಮಾಡ್ತೀನಿ ಅಥವಾ ನಾನು ಇದರಿಂದ ಹಂಗ್ ಮಾಡ್ತೀನಿ ಅಂದ್ರೆ, ನಾನು ಇದ್ರ ಹೆಚ್ಚಿಗೆ ಪಗಾರಕ್ಕೆ ನಾ ಹೋಗ್ತೀನಿ ಅನ್ನಂಗಿಲ್ಲ. ಅವ್ರೇನಂತಾರಂದ್ರೆ, ಇದನ್ನ ಮಾಡೋದ್ರಿಂದ ಇಂಥವನ್ನೆಲ್ಲ ಮಾಡ್ತೀನಿ ನಾನು, ಸಮಾಜ ಕ್ಯಾಂಪ್ ಮಾಡ್ತೀನಿ, ಸೋಷಿಯಲ್ ಅವೇರ್ನೆಸ್ ಕೊಡ್ತೀನಿ, ರೇಡಿಯೋದಾಗ ಬಂದು ಮಾತಾಡಿ ಅದಕ್ಕೆ ತಿಳಿ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದೊಳಗೆ ಈ ರೀತಿ ವ್ಯಕ್ತಪಡಿಸ್ತೀನಿ ಅಂತನೇ ಹೇಳ್ತಾರೆ. ಯಾಕಂದ್ರೆ ಆ ಶಬ್ದದೊಳಗೆ ಆ ಅರ್ಥ ಇಲ್ಲೋಡ್ರಿ. ನಮ್ಮ ಈ ಶಬ್ದ ಎಷ್ಟು ಪವಿತ್ರ, ನಮ್ಮ ಈ ಮಾತುಗಳೇನವಲ್ಲ, ಈ ರೀತಿ ಮಾತಾಡೋದ್ರಿಂದನೇ ಇದ್ರಿಗಿರೋ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯ. ನಾವು ಏನ್ ಬೇಕಾದ ಮಾತಾಡ್ಲಿಕ್ಕೆ ಹೋದ್ರೆ ಏನ್ ಬೇಕಾದಾಗ್ಲಿಕ್ಕತ್ತದ ಇವತ್ತು, ಎಲ್ಲಿ ಬೇಕಲ್ಲಿ ಏನ್ ಬೇಕಾದಾಗ್ಲಿಕ್ಕೆ ಕಾರಣ ನಮ್ಮ ಬಾಯಿಂದ ಬರುವಂತ ಇದು ಬಿಸಿ ಗಾಳಿ ಆಗ್ಬಾರದು, ಇದೊಂದು ಶಬ್ದ ಆಗ್ಬೇಕು.
1: ನಿಜ. ಹಂಗಾಗಿ ಇವತ್ತು ನಾವು ಎಷ್ಟೋ ಮಂದಿ ನಮ್ಮ ಯುವ ಮಿತ್ರರನ್ನ ನೋಡ್ತೀವಿ, ಏನ್ ಮಾಡ್ತೀರಿ ಮುಂದೆ ಅಂದ್ರೆ ಸೇನೆಗೆ ಸೇರ್ತೀವಿ ಅಂತ ಹೇಳ್ತಾರೆ. ಭಾರತೀಯ ಸೇನೆಗೆ ಸೇರ್ತೀವಿ ಅಂತಂದಾಗ ನೀವ್ ಹೇಳಿದಂಗ ಸಮಾಜದಲ್ಲಿ ವಿವಿಧ ರೀತಿಯ ಜನಗಳಿದ್ದ ಇರ್ತಾರ. ಏ ಒಬ್ಬವನ ಮಗ ಏನ್ ಮಾಡ್ತೀಯ ಆರ್ಮಿಗೆ ಹೋಗಿ ಅನ್ನುವಂತ ಜನನೂ ಇದ್ದಾರ, ಭೇಷ್ ಅನ್ನುವಂತ ಜನನೂ ಇದ್ದಾರೆ. ಅಲ್ಲಿ ಆ ಹುಡುಗನ ಆಯ್ಕೆ ಭೇಷ್ ಅನ್ನೋರ್ ಕಡೆಗೆ ಇರ್ತದೆ. ಅಂದ್ರೆ ಅವನ ಸಂಕಲ್ಪ ಆ ನಿಟ್ಟಿನೊಳಗೆ ಇರ್ತದೆ. ಅಂದ್ರೆ ದೇಶ ಸೇವೆಯನ್ನ ಮಾಡ್ಬೇಕು, ದೇಶಕ್ಕಾಗಿ ಹೋರಾಡಬೇಕು, ದೇಶದ ಜನರಿಗೆ ಒಂದು ಶಾಂತಿ ನೆಮ್ಮದಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ.
0: ಬಹಳ ಚಂದ ಉದಾಹರಣೆ ಹೇಳಿದ್ರಿ ನೀವು. ಎಂಟೈರ್ ಡಿಫೆನ್ಸ್ ಸಿಸ್ಟಮ್ ಒಳಗೆ ಈ ಶಬ್ದ ಉಪಯೋಗಿಸ್ತಾರ,
1: ಸಂಕಲ್ಪ,
0: ಸಂಕಲ್ಪ ಅನ್ನೋ ಶಬ್ದ. ಯಾಕೆ ಅಲ್ಲಿ ಸ್ವಂತಕ್ಕೇನಿಲ್ಲ, ದೇಶಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರ. ಆವಾಗ ಆ ಪವಿತ್ರತೆ ನೋಡ್ರಿ, ಈಗ ನಾನು ಆಗ್ಲೇ ಹೇಳಿದ್ದೆ, ಗುರಿಗೆ ಪವಿತ್ರತೆಯನ್ನ ಕೂಡಿಸಿದಾಗ ಅದು ಸಂಕಲ್ಪ ಆಗ್ತದೆ ಅಂತ. ಹಂಗೆ ನಾನು ಅನ್ಕೊಳಿಕ್ ಶುರು ಮಾಡಿದಾಗ ಇನ್ನ ಇದರಿಂದ ಎರಡನೇ ಅಡ್ವಾಂಟೇಜ್, ನಾನು ಎರಡನೇ ವಿಚಾರ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ, ಯಾವಾಗ ನೀವು

0: ಸಂಕಲ್ಪ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಆವಾಗ ಕೆಲಸ ಆಗ್ಲಿಕ್ಕತ್ತಿರೋ ಅನುಭವ ನಿಮಗೆ ಕಾಣಿಸ್ತದೆ, ಅದನ್ನ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ, ಅದನ್ನ ಅವು ಆಗ್ತಾ ಬರ್ತಿರ್ತಾವ. ಅವ ಆಗ್ತಾವ. ನಾವೀಗ ಎಷ್ಟೋ ಜನ ಏನ್ ಬಿಡ ಮರ ಏನ್ ಅನ್ಕೊಂಡಿದ್ದು ಆಗವಲ್ತು, ಯಾಕಂದ್ರೆ ಅದ್ರೊಳಗೆ ಬರೀ ನಮ್ದೇನೋ
1: ಸ್ವಾರ್ಥ ಇರ್ತದೆ,
0: ಏನೋ ಒಂದು ಸ್ವಾರ್ಥ ಇರ್ತದೆ. ಅದನ್ನ ಬಿಡ್ರಿ, ಅದನ್ನ ಅದೇ ಕೆಲಸದ ಉದ್ದೇಶವನ್ನ ಬೇರೆ ಮಾಡ್ಬಿಡೋದು. ಹಂಗ್ ವಿಚಾರ ಮಾಡಿದಾಗ ಕೆಲಸಗಳಾಗ್ಲಿಕ್ಕೆ ಶುರುವಾಗ್ತಾವ.
1: ಆಮೇಲೆ ಅಂತ ಕೆಲಸದಿಂದ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಮಾಧಾನ ಸಿಗ್ತದೆ. ಅಂದ್ರೆ ನಾನೊಂದು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿ ಅಂತ ನನ್ನೊಳಗೆ ಅನಿಸ್ಲಿಕ್ಕೆ ಶುರುವಾಗ್ತದೆ. ಇಲ್ದಿದ್ರೆ ನನ್ನಿಂದ ಸಮಾಜಕ್ಕೆ ಏನದ, ಸಮಾಜದಿಂದ ಬಂದ ನಾನು ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು ಅಂತ ನಾವು ಮಾತಾಡ್ತೀವಿ. ಆದ್ರೆ ಬರೀ ಒಂದು ಗುರಿಯನ್ನ ಇಟ್ಟುಕೊಂಡು ಸ್ವಾರ್ಥದಿಂದ ನನ್ನ ಜೀವನ ನಾನು ಉದ್ಧಾರ ಮಾಡ್ಕೊಳ್ಳೋಕ್ಕಿಂತ ಅದರ ಮೂಲಕ ಬೇರೆಯವರಿಗೆ ಒಂದು ಜನೋಪಯೋಗಿ ವ್ಯಕ್ತಿ ಆದಾಗ ನನ್ನ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅದು ಕೂಡ ಸಿಗ್ತದೆ.
0: ನಾನು ಹೇಳ್ತೇನೆ, ನಿಮ್ಗೆ ಡಾಕ್ಟರ್ ಆಗೋದ ಡಾಕ್ಟರ್ ಆಗ್ರಿ, ಸಿ ಆಗೋದ ಸಿ ಆಗ್ರಿ, ಇಂಜಿನಿಯರ್ ಆಗ್ರಿ, ಆದ್ರೆ ಕೇವಲ ನಿಮ್ ಸಲುವಾಗಿ ಆಗುದಲ್ಲ. ಯಾವಾಗ ನೀವು ನಿಮ್ ಸಲುವಾಗಿ ಆಗ್ತೀರಿ ಲೇಟ್ ಆಗಿ ಆಗ್ತೀರಿ, ಯಾವಾಗ ನೀವು ಬೇರೆದರ ಸಲುವಾಗಿ ಆಗ್ತೀರಿ ಬೇಗ ಆಗ್ತೀರಿ, ಬೇಗ ಆಗ್ತದ ಅದು ಕೆಲಸ, ಅದು ಸಂಕಲ್ಪ. ಮತ್ ಯಾವತ್ತೂ ಸಂಕಲ್ಪ ಹೆಂಗಿರ್ತದಂದ್ರೆ ಮತ್ತೊಬ್ಬರ ಸಲುವಾಗಿ ಒಳ್ಳೆಯದನ್ನೇ ವಿಚಾರ ಮಾಡಬೇಕಾಗ್ತದೆ. ಬೈ ಡಿಫಾಲ್ಟ್ ಅನ್ರಿ, ಇನ್ಎವಿಟೇಬಲ್ ಅನ್ರಿ, ಅನಿವಾರ್ಯತೆ ಅನ್ರಿ, ಏನಾದ್ರೂ ಹೇಳ್ರಿ, ಬೇರೆ ಏನು ಆಪ್ಷನ್ಸ್ ಇಲ್ಲ. ಅಲ್ಲೇ ನಾ ನಿಮ್ ಬಗ್ಗೆ ಒಳ್ಳೇದನ್ನೇ ವಿಚಾರ ಮಾಡ್ಬೇಕು. ಯಾವಾಗ ಪ್ರತಿಯೊಬ್ಬರು ಬೇರೆಯವ್ರ ಬಗ್ಗೆ ಒಳ್ಳೇದನ್ನ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ಅವರಲ್ಲಿ ಅದ್ಭುತ ಹೊಸತು ಮತ್ತು ವಿಶೇಷತೆ ಹೊರಹೊಮ್ಮಲಿಕ್ಕೆ ಶುರುವಾಗ್ತದೆ, ಬೆಳವಣಿಗೆ ಶುರುವಾಗ್ತದೆ. ಬದಲಾವಣೆ ಇಲ್ಲದೆ ಬೆಳವಣಿಗೆ ಅಂತೂ ಇಲ್ಲವೇ ಇಲ್ಲ. ಈ ಸಂಕಲ್ಪ ಶಕ್ತಿ ಅನ್ನೋದು, ಸಂಕಲ್ಪ ಅನ್ನೋ ವಿಚಾರ ಒಬ್ಬ ವ್ಯಕ್ತಿಯ ಬದಲಾವಣೆ ಆದರೆ ಅಲ್ಲಿ ಆ ವ್ಯಕ್ತಿಯ ಬೆಳವಣಿಗೆ ಆಗುವ ಸಾಧ್ಯತೆ ಇರ್ತದೆ.
1: ಬಹಳ ಉತ್ತಮ ಮಾತುಗಳನ್ನ ಹೇಳಿದ್ರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ. ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಇರುವಂತ ನೆಗೆಟಿವಿಟಿ, ಮತ್ತೊಬ್ಬರ ಬಗ್ಗೆ ಕೆಡಕು, ಮತ್ತೊಬ್ಬರ ಬಗ್ಗೆ ಭಿನ್ನ ರೀತಿಯ ಯೋಚನೆ ಮಾಡುವುದನ್ನ ದೂರ ಮಾಡಿ ಎಲ್ಲರ ಜೊತೆಗೆ ಒಳ್ಳೆಯವರಾಗಿ ಇರಬೇಕು ಅಂದ್ರ
0: ನಾವು ಹೇಳಿಲ್ಲ
1: ಅಲ್ಲ,
0: ನೀವು ಹೇಳಿದ್ರಲ್ಲ.
1: ಅಂದ್ರೆ ಇರಬೇಕು ಅಂದಾಗ ನಮ್ಮ ಸಂಕಲ್ಪಗಳೇ ನಮ್ಮ ಬದುಕನ್ನ ರೂಪಿಸ್ತಾವ,
0: ಸೃಷ್ಟಿ ಮಾಡ್ತಾವ
1: ಅನ್ನೋ ರೀತಿ ಒಳಗ ನೀವು ಬಹಳ ಸುಂದರವಾಗಿ ನಮ್ಮ ಕೇಳುಗರಿಗೆ ತಿಳಿ ಹೇಳಿದಿರಿ. ಪ್ರಶ್ನೆ ಕಾಯ್ಕೊಂಡು ಕೂತೀವಿ.
0: ಅದಕ್ಕೆ ನಾವೇನ್ ಪ್ರಶ್ನೆ ಕೇಳ್ತೀನಂದ್ರೆ, ಈ ಒಂದು ವಿಷಯವನ್ನ ನಿಮಗೆ ಅರ್ಥ ಆದ್ಮೇಲೆ ನಿಮ್ಮ ಸಂಕಲ್ಪ ಏನು ಅನ್ನೋದನ್ನ ಬರೆದು ಕಳಿಸ್ರಿ.
1: ಧನ್ಯವಾದಗಳು ಗುರುರಾಜ್ ಪಾಟೀಲ್ ಅವರ, ಬಹಳ ಸುಂದರವಾಗಿ ಈ ಸಂಕಲ್ಪದ ಒಂದು ವ್ಯಾಖ್ಯಾನವನ್ನ ನಮ್ಮ ಕೇಳುಗರಿಗೆ ತಾವು ಉದಾಹರಣೆಗಳ ಮೂಲಕ ನೀಡಿದಿರಿ. ಬಹುಶಃ ಉತ್ತರಗಳು ಕೂಡ ನಮ್ಮ ಕೇಳುಗರ ಸಂಕಲ್ಪ ಆಧಾರಿತ ಉತ್ತರನೇ ಇರ್ತಾವ.
0: ಅದು ನಿಮಗೆ ಬುಧವಾರ ಇವತ್ತು ಅಂದ್ರೆ ಬುಧವಾರ ಮಧ್ಯಾಹ್ನ ಫೋನ್ ನಾಗ ಬಂದು ಹೇಳ್ತಾರೆ.
1: ಹೌದು ಹೌದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ಸಂಕಲ್ಪ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
5: ಆತ್ಮೀಯ ರೈತ ಬಾಂಧವರೇ,
6: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
5: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29 ಸಂಜೆ 7 ಕೃಷಿ ರಂಗ ಕಾರ್ಯಕ್ರಮದಲ್ಲಿ
6: ಸ್ವಾವಲಂಬಿ ಸಮಗ್ರ ಕೃಷಿ
5: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎಸ್ ಏಣಗಿ.
6: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
5: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
6: ಕೃಷಿ ಕಾಮಧೇನು ರೈತರ ಸಿಹಿದೇನು.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6

0: 50ಕ್ಕ. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ

0: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಪವರ್ ಸ್ಟೇರಿಂಗ್ ಕಾರ್ಯವಿಧಾನ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಬಸವರಾಜ್ ಬಿ ಪಾಟೀಲ್.
1: ಪವರ್ ಸ್ಟೇರಿಂಗ್ ತಂತ್ರಜ್ಞಾನ ಎನ್ನುವುದು ಆಧುನಿಕ ವಾಹನ ಉದ್ಯಮದ ಅತ್ಯಂತ ಪ್ರಮುಖ ಮತ್ತು ಕ್ರಾಂತಿಕಾರಿ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಈ ತಂತ್ರಜ್ಞಾನವು ವಾಹನ ಸವಾರಿಯನ್ನು ಕೇವಲ ಆರಾಮದಾಯಕವಾಗಿಸಿಲ್ಲ, ಬದಲಿಗೆ ರಸ್ತೆ ಸುರಕ್ಷತೆಯನ್ನು ಸಹ ಗಣನೀಯವಾಗಿ ಹೆಚ್ಚಿಸಿದೆ. ಈಗ ಪವರ್ ಸ್ಟೇರಿಂಗ್ ತಂತ್ರಜ್ಞಾನದ ಪ್ರಾರಂಭ ಮತ್ತು ಇತಿಹಾಸದ ಬಗ್ಗೆ ತಿಳಿಯೋಣ. ಆರಂಭಿಕ ದಿನಗಳಲ್ಲಿ ವಾಹನಗಳನ್ನು ತಿರುಗಿಸಲು ಸಂಪೂರ್ಣವಾಗಿ ಚಾಲಕನ ದೈಹಿಕ ಶಕ್ತಿಯನ್ನೇ ನೆಚ್ಚಿಕೊಳ್ಳಬೇಕಾಗಿತ್ತು. ಇದನ್ನು ಮ್ಯಾನ್ಯುವಲ್ ಸ್ಟೀರಿಂಗ್ ಎನ್ನಲಾಗುತ್ತಿತ್ತು. ಭಾರಿ ವಾಹನಗಳು ಹಾಗೂ ಕಾರುಗಳು ನಿಂತಲೇ ಇರುವಾಗ ಅವುಗಳ ಮುಂಭಾಗದ ಚಕ್ರಗಳನ್ನು ತಿರುಗಿಸುವುದು ಚಾಲಕನಿಗೆ ದೊಡ್ಡ ಸವಾಲಾಗಿತ್ತು. ಈ ದೈಹಿಕ ಶ್ರಮವನ್ನು ಕಡಿಮೆ ಮಾಡಲು ಮತ್ತು ಚಾಲನೆಯನ್ನು ಸುಗಮಗೊಳಿಸಲು ಪವರ್ ಅಸಿಸ್ಟೆಡ್ ಸ್ಟೀರಿಂಗ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಯಿತು. ಇದು ಚಾಲಕನು ಸ್ಟೀರಿಂಗ್ ಚಕ್ರಕ್ಕೆ ಕೊಡುವ ಸಣ್ಣ ಒತ್ತಡವನ್ನು ಗ್ರಹಿಸಿ ತಾಂತ್ರಿಕ ಶಕ್ತಿಯ ಸಹಾಯದಿಂದ ಚಕ್ರಗಳು ಸುಲಭವಾಗಿ ತಿರುಗುವಂತೆ ಮಾಡುತ್ತದೆ. ಪವರ್ ಸ್ಟೀರಿಂಗ್ ತಂತ್ರಜ್ಞಾನವು ಕಾಲಕ್ಕೆ ತಕ್ಕಂತೆ ವಿಕಸನಗೊಂಡಿದ್ದು ಪ್ರಮುಖವಾಗಿ ಎರಡು ವಿಧಗಳನ್ನು ಒಳಗೊಂಡಿದೆ. ಮೊದಲನೆಯದು ಹೈಡ್ರಾಲಿಕ್ ಪವರ್ ಸ್ಟೀರಿಂಗ್. ಇದು ದ್ರವದ ಒತ್ತಡದ ತತ್ವದ ಮೇಲೆ ಕೆಲಸ ಮಾಡುವ ಸಾಂಪ್ರದಾಯಿಕ ವ್ಯವಸ್ಥೆಯಾಗಿದೆ. ಇದರ ಕಾರ್ಯವೈಖರಿ ಈ ಮುಂದೆ ಹೇಳುವ ರೀತಿ ಇರುತ್ತದೆ. ವಾಹನದ ಇಂಜಿನ್ ಪಟ್ಟಿಯ ಸಹಾಯದಿಂದ ಹೈಡ್ರಾಲಿಕ್ ಪಂಪ್ ಚಲಿಸುತ್ತದೆ. ಈ ಪಂಪ್ ವಿಶೇಷ ಹೈಡ್ರಾಲಿಕ್ ದ್ರವವನ್ನು ಹೆಚ್ಚಿನ ಒತ್ತಡದಲ್ಲಿ ಸ್ಟೀರಿಂಗ್ ಗೇರ್ ಬಾಕ್ಸ್ಗೆ ಕಳುಹಿಸುತ್ತದೆ. ಚಾಲಕ ಸ್ಟೀರಿಂಗ್ ತಿರುಗಿಸಿದಾಗ ಈ ದ್ರವದ ಒತ್ತಡವು ಚಕ್ರಗಳನ್ನು ನೂಕಲು ಸಹಾಯ ಮಾಡುತ್ತದೆ. ಎರಡನೆಯದು ಎಲೆಕ್ಟ್ರಾನಿಕ್ ಪವರ್ ಸ್ಟೀರಿಂಗ್ ಅಥವಾ ಇಪಿಎಸ್. ಇದು ಇಂದಿನ ಬಹುತೇಕ ಆಧುನಿಕ ಕಾರುಗಳಲ್ಲಿ ಕಂಡುಬರುವ ಅತ್ಯಂತ ಜನಪ್ರಿಯ ತಂತ್ರಜ್ಞಾನವಾಗಿದೆ. ಇದರ ಕಾರ್ಯವೈಖರಿ ನೋಡುವುದಾದರೆ ಇದರಲ್ಲಿ ಯಾವುದೇ ಹೈಡ್ರಾಲಿಕ್ ದ್ರವ ಅಥವಾ ಪಂಪ್ ಇರುವುದಿಲ್ಲ, ಬದಲಿಗೆ ಸ್ಟೀರಿಂಗ್ ಕಾಲಂಗೆ ಒಂದು ಎಲೆಕ್ಟ್ರಿಕ್ ಮೋಟಾರ್ ಮತ್ತು ಟಾರ್ಕ್ ಸೆನ್ಸರ್ ಅನ್ನು ಜೋಡಿಸಲಾಗಿರುತ್ತದೆ. ಚಾಲಕ ಸ್ಟೀರಿಂಗ್ ತಿರುಗಿಸಿದ ತಕ್ಷಣ ಸೆನ್ಸಾರ್ ಅದನ್ನು ಪತ್ತೆ ಹಚ್ಚಿ ಕಂಪ್ಯೂಟರ್ಗೆ ಸಂಕೇತ ಕಳುಹಿಸುತ್ತದೆ. ಕಂಪ್ಯೂಟರ್ ತಕ್ಷಣವೇ ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಆನ್ ಮಾಡಿ ಚಕ್ರ ತಿರುಗಲು ನೆರವಾಗುತ್ತದೆ. ಈಗ ಪವರ್ ಸ್ಟೇರಿಂಗ್ನ ಮುಖ್ಯ ಘಟಕಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು ಸ್ಟೀರಿಂಗ್ ಚಕ್ರ. ಇದು ಚಾಲಕನು ವಾಹನಕ್ಕೆ ದಿಕ್ಕನ್ನು ಬದಲಾಯಿಸಲು ನೇರವಾಗಿ ಬಳಸುವ ಭಾಗ. ಎರಡನೆಯದು ಟಾರ್ಕ್ ಮತ್ತು ಆಂಗಲ್ ಸೆನ್ಸರ್. ಇದು ಚಾಲಕನು ಸ್ಟೀರಿಂಗ್ ಅನ್ನು ಎಷ್ಟು ವೇಗವಾಗಿ ಮತ್ತು ಎಷ್ಟು ಬಲವಾಗಿ ತಿರುಗಿಸುತ್ತಿದ್ದಾನೆ ಎಂಬುದನ್ನು ನಿಖರವಾಗಿ ಅಳೆಯುತ್ತದೆ. ಮೂರನೆಯದು ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್. ಇದು ಸಿಸ್ಟಮ್ನ ಮೆದುಳಿನಂತೆ ಕಾರ್ಯನಿರ್ವಹಿಸುತ್ತದೆ. ಸೆನ್ಸಾರ್ಗಳಿಂದ ಬರುವ ಮಾಹಿತಿಯನ್ನು ವಿಶ್ಲೇಷಿಸಿ ಮೋಟಾರ್ ಎಷ್ಟು ಶಕ್ತಿ ನೀಡಬೇಕೆಂದು ತೀರ್ಮಾನಿಸುತ್ತದೆ. ನಾಲ್ಕನೆಯದು ಎಲೆಕ್ಟ್ರಿಕ್ ಮೋಟಾರ್. ಇಲ್ಲಿ ಬ್ರಷ್ಲೆಸ್ ಡಿಸಿ ಮೋಟಾರ್ಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಇದು ಸ್ಟೀರಿಂಗ್ ಗೇರ್ ವ್ಯವಸ್ಥೆಗೆ ನೇರ ಯಾಂತ್ರಿಕ ಶಕ್ತಿಯನ್ನು ನೀಡುತ್ತದೆ. ಐದನೆಯದು ರ್ಯಾಂಕ್ ಅಂಡ್ ಪಿನಿಯನ್ ಗೇರ್. ಸ್ಟೀರಿಂಗ್ ಚಕ್ರದ ವೃತ್ತಾಕಾರದ ಚಲನೆಯನ್ನು ಚಕ್ರಗಳು ಎಡಕ್ಕೆ ಬಲಕ್ಕೆ ಚಲಿಸುವ ರೇಖೀಯ ಚಲನೆಯಾಗಿ ಇದು ಪರಿವರ್ತಿಸುತ್ತದೆ. ಈಗ ಪವರ್ ಸ್ಟೀರಿಂಗ್ ತಂತ್ರಜ್ಞಾನದ ಪ್ರಮುಖ ಅನುಕೂಲತೆಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಗರಿಷ್ಠ ಚಾಲನಾ ಆರಾಮ ಸಿಗುತ್ತದೆ. ಎರಡನೆಯದಾಗಿ ವೇಗಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳಬಹುದು. ಮೂರನೆಯದಾಗಿ ಇಂಧನ ದಕ್ಷತೆ ಹೆಚ್ಚುತ್ತದೆ. ನಾಲ್ಕನೆಯದಾಗಿ ಸುರಕ್ಷತಾ ವೈಶಿಷ್ಟ್ಯಗಳ ಏಕೀಕರಣವಾಗುತ್ತದೆ. ಈಗ ಭವಿಷ್ಯದ ಪವರ್ ಸ್ಟೀರಿಂಗ್ ತಂತ್ರಜ್ಞಾನದ ಬಗ್ಗೆ ತಿಳಿಯೋಣ. ಪವರ್ ಸ್ಟೀರಿಂಗ್ನ ಮುಂದಿನ ಭವಿಷ್ಯ ಎಂದರೆ ಸ್ಟೀರ್ ಬೈ ವೈರ್. ಈ ತಂತ್ರಜ್ಞಾನದಲ್ಲಿ ಸ್ಟೀರಿಂಗ್ ಚಕ್ರಕ್ಕೂ ಮತ್ತು ಮುಂಭಾಗದ ಚಕ್ರಗಳಿಗೂ ಯಾವುದೇ ಭೌತಿಕ ಅಥವಾ ಯಾಂತ್ರಿಕ ಲಿಂಕ್ ಇರುವುದಿಲ್ಲ. ಸ್ಟೀರಿಂಗ್ ಸಂಪೂರ್ಣವಾಗಿ ವೈರ್ಲೆಸ್ ಅಥವಾ ಡಿಜಿಟಲ್ ಸಿಗ್ನಲ್ಗಳ ಮೂಲಕ ಚಕ್ರಗಳನ್ನು ನಿಯಂತ್ರಿಸುತ್ತದೆ. ಇದು ಸ್ವಯಂಚಾಲಿತ ಕಾರುಗಳ ಯುಗಕ್ಕೆ ನಾಂದಿ ಹಾಡಲಿದೆ. ಸರಳ ಹೈಡ್ರಾಲಿಕ್ ಪಂಪ್ನಿಂದ ಆರಂಭವಾಗುವ ಈ ಪ್ರಯಾಣ ಇಂದು ಡಿಜಿಟಲ್ ಸೆನ್ಸಾರ್ಗಳ ಮೂಲಕ ಕೃತಕ ಬುದ್ಧಿಮತ್ತೆಯ ಚಾಲನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಹೇಳಬಹುದು. ಹೀಗೆ ಪವರ್ ಸ್ಟೀರಿಂಗ್ ಇದು ಆಟೋಮೊಬೈಲ್ ಕ್ಷೇತ್ರದ ಒಂದು ಮಾದರಿ ಆವಿಷ್ಕಾರವೆಂದೇ ಹೇಳಬಹುದು.
0: ಪವರ್ ಸ್ಟೇರಿಂಗ್ ಕಾರ್ಯವಿಧಾನ, ಈ ಬಗ್ಗೆ ಮಾತನಾಡಿದವರು ಬಸವರಾಜ್ ಬಿ ಪಾಟೀಲ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಸ್ಟೇರಿಂಗ್ ತಿರುಗಿಸಲು ಬೇಕಾದ ಶ್ರಮವನ್ನು ಕಡಿಮೆ ಮಾಡುವ ವ್ಯವಸ್ಥೆ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611316637 9611316637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ.

0: ಧಾರವಾಡ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಸೆಷೆಲ್ಸ್ ಯಾತ್ರಾರ್ಥಂ ಅದ್ಯ ಪ್ರಾತಃ ಪ್ರತಿಷ್ಠತೆ. ಸೆಷೆಲ್ಸ್ ದೇಶಸ್ಯ ಸ್ವರ್ಣ ಜಯಂತಿ ರಾಷ್ಟ್ರೀಯ ದಿವಸ ಸಮಾರೋಹೇ ಸಹ ವಿಶಿಷ್ಟಾತಿಥಿರೂಪೇಣ ಉಪಸ್ಥಿತಃ ಭವಿಷ್ಯತಿ. ಪಂಚದಶೋತ್ತರದ್ವಿಸಹಸ್ರತಮ ವರ್ಷಾತ್ ಅನಂತರಂ ಇಯಂ ತಸ್ಯ ಪ್ರಥಮಾ ಸೆಷೆಲ್ಸ್ ದೇಶೀಯ ಯಾತ್ರಾ ಭವಿಷ್ಯತಿ. ವಿದೇಶ ಮಂತ್ರಾಲಯೇನ ಸೂಚಿತಂ ಯತ್ ಭಾರತೀಯ ಸಶಸ್ತ್ರ ಸೇನಾಯಾಃ ಏಕಂ ದಲಂ ಭಾರತೀಯ ನೌಸೇನಾಯಾಃ ನೌಪೋತ ಯುಗಲಂ ಚ ಅಸ್ಮಿನ್ ಉತ್ಸವೇ ಸಹಭಾಗಂ ಕರಿಷ್ಯಂತಿ. ಯಾತ್ರಾಕಾಲೇ ಪ್ರಧಾನಮಂತ್ರಿ ದ್ವಿಪಕ್ಷೀಯ ಸಹಯೋಗಸ್ಯ ಸರ್ವೇಷಾಂ ಪಕ್ಷಾಣಾಂ ಸಮೀಕ್ಷಾಂ ಕರ್ತುಂ ಪರಸ್ಪರ ಹಿತಸ್ಯ ಕ್ಷೇತ್ರೀಯೇಷು ಅಂತಾರಾಷ್ಟ್ರೀಯೇಷು ಚ ವಿಷಯೇಷು ಸವಿಸ್ತರ ವಿಚಾರಣಾರ್ಥಂ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತಿನಾ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯನೇನ ಸಹ ಸಂವಾದಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಗುಜರಾತಿ ಭಾರತ ಟ್ಯಾಕ್ಸೀತಿ ಸಹಕಾರಿತಾಧೃತ ಭಾಟಕಯಾನ ಸೇವಾಯಾಃ ಶುಭಾರಂಭಂ ಕರಿಷ್ಯತಿ. ಸಹಕಾರಿತಾ ಕ್ಷೇತ್ರಸ್ಯ ವರಿಷ್ಠಾಧಿಕಾರಿಣಃ ವಿಭಿನ್ನಾನಾಂ ಸಂಸ್ಥಾನಾನಾಂ ಪ್ರತಿನಿಧಯಃ ಭಾರತ ಟ್ಯಾಕ್ಸಿ ಸಂಬದ್ಧಾಃ ಚತುಸ್ಸಹಸ್ರಾಧಿಕಾಃ ಸಾರಥೀತಿ ಚಾಲಕಾಃ ಚ ಅಸ್ಮಿನ್ ಕಾರ್ಯಕ್ರಮೇ ಸಹಭಾಗಂ ಕರಿಷ್ಯಂತಿ. ಆದೌ ಅಹಮದಾಬಾದ್ ಸೂರತ್ ವಡೋದರೇತ್ಯಾದಿಷು ಗುಜರಾತಸ್ಯ ಚತುರ್ದಶಸು ಜನಪದೇಷು ಅಸ್ಯಾಃ ಸೇವಾಯಾಃ ಆರಂಭಃ ಭವಿಷ್ಯತಿ. ಆಗಾಮಿ ಮಾಸಪರ್ಯಂತಂ ರಾಜ್ಯೇ ಸರ್ವತ್ರ ಸೇವಾ ವಿಸ್ತಾರಸ್ಯ ಯೋಜನಾ ಅಸ್ತಿ. ಗೃಹಮಂತ್ರಿ ಅಮಿತ್ ಶಾಹ ಗತವಾಸರೆ ಮಾದಕ ದ್ರವ್ಯಾಣಿ ವಿರುದ್ಧ್ಯ ಸಂಯುಕ್ತ ಸಂಘರ್ಷಾಯ ಆಹೂತವಾನ್. ಸಹ ಅವದತ್ ಯತ್ ಮಾದಕ ದ್ರವ್ಯಾಣಾಂ ಪ್ರಕೋಪಃ ರಾಷ್ಟ್ರೀಯ ಸುರಕ್ಷಾಯೈ ಸಾಮಾಜಿಕ ಸ್ಥಿರತಾಯೈ ಆರ್ಥಿಕ ಹಿತಾಯ ಯೂನಾಂ ದೇಶಸ್ಯ ಚ ಭವಿಷ್ಯಾಯ ಭಯಂ ಜನಯತಿ. ಸಹ ಆಧ್ಯಾತ್ಮಿಕ ನೇತ್ರೀನ್ ಯೂನಃ ಮಾತೃಶಕ್ತಿಂ ಚ ಅಸ್ಯ ಸಂಘರ್ಷಸ್ಯ ಕೃತೆ ಏಕಸ್ಮಿನ್ ಮಂಚೇ ಆಗತ್ಯ ಕಾರ್ಯಂ ಕರ್ತುಂ ಆಗ್ರಹಿತವಾನ್. ಶ್ರೀ ಶಾಹ ನವದಿಲ್ಲ್ಯಾಂ ಮಾದಕ ದ್ರವ್ಯ ವಿಷಯಕ ಸಂಯೋಜನ ಕೇಂದ್ರಸ್ಯ ದಶಮ ಶೀರ್ಷಸ್ತರೀಯ ಸಭಾಂ ಸಂಬೋಧಯನ್ ಏವಂ ಅಭ್ಯಭಾಷತ.
2: ಮಾದಕ ಪದಾರ್ಥೋ ಕಿ ಸಮಸ್ಯಾ केवल कानून व्यवस्था और सार्वजनिक स्वास्थ्य का मुद्दा नहीं है, नार्को टेररिज्म इको सिस्टम भी बन चुकी है. तो हमारी देश की आंतरिक सुरक्षा के लिए, हमारे देश के अर्थतंत्र की सुरक्षा के लिए और हमारे देश की युवा पीढ़ी के भविष्य के लिए ये हमारे लिए बहुत जरूरी है कि हम इस पर संपूर्ण विजय प्राप्त करें.
1: ಉತ್ತರ ಪ್ರದೇಶ ರಕ್ಷೆಬಲಿನ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸಸ್ಯ ದಾನರಾಶಿ ವಂಚನಾ ಪ್ರಕರಣೆ ಪ್ರಥಮ ಸೂಚನಾ ಪ್ರತಿವೇದನಾಧಾರೇಣ ಅಷ್ಟೋ ಜನಾ ನಿಗಡಿತಾ. ಇದಂ ತಾವತ್ ಪ್ರಾಥಮಿಕಂ ಪ್ರತಿವೇದನಂ ಮುಖ್ಯಮಂತ್ರಿಣಃ ಯೋಗಿನಃ ಆದಿತ್ಯನಾಥಸ್ಯ ನಿರ್ದೇಶೇನ ವಿಶೇಷ ನಿರೀಕ್ಷಣ ದಲಸ್ಯ ಅನುಶಂಸಾನಂತರಂ ಪಂಜೀಕೃತಂ ಆಸೀತ್. ಇದಂ ಪ್ರಕರಣಂ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸೇನ ಪ್ರಾಪ್ತಾನಾಂ ಉಪಹಾರಾಣಾಂ ದಾನಾನಾಂ ಚ ವಂಚನಾ ಸಂಬದ್ಧಾರೋಪಾಣಾಂ ಪ್ರಕಾಶನಾನಂತರಂ ಸಮ್ಮುಖಂ ಆಗತಂ. ನ್ಯಾಸಸ್ಯ ಅನುರೋಧೇನ ಮುಖ್ಯಮಂತ್ರಿಣ ಯೋಗಿನ ಆದಿತ್ಯನಾಥೇನ ಏಕಸ್ಯ ವಿಶಿಷ್ಟ ನಿರೀಕ್ಷಣ ದಲಸ್ಯ ಸಂಘಟನಾಯ ಆದೇಶ ಪ್ರದತ್ತಃ. ಭಾರತೀಯರ್ತು ವಿಜ್ಞಾನ ವಿಭಾಗೇನ ಅನುಮಿತಂ ಯತ್ ಸೋಮವಾಸರಂ ಯಾವತ್ ದಿಲ್ಲಿ ಪಂಜಾಬ ಹರಿಯಾಣ ಚಂಡೀಗಢ ಪೂರ್ವೀಯೋತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರೋತ್ತರಾಖಂಡೇಶು ಲಕ್ಷದ್ವೀಪಸ್ಯ ಕತಿಪಯ ಕ್ಷೇತ್ರೇಷು ಚ ತಡಿತ್ಪಾತಸ್ಯ ಸಂಭಾವನಾ ಅಸ್ತಿ. ಕೋಲಕತಾ ದುರ್ಘಟನಾಯಾಂ ಆಹತಾನಾಂ ಸಂಖ್ಯಾ ಏಧಿತ್ವಾ ಷೋಡಶ ಸಂಜಾತಾ ಅಸ್ತಿ.

0: व्रणितानां उपचारः एसएसकेएम चिकित्सालये प्रवर्तते इति वार्ताः।
1: ಆಕಾಶವಾಣಿ ಧಾರವಾಡ.
2: ಜೂನ್ 28 ಪೋಲಿಯೋ ಭಾನುವಾರ, ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
4: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
3: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
5: ಜಗದ ಜನರಂಜನೀಯ.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದಿಂದ ನಂತರ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲಿಗೆ, ಸಿರಿಗನ್ನಡಂ ಬಾಳಿಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ಧತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ, ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಕನಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಗುವುದು. ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಸದಿಂದ ಇಂಧನ ಸ್ಥಾವರವು ಯಶಸ್ವಿ ಪ್ರಾಯೋಗಿಕ ಚಾಲನೆ ಪೂರ್ಣಗೊಳಿಸಿದ್ದು, ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಸಜ್ಜಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬಳಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ದೇಶದ ಪ್ರತಿಷ್ಠಿತ ಎನ್ಟಿಪಿಸಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎನ್ವಿವಿಎನ್ ಸಹಭಾಗಿತ್ವದಲ್ಲಿರುವ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸಮುಕ್ತ ಅವಳಿ ನಗರವಾಗಿಸುವ ನಿಟ್ಟಿನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027 ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ

0: ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ July 1 ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 0-5 1,51,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ.ಎಂ. ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ನಮ್ಮ ಸಿಸ್ಟಮ್ನಲ್ಲಿ ADR ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSEs ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸುಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ.
0: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ July 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದ ದೇವೇಂದ್ರಪ್ಪ ಎನ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSEs ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸುಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕಅದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11-7-20-26 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಮೀಟಿಂಗ್ಗಳನ್ನು MEC ಪ್ರಕರಣಗಳಲ್ಲಿ MEC ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ರೊಂದಿಗೆ, LIC ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಅದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣ ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ MS ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವಯಸ್ಸಾಗಿತ್ತು. 1979 ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ, ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015 ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ, ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಲ್ಹಾದ್

0: ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ.

0: ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ,
2: ಫ್ಲೆಕ್ಸ್ ಬ್ಯಾನರ್, ಯುವಿ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೆಂಟ್ ಪ್ರಿಂಟಿಂಗ್,
3: ಐಡಿ ಕಾರ್ಡ್, ಬ್ರೋಚರ್ಸ್, ಫೋಲ್ಡಿಂಗ್ ವರ್ಕ್, ಕರ್ವಿಂಗ್ ಡಿಸೈನ್ ವರ್ಕ್, ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್,
2: ಬ್ಯಾಕ್ಲೈನ್ ಪ್ರಿಂಟಿಂಗ್, ಎಲ್ಇಡಿ ಬೋರ್ಡ್ಸ್, ಗ್ಲಾಸ್ ಪ್ರಿಂಟಿಂಗ್ ವರ್ಕ್ಸ್, ಅರ್ಕಾಲಿಕ್ ವರ್ಕ್, ಮೊಮೆಂಟೋಸ್.
3: ಸಮಾರಂಭಗಳಿಗೆ ಶಾಲು, ಮಾಲೆ, ಮಹಾರಾಜ ಟೋಪಿ, ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಇಂದೇ ಸಂಪರ್ಕಿಸಿ
2: ಪ್ರಿಂಟ್ ಪಾಯಿಂಟ್, ಕೋರ್ಟ್ ಸರ್ಕಲ್, ಧಾರವಾಡ. ಮೊಬೈಲ್
3: 9901625623
2: 8497818116.
4: ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ.
5: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯದ ಹೊಸ ಸಂಚಿಕೆಯನ್ನ ಕೇಳೋದಕ್ಕೆ ತಮಗೆಲ್ಲ ಸ್ವಾಗತ. ನಮಸ್ಕಾರ ಸರ್.
6: ನಮಸ್ಕಾರ ಮೇಡಮ್.
5: ಸರ್, ಈ ಬಾರಿ ನಾವು ಗಣಿತ ಪ್ರಯೋಗಾಲಯದಲ್ಲಿ ಗಣಿತದ ಮಾದರಿಗಳನ್ನ ತಯಾರಿಸುವುದರ ಬಗ್ಗೆ ನಿಮ್ಮಿಂದ ಮಾರ್ಗದರ್ಶನ ಪಡ್ಕೊಳ್ತೀವಿ. ಈ ಗಣಿತ ಮಾದರಿಗಳಿಂದ ಕಲಿಯೋದ್ರಿಂದ ಮಕ್ಕಳು ಸರಿಯಾಗಿ ಕಾನ್ಸೆಪ್ಟ್ಗಳನ್ನ, ಗಣಿತದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರ ಅನ್ನೋದು ನೀವು ಕಂಡ್ಕೊಂಡಿದ್ದೀರಿ. ಹಾಗೆ ಅದು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಅನುಭವ ಕೂಡ ಹೌದು. ಈ ಮಾದರಿ ತಯಾರಿಕೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ನಿಮ್ಮಿಂದ ಈ ಸಂಚಿಕೆಯಲ್ಲಿ ನಾವು ಪಡ್ಕೊಳ್ತೀವಿ. ಸರಿ, ಗಣಿತದ ಖಾಯಂ ಮಾದರಿ ತಯಾರಿಸುವುದನ್ನ ಯಾವ ರೀತಿ ಆರಂಭಿಸಬೇಕು ಅನ್ನೋದನ್ನ ಹೇಳ್ತೀರಿ. ಮೊದಲನೇ ಹಂತ ಇದ್ರೊಳಗ ಏನಾಗಿರ್ಬೇಕು ಅಂತ ವಿವರಣೆ ಕೊಡ್ಬೇಕು.
6: ಹಾ ಮೇಡಮ್, ಈಗ ಇದರಲ್ಲಿ ಎರಡು ರೀತಿಯ ಮಾದರಿಗಳನ್ನು ನಾವು ಮಾಡ್ಬೋದು. ಒಂದು ಕಾಯಂ ಮಾದರಿ ಅಂತಿರಲ್ಲ, ಅಂದರೆ ಪರ್ಮನೆಂಟಾಗಿ ಉಳಿಯುವಂಥ ಮಾದರಿಗೆ ನಾವು ಕಾಯಂ ಮಾದರಿ ಅಂತೀವಿ. ಎರಡನೇ ಥರದ ಮಾದರಿ ಅಂದರೆ ಆ್ಯಕ್ಟಿವಿಟಿ ಬೇಸ್ ಮಾದರಿ ಅಂತೀವಿ. ಅದನ್ನು ಪೇಪರು, ರಟ್ಟು, ಬಣ್ಣದ ಹಾಳೆ ಈ ರೀತಿ ತಯಾರು ಮಾಡೋದು. ಈ ಬಣ್ಣದ ಹಾಳೆ, ರಟ್ಟು ಇವೆಲ್ಲ ಟೆಂಪ್ರರಿಯಾಗಿ ಒಂದು ತಿಂಗಳು ಎರಡು ತಿಂಗಳು ಇದ್ದು ಮತ್ತೆ ಅವು ಈ ಕ್ಲೈಮೇಟಿಗೆ ಇನ್ಯಾವುದು ಇದಕ್ಕೆ ಅವು ಹಾಗೆ ಹಾಳಾಗಿ ಹೋಗಿಬಿಡ್ತಾವೆ. ಆದರೆ ಖಾಯಂಆಗಿ ಉಳಿಯುವಂಥ ಮಾದರಿಗಳನ್ನ ಬಹಳಷ್ಟು ವರ್ಷಗಳವರೆಗೆ ವಿದ್ಯಾರ್ಥಿಗಳು ಉಪಯೋಗಿಸ್ಬೋದು ಮತ್ತು ಶಿಕ್ಷಕರನ್ನು ಅವನ್ನ ಪರಿಣಾಮಕಾರಿಯಾಗಿ ಬಳಸ್ಬೋದು. ಎಂಟನೇ ವರ್ಗ ಆಗಿರ್ಬೋದು, ಒಂಬತ್ತಾಗಿರ್ಬೋದು, ಹತ್ತಾಗಿರ್ಬೋದು, ಆರು, ಏಳನೇ ವರ್ಗ, ಯಾವ ವರ್ಗದಲ್ಲಿಯೇ ಅವರು ಬರ್ತಕ್ಕಂಥ ಪ್ರತಿ ಅಧ್ಯಾಯದಲ್ಲಿಯೇ ಡಿಫಿಕಲ್ಟ್ ಕಾನ್ಸೆಪ್ಟನ್ನು ಮಾದರಿಗಳು ಯಾವ ಮಾಡಲಿಕ್ಕೆ ಬರ್ತಾವೆ ಅನ್ನೋದನ್ನು ಕುಲಂಕುಷವಾಗಿ ಚಿಂತಿಸಿ ತಮ್ಮದೇ ಆದ ವಿಧದಲ್ಲಿ ಅವುಗಳನ್ನು ಸೆಟ್ ಮಾಡಿಕೊಳ್ಳೋದು ಮೊದಲನೇ ಹಂತ.
5: ಸರಿಗ, ಯಾವ ಮಾದರಿ ಬೇಕು, ಖಾಯಂ ಮಾದರಿ ಬೇಕು ಅಥವಾ ಟೆಂಪ್ರರಿಯಾಗಿ ಹಾಳೆ ಕಾಗದದ ಅಥವಾ ರಟ್ಟಿನ ಮಾದರಿ ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಿಕೊಂಡ ನಂತರ ಎಂತಹ ಗಣಿತದ ಕಾನ್ಸೆಪ್ಟ್ಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಮಾದರಿ ತಯಾರಿಕೆಗೆ ಅನ್ನೋದೊಂದು ವಿಷಯ. ಇದನ್ನ ಯಾವ ರೀತಿ ನಿರ್ಧಾರ ಮಾಡಬೇಕು, ಇದು ಹೇಗೆ?
6: ಇದರಲ್ಲಿ ಎರಡು ತರಹದ ಬರ್ತದೆ, 2D ಶೇಪ್ ಮಾಡಲ್, 3D ಶೇಪ್ ಮಾಡಲ್ ಅಂತೀವಿ. a+b² ಅನ್ನು ಡಿಫಿಕಲ್ಟ್ ಕಾನ್ಸೆಪ್ಟು, ಅದರಲ್ಲಿ ಇರ್ತಕ್ಕಂಥ a² ಯಾವುದು, ab ಯಾವುದು, b² ಯಾವುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಆಗಲ್ಲ. ಮಾದರಿ ಮೂಲಕನೇ ಅದು ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ತಿಳಿತೈತಿ. ಇಂಥ ಮಾಡೆಲ್ಗಳನ್ನ ಮಾಡ್ಬೋದು, ಇವುಗಳಿಗೆ 2D ಮಾಡೆಲ್ಸ್ ಅಂತ ನಾವು ಕರಿತೀವಿ. ಇನ್ನು 3D ಮಾಡೆಲ್ಸ್ ಅಂದರೆ ಉದಾಹರಣೆಗೆ a+b³ ಅಂತ ಹೇಳ್ತೀವಿ. ಈ a+b³ನಲ್ಲಿ ಸುಮಾರು 8 ಬೇರೆ ಬೇರೆ ಇದೆ. a³ ಒಂದು, 3a² ಅಂದಾಗ 3a² ಮತ್ತು 3ab² ಅಂದರೆ 3ab² 6 ಆಯಿತು, ಆಮೇಲೆ 1b³. ಹೀಗೆ 8 ವಿವಿಧ ಭಾಗಗಳನ್ನು ನಾವು ಮಾದರಿ ಮೂಲಕ ತೋರಿಸುವಂಥದ್ದನ್ನು 3D ಶೇಪ್ ಅಂತೀವಿ. ಇವುಗಳನ್ನು ಕಾನ್ಸೆಪ್ಟನ್ನು ಮಾದರಿ ಮೂಲಕವಾಗಿಯೇ ಕಲಿಸ್ಬೋದು, ಹೊರತಾಗಿ ನಾವು ಬೋರ್ಡ್ನಿಂದ ಕಲಿಸಿದ್ರೆ ab² ಹೇಗಿರ್ತದೆ, a³ ಹೇಗಿರ್ತದೆ, b³ ಹೇಗಿರ್ತದೆ, ಎಲ್ಲ ಸೇರಿ ಘನಾಕೃತಿ ಆಗ್ತದೋ ಇಲ್ಲವೋ ಅನ್ನೋದು ನಾವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಚಾಕ್ಪೀಸ್ ಬೋರ್ಡ್ನಿಂದ ತಿಳಿಸುವಂಥದ್ದು, ಮಾದರಿ ಮೂಲಕ ತಿಳಿಸುವಂಥದ್ದು ಬಹಳಷ್ಟು ವ್ಯತ್ಯಾಸ ಇರುವುದರಿಂದ ಗಣಿತ ಶಿಕ್ಷಕರು ಇದನ್ನು ಮನಗಂಡು ಇಂತಹ ಗಣಿತದ ಮಾದರಿಗಳನ್ನು ತಾವೇ ಸ್ವತಃ ಡಿಸೈನ್ ಮಾಡಿ ಗಣಿತ ಪ್ರಯೋಗಾಲಯದಲ್ಲಿ ಅವುಗಳನ್ನು ಇಡುವಂಥದ್ದನ್ನು ಕಲಿಯೋದು ಬಹಳಷ್ಟು ಇಂದಿನ ದಿನಗಳಲ್ಲಿ ಅವಶ್ಯತೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೀನಿ. a+b³ ಮಾಡ್ಬೋದು, ಪ್ಲೇಸ್ ವ್ಯಾಲ್ಯೂದ ಒಂದು ಮಾದರಿಯನ್ನು ಮಾಡ್ಬೋದು, ಕೋನಿಕ್ ಸೆಕ್ಷನ್ದು ಮಾಡ್ಬೋದು, ಅದರಲ್ಲಿ

0: ಪೆರಾಬೋಲಾ ಯಾವುದು, ಎಲಿಪ್ಸ್ ಯಾವುದು, ಸರ್ಕಲ್ ಯಾವುದು, ಹೈಪರ್ಬೋಲಾ ಯಾವುದು, ಇವುಗಳನ್ನು ಮಾದರಿ ಮೂಲಕ ನೋಡಿದಾಗ ಮಾತ್ರ ತಿಳಿಯುವಂಥದ್ದು.
1: ಸರಿಗ, ವಿಷಯದ ಆಯ್ಕೆ ಆಯಿತು. ಇಂತಹ ವಿಷಯದ ಕುರಿತಾಗಿ ನಾವು ಮಾದರಿಯನ್ನ ತಯಾರಿಸಬೇಕು ಅಂತ ಶಿಕ್ಷಕರು ಮನದಟ್ಟು ಮಾಡಿಕೊಂಡ ನಂತರ ಮಾದರಿಯನ್ನ ಯಾವ ವಸ್ತುವಿನಿಂದ ತಯಾರಿಸಬೇಕು ಅನ್ನೋದೊಂದು ಪ್ರಶ್ನೆ ಬರ್ತದೆ. ಇದಕ್ಕಾಗಿ ಎಂತಹ ವಸ್ತು, ಎಂತಹ ಪದಾರ್ಥಗಳು ಬೇಕಾಗಬಹುದು ಅನ್ನೋದರ ಬಗ್ಗೆ ವಿವರಗಳನ್ನ ನೀವೀಗ ಹೇಳಬೇಕು.
0: ಕಾಯಂ ಮಾದರಿ ಬಗ್ಗೆ ನೀವು ಮೆಟೀರಿಯಲ್ ಯಾವ ಚಾಯ್ಸ್ ಮಾಡ್ಕೋಬೇಕು ಅನ್ನೋದನ್ನ ಕೇಳಿದ್ರಿ. ಕಾಯಂ ಆಗಿ ಉಳಿಯುವಂತಹದ್ದಂತಂದ್ರೆ ನಾವು ಪ್ಲೈವುಡ್ ಅನ್ನು ಯೂಸ್ ಮಾಡಬಹುದು, ವಾಟರ್ ಪ್ರೂಫ್ ಪ್ಲೈವುಡ್ ಅನ್ನು ಯೂಸ್ ಮಾಡಬಹುದು, ಅಕ್ರೆಲಿಕ್ ಶೀಟ್ ಅನ್ನು ಯೂಸ್ ಮಾಡಬಹುದು, ಆಮೇಲೆ 3mm, 5mm, 6mm ಈ ರೀತಿ ಫೋಮ್ ಅನ್ನು ಯೂಸ್ ಮಾಡಿದ್ರು ಅದು ಡ್ಯೂರಬಿಲಿಟಿ ಬಹಳಷ್ಟು ದಿನಗಳವರೆಗೆ ಬರ್ತದೆ. ಈಗ ಸಿಲೆಕ್ಷನ್ ಆಫ್ ಮಟೀರಿಯಲ್ ಅನ್ನೋದು ಒಂಥರ ಸಂಶೋಧನೆ ಇದ್ದಂಗೆ, ಯಾವ ಮಾಡೆಲ್ಗೆ ಯಾವ ರೀತಿ ಮಟೀರಿಯಲ್ ಅನ್ನು ಯೂಸ್ ಮಾಡಿದರೆ ನಾವು ಮಾಡೆಲ್ಗಳು ಒಂದು ಒಳ್ಳೆಯ ವಿನ್ಯಾಸ ಬರ್ತಾವೆ ನೋಡಲಿಕ್ಕೆ ಮತ್ತು ಅವುಗಳನ್ನು ಉಪಯೋಗ ಮಾಡಲಿಕ್ಕೆ, ವರ್ಕಿಂಗ್ ಟೈಪ್ ಮಾಡೆಲ್ಸ್ ಇವುಗಳನ್ನು ಡಿಸೈಡ್ ಮಾಡುವಂಥದ್ದು ಶಿಕ್ಷಕರಿಗೆ ಒಂದು ರೀತಿ ಚಾಲೆಂಜಿಂಗ್ ಇರ್ತದೆ ಮತ್ತು ಅದು ಒಂದು ಸಂಶೋಧನೆ ಅಂತ ಹೇಳ್ಬೋದು. ನಾವು ಆ ರೀತಿ ಇಂಥ ಮಟೀರಿಯಲ್ಗಳಿಂದ ನಾವು ಮಾಡಬಹುದು ಮೇಡಮ್.
1: ಸರಿಗ, ನೀವು ಹೇಳಿದ ಹಂಗೆ ನನ್ನ ಗಮನಕ್ಕೆ ಏನು ಬರ್ತದೆ ಅಂತ ಹೇಳಿದ್ರೆ, ಇತ್ತಿತ್ತಲಾಗ ಆನ್ಲೈನ್ ಶಾಪಿಂಗ್ ಭಾಳ ಜನ ಮಾಡ್ತಾರೆ. ಈ ಶಾಪಿಂಗ್ ಮಾಡಿದಾಗ ಏನು ವಸ್ತುಗಳು ಬರ್ತಾವ, ಅದ್ರ ಪ್ಯಾಕಿಂಗ್ನಾಗ ಬಹಳಷ್ಟು ಫೋಮ್, ರಟ್ಟಿನ ಡಬ್ಬಿ ಅವೆಲ್ಲ ಬಂದಿರ್ತಾವ. ಬಹುಶಃ ಇವನ್ನೆಲ್ಲ ಬಳಸ್ಕೊಂಡು ಯಾವುದೇ ವೆಚ್ಚ ಇಲ್ಲದೇ ಕೂಡ ಈ ಮಾದರಿಗಳನ್ನ ತಯಾರಿಸಬಹುದು ಅನ್ನೋದೊಂದು ನನ್ನ ಗಮನಕ್ಕೆ ಬಂತು. ಇನ್ನು ಡಿಸೈನಿಂಗ್ ಆಫ್ ಮಾಡೆಲ್ ಅಂತ ಬಂದಾಗ ಮಾದರಿಯನ್ನ ಯಾವ ರೀತಿ ವಿನ್ಯಾಸ ಮಾಡಬೇಕು? ಈಗ ನಮ್ಗೆ ಮಟೀರಿಯಲ್ ನಾವು ಡಿಸೈಡ್ ಮಾಡಿದ್ವಿ, ಯಾವ ರೀತಿ ವಿನ್ಯಾಸ ಮಾಡಬೇಕು ಅಂತ.
0: ಕಾಯಮಾದ ಒಂದು ಮಾದರಿಯನ್ನು ನಾವು ಮಾಡಲಿಕ್ಕೆ ಹೋದಾಗ ಡಿಸೈನ್ ಮಾಡೋದೇನಿದೆಯಲ್ಲ ಅದು ಶಿಕ್ಷಕರಿಗೆ ಒಂದು ಚಾಲೆಂಜ್ ರೀತಿಯಲ್ಲಿ. ಈಗ ನಾವು ಒಂದು ಸರ್ಕಲ್ ಥಿಯರಮನ್ನು ತೊಗೊಂಡಾಗ ಎಷ್ಟು ಡಯಾಮೀಟರ್ ತೊಗೊಂಡ್ರೆ ಸೂಕ್ತ, ನಾವು ಡೆಮೋ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು 50 ವಿದ್ಯಾರ್ಥಿಗಳು 100 ವಿದ್ಯಾರ್ಥಿಗಳಿಗೆ ಕಾಣಿಸ್ಬೇಕಾದ್ರೆ ಅವರ ಒಂದು ಕ್ಲಾಸ್ ರೂಮ್ ವರ್ಗ ಕೋಣೆಗೆ ತಕ್ಕಂತೆ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು, ಎಷ್ಟು ಡಯಾಮೀಟರ್, 12 ಇಂಚು ತೊಗೋಬೇಕು, 14 ಇಂಚು ತೊಗೋಬೇಕು, 16 ಇಂಚು ತೊಗೋಬೇಕು, ಅದನ್ನು ಸೂಕ್ತವಾಗಿ ನಿರ್ಧಾರ ಮಾಡಿ ಅದರಂಗೆ ಡಯಾಮೀಟರ್ ತೊಗೊಂಡು ಮಧ್ಯದಲ್ಲಿ ಒಂದು 360 ಡಿಗ್ರಿ ಪ್ರೊಟ್ರಾಕ್ಟರನ್ನು ಹಾಕಿ ನಂತರ ಸುತ್ತಲೂ ಅವುಗಳನ್ನು ನೇಲ್ಗಳನ್ನು ಹಾಕಿ ರಬ್ಬರ್ ಬ್ಯಾಂಡ್ನಿಂದ 10 ಥಿಯರಮ್ಗಳನ್ನು ತೋರಿಸ್ಬೋದು. ಇದು ಒಂದು ಉದಾಹರಣೆ. ಅಂದರೆ ಒಂದು ಸರ್ಕಲ್ ಥಿಯರಮ್ನಿಂದ ಸುಮಾರು 10 ಥಿಯರಮ್ ವಿವಿಧ ಥಿಯರಮ್ಗಳನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ಶಿಕ್ಷಕರು ತಾವೇ ತಯಾರಿಸ್ಬೋದು ಈ ರೀತಿ ಡಿಸೈನ್ ಮಾಡಿ. ಇದಕ್ಕೆ ಒಂದು ಡಿಸೈನ್ ಅಂತೀವಿ. ನಂತರ ಇನ್ನೂ ಒಂದು ಪ್ಲೇಸ್ ವ್ಯಾಲ್ಯೂದ್ದು ಕೂಡ, ಈಗ ನಾವು 10 ಗಂಟೆಯಲ್ಲಿ ಐತಿ, ಆಮೇಲೆ 100, 1000, 1000, 10,000 ಇವುಗಳನ್ನ 4ನೇ ವರ್ಗದ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಈಗ 10,300 ತೋರಿಸಬೇಕಾದ್ರೆ ಪ್ಲೇಸ್ ವ್ಯಾಲ್ಯೂದ್ ಮಾಡೆಲನ್ನು ಈಸಿಯಾಗಿ ಅವರು ಗುಂಡಿನ ವರ್ತುಲಗಳನ್ನು ಒಂದೊಂದನ್ನಾಗಿ ಇಳಿಬಿಟ್ಟು ತೋರಿಸ್ಬೋದು. ಅದಕ್ಕೆ ನಾವು ಎಷ್ಟು ಅಂಶಗಳನ್ನು ತೊಗೋಬೇಕು, ಎಷ್ಟು ಗಂಟೆ ಎಲ್ಲಿವರೆಗೆ ನಾವು ತೊಗೋಬೇಕು ಅನ್ನೋದನ್ನು ಸೆಲೆಕ್ಷನ್ ಮಾಡಿ ಅವುಗಳನ್ನು ರಚನೆ ಮಾಡುವುದೇನಿದೆಯಲ್ಲ ಅದು ಶಿಕ್ಷಕರಿಗೆ ಬಹಳಷ್ಟು ಒಂದು ಸಂಶೋಧನಾ ಪ್ರವೃತ್ತಿಯನ್ನು ಹೆಚ್ಚುವಂಥದ್ದು. ಈ ಪ್ರವೃತ್ತಿನೇ ಮಕ್ಕಳಲ್ಲಿ ಕೂಡ ಡಿಸೈನ್ ಮಾಡೋದನ್ನು ಅವರು ಹಂತ ಹಂತವಾಗಿ ಕಲಿಸಿದರೆ ಅವರು ಕೂಡ ಒಂದು ಒಳ್ಳೆಯ ಗಣಿತ ಸಂಶೋಧನಾ ಪ್ರವೃತ್ತಿಯನ್ನು ಹೊಂದಬಹುದು ಈ ಸಂದರ್ಭದಲ್ಲಿ.
1: ಸರಿಗ, ಡಿಸೈನಿಂಗ್ ವಿನ್ಯಾಸ ರೆಡಿ ಆದ ನಂತರ ತಯಾರಿಕೆ ಬರ್ತದೆ. ಈ ಗಣಿತದ ಮಾದರಿಗಳ ತಯಾರಿಯ ಹಂತ ಹೇಗಿರಬೇಕು, ಏನೆಲ್ಲ ಎಚ್ಚರಿಕೆಗಳನ್ನ ಈ ಹಂತದಲ್ಲಿ ವಹಿಸಬೇಕು?
0: ಬಹಳಷ್ಟು ಮಹತ್ವವಾದ ಪ್ರಶ್ನೆ ಮೇಡಮ್ ಇದು. ಇಲ್ಲಿ ಹೇಗಿರ್ತದಂದ್ರೆ ಈಗಿನ ದಿನಮಾನಗಳಲ್ಲಿ ನಾವು ಮ್ಯಾನುವಲ್ ಆಗಿ ಕಾರ್ಪೆಂಟರಿಂದ ಮಾಡುವಂತ ಕಾಲ್ಗಳು ಮುಗಿದು ಹೋಯಿತು ಅಂತ ನನ್ನ ಅನಿಸಿಕೆ. ಈಗ ನಾವು ಏನೇ ಡಿಸೈನ್ ಮಾಡಿದ್ರು, ಉದಾಹರಣೆಗಾಗಿ ಒಂದು a+b² ಅನ್ನು ನಾವು ಡಿಸೈನ್ ಮಾಡಿದ್ದನ್ನು ನಾನು ನಿಮಗೆ ಉದಾಹರಣೆಯಾಗಿ ಹೇಳ್ತೇನೆ. ಒಂದು a+b² ಮಾದರಿಯನ್ನು ನಾವು ಎಕ್ಯುರೇಟ್ ಆಗಿ ಮಾಡಬೇಕಂದ್ರೆ ಕಂಪ್ಯೂಟರ್ನಲ್ಲಿ ನಾವು ಡಿಸೈನ್ ಮಾಡ್ತೇವೆ. ಫಸ್ಟ್ ಈಗಿನ ಹಂತದಲ್ಲಿ ಕಂಪ್ಯೂಟರ್ದಲ್ಲಿ ಏದು ಬೆಲೆ ತೊಗೋತೀವಿ, ಒಂದು ಬೀದು ಬೆಲೆ ತೊಗೋತೀವಿ, ಏದು ಬೆಲೆ 8 ತೊಗೋತೀವಿ, ಆಮೇಲೆ ಬೀದು ಬೆಲೆ 4 ಇಂಚು ತೊಗೋತೀವಿ, ಒಟ್ಟಾರೆ 12 ಇಂಚು ಆಯಿತು. ಈ ಕಡೆ ಮತ್ತೆ 8 ಇಂಚು 4 ಇಂಚು ತೊಗೋತೀವಿ. ಟೋಟಲ್ ಆಗಿ ಈ ಕಡೆ 8 ಇಂಚ್ 4 ಇಂಚ್, ತಳಗೂ 8 ಇಂಚ್ 4 ಇಂಚ್, ಈ ಕಡೆನೂ 8 ಇಂಚ್ 4 ಇಂಚ್ ತೊಗೊಂಡಾಗ ಒಂದು ಚೌಕದ ಆಕೃತಿ ಡಿಸೈನ್ ಆಯಿತು. ನಂತರ ಅದರಲ್ಲಿ a² ಒಂದು ಗುರುತಿಸ್ತೀವಿ, ab ಒಂದು ಗುರುತಿಸ್ತೀವಿ, b² ಒಂದು ಗುರುತಿಸ್ತೀವಿ. ಈ ರೀತಿ ಅಳತೆಗೆ ತಕ್ಕಂತೆ ಎಲ್ಲವನ್ನು ಗುರುತಿಸಿ ಇದನ್ನು ಕಂಪ್ಯೂಟರ್ನಲ್ಲಿ ಡಿಸೈನ್ ಮಾಡಿಬಿಟ್ಟು ಇದನ್ನು ನಾವು ಡೈರೆಕ್ಟ್ ಲೇಸರ್ ಕಟಿಂಗ್ ಕೊಟ್ಟಾಗ ಲೇಸರ್ನಿಂದ ಯಾವ ಮಟೀರಿಯಲ್ ನೀವು ಸೆಲೆಕ್ಟ್ ಮಾಡಿರ್ತೀರಿ ಆ ಮಟೀರಿಯಲ್ನಲ್ಲಿ ಎಕ್ಯುರೇಟ್ ಆಗಿ ಕಟ್ ಆಗ್ತದೆ. ಈಗ ಉದಾಹರಣೆಗಾಗಿ ಅಕ್ರೆಲಿಕ್ ಶೀಟ್ ತೊಗೊಂಡಾಗ ಅಕ್ರೆಲಿಕ್ ಶೀಟ್ನಲ್ಲಿ ಕಟ್ ಆಗುತ್ತೆ. ನಾವು ಪ್ಲೈವುಡ್ ನಿಂದ ತಗೊಂಡು ಲೇಸರ್ಗೆ ನಾವು ಅದನ್ನ ಆದೇಶ ಮಾಡಿದಾಗ ಲೇಸರ್ ಕಟಿಂಗ್ ನಲ್ಲಿ ಪ್ಲೈವುಡ್ ನಲ್ಲಿ ವೆರಿ ವೆರಿ ಅಕ್ಯುರೇಟ್ ಕಟ್ ಆಗುತ್ತೆ, ಒಂದೊಂದು ಮಿಲಿಮೀಟರ್ ಕೂಡ ಅದರಲ್ಲಿ ವ್ಯತ್ಯಾಸ ಬರೋದಿಲ್ಲ. ಈ ರೀತಿಯಾಗಿ ಮಾಡಿದಾಗ ಇಲ್ಲಿ ಬಹಳಷ್ಟು ಅಕ್ಯುರೇಸಿ ಇರ್ತದೆ. ಮ್ಯಾನ್ಯುವಲ್ ಆಗಿ ಮಾಡಿದಾಗ ಅಂದ್ರೆ ಕಾರ್ಪೆಂಟರ್ ಥ್ರೂ ಮಾಡಿದಾಗ ಇಲ್ಲಿ ವ್ಯತ್ಯಾಸಗಳು

0: ಕೆಲವೊಂದು 2 mm 5 mm ಮ್ಯಾನುವಲ್ ಕಟ್ ಮಾಡುವಲ್ಲಿ ವ್ಯತ್ಯಾಸಗಳು ಬರ್ತಿರ್ತಾವೆ. ಹಿಂದಿನ ಕಾಲದಲ್ಲಿ ಏನೂ ಇರಲಿಲ್ಲ, ಕಾರ್ಪೆಂಟ್ರಿಂದ ಆಗ್ತಿದ್ದ ಕೆಲಸ. ಈಗ ಲೇಸರ್ ಕಟ್ಟಿಂಗ್ನಿಂದ ನಾವು ಬಹಳಷ್ಟು ಎಕ್ಯುರೇಟ್ ಮತ್ತು ಬಹಳ ಫಾಸ್ಟಾಗಿ ಈ ಮಾದರಿಗಳನ್ನು ನಾವು ಮಾಡಬಹುದು.
1: ಸರ್, ಈಗ ತಯಾರಿಕೆ ಹಂತ ತಯಾರು ಮಾಡೋದಾಯ್ತು, ಆದ್ರೆ ಈ ಡಿಸೈನಿಂಗ್ ಮಾಡಬೇಕಾದ್ರೆ ನಮಗೆ ಸ್ಪಷ್ಟತೆ ಯಾವ ರೀತಿ ಗಾತ್ರ ಬರಬಹುದು ಅನ್ನೋದು ಇರಬೇಕ, ಅಥವಾ ಗಾತ್ರವನ್ನ ಯಾವ ರೀತಿ ನಿರ್ಧಾರ ಮಾಡಬಹುದು?
0: ಇಲ್ಲಿ ಗಾತ್ರ ಎದರ ಮೇಲೆ ಅವಲಂಬನೆ ಆಗಿರ್ತದೆ ಅಂದ್ರೆ ಪ್ರಯೋಗಶಾಲೆಯಲ್ಲಿ ಸ್ಥಾಪಿಸ್ತಾರೋ ಅಥವಾ ಗ್ಯಾಲರಿಯಲ್ಲಿ ಸ್ಥಾಪಿಸ್ತಾರೋ ಅಥವಾ ಒಂದು ಮ್ಯೂಸಿಯಂನಲ್ಲಿ ಮಾದರಿಯನ್ನು ಇಡ್ತಾರೋ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳಷ್ಟು ಮೊದಲನೇ ಒಂದು ಸ್ಟೆಪ್ ಅನ್ನಿಸ್ತದೆ. ಇನ್ನು ಎರಡನೇದಾಗಿ ನಾವು ಗಣಿತ ಪ್ರಯೋಗಾಲಯದಲ್ಲಿ ನಾವು ಸ್ಕೂಲ್ನಲ್ಲಿ ಲ್ಯಾಬ್ನಲ್ಲಿ ಪ್ರತಿಷ್ಠಾಪಿಸ್ತೀವಿ, ವಿದ್ಯಾರ್ಥಿಗಳಿಗೆ ತೋರಿಸ್ತೀವಿ ಅಂತಂದರೆ ಒಂದು ನಾರ್ಮಲ್ ಸೈಜ್ ಅಂತ ಬರ್ತದೆ, 12" x 12" ಇರ್ತದೆ, 16" x 16" ಇರ್ತದೆ, ಮತ್ತು ಇತರ ಗಾತ್ರಕ್ಕೆ ಅನುಗುಣವಾಗಿ 3D ಶೇಪ್ ಬರ್ತವೆ. ಈ ರೀತಿ ನಾವು ಗಣಿತ ಪ್ರಯೋಗಾಲಯದಲ್ಲಿ ಬಳಸ್ತೀವಿ. ಇನ್ನು ಮ್ಯೂಸಿಯಂ ಮತ್ತು ಗ್ಯಾಲರಿಯಲ್ಲಿದ್ದಾಗ ಸೈಜ್ಗಳು ಅಲ್ಲಿ 24" x 24" ಆಗುತ್ತೆ. ಅಲ್ಲಿ ಇರ್ತಕ್ಕಂಥ ಸ್ಟೆಪ್ಸು ಮತ್ತು ಅಲ್ಲಿ ಅಳವಡಿಸುವಂಥ ರೀತಿ ಮತ್ತು ಅಲ್ಲಿ ಲೆಬ್ಲಿಂಗ್ ಮಾಡುವಂಥ ರೀತಿನೂ ಕೂಡ ಬೇರೆ ಬೇರೆ ಇರ್ತದೆ.
1: ಸರಿ, ಇನ್ನು ಒಟ್ಟಾರೆಯಾಗಿ ಈ ಮಾದರಿಗಳ ತಯಾರಿಕೆಗೆ ವೆಚ್ಚ ಯಾವ ರೀತಿ ನಾವು ಡಿಸೈಡ್ ಮಾಡಬೇಕು, ಮತ್ತು ಇದನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಮತ್ತು ಭಾಗಗಳನ್ನು ಗುರುತಿಸುವುದು ಕೂಡ, ಲೆಬಲಿಂಗ್ ಕೂಡ ಈ ಮಾದರಿ ತಯಾರಾದ ಮೇಲೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ, ಈ ಬಗ್ಗೆ ಮತ್ತು ಒಟ್ಟಾರೆ ಯಾವುದೇ ಗಣಿತದ ಮಾದರಿಯ ಉಪಯೋಗಗಳು ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಏನು ಅನ್ನೋದನ್ನ ನೀವು ಹೇಳೋದಾದ್ರೆ?
0: ನಾವು ಶಿಕ್ಷಕರಿಗೆ ಮೊದಲನೇದೇನಿರ್ತದೆ ಅಂದ್ರೆ ಅತಿ ಕಡಿಮೆ ವೆಚ್ಚದಲ್ಲಿ ಮಾದರಿಗಳನ್ನು ತಯಾರು ಮಾಡುವಂತ ಸ್ಪರ್ಧೆಗಳನ್ನು ಇಲಾಖೆಯವರು ಮಾಡಿರ್ತಾರೆ. ಅಂದ್ರೆ ಒಂದು ಮಾದರಿ 4 or 5 ಕಾನ್ಸೆಪ್ಟ್ಗಳನ್ನು ತಿಳಿಸುವಂತಹದ್ದು. ಉದಾಹರಣೆಗಾಗಿ ಇಕ್ವೆಲೆಂಟ್ ಫ್ರ್ಯಾಕ್ಷನ್ ತಗೊಂಡಾಗ ಅದರಲ್ಲಿ ಸಮನಾದ ಭಿನ್ನರಾಶಿಗಳನ್ನು ಹೇಳ್ತೀವಿ, ಭಿನ್ನರಾಶಿಗಳ ಸಂಕಲನ ಹೇಳ್ತೀವಿ, ಭಿನ್ನರಾಶಿಗಳ ಮೌಲ್ಯಗಳನ್ನು ಹೇಳ್ತೀವಿ. ಆದರೆ ಅಲ್ಲಿ ಕಾಸ್ಟಿನ ವಿಚಾರ ಬಂದಾಗ ನಾವು ಒಳ್ಳೆಯ ಮಟೀರಿಯಲ್ ತಗೊಂಡಾಗ ಡ್ಯೂರಿಯಬಿಲಿಟಿ ಹೆಚ್ಚು ಬರ್ತವೆ. ನೀವು ವೆಚ್ಚ ಕಡಿಮೆ ನಾವು ತಗೊಂಡಾಗ ಡ್ಯೂರಿಯಬಿಲಿಟಿ, ಅದರ ತಾಳಿಕೆ ಬಾಳಿಕೆ ಏನಂತೀವಲ್ಲ, ಅದು ಹೆಚ್ಚಿಗೆ ಬರೋದಿಲ್ಲ. ಈ ಅಂಶಗಳನ್ನು ನಾವು ಪರಿಗಣಿಸಬೇಕಾಗ್ತದೆ. ಅವರು ಒಳ್ಳೆಯ ಕ್ವಾಲಿಟಿ ತಗೊಂಡಾಗ ಸ್ವಲ್ಪ ವೆಚ್ಚ ಹೆಚ್ಚಿಗೆ ಬರ್ತದೆ. ಆಮೇಲೆ ಹಾಳಿ ಪೇಪರು ರಟ್ಟು ತೊಗೊಂಡಾಗ ವೆಚ್ಚ ಅತಿ ಕಡಿಮೆ ವೆಚ್ಚ ಬರ್ತದೆ. ಇನ್ನು ಇನ್ಸ್ಟಾಲೇಷನ್ ಅಂತಂದರೆ ನಾವು ಪ್ರತಿ ಹಂತದಲ್ಲಿಯೂ ಗಣಿತ ಪ್ರಯೋಗಾಲಯದಲ್ಲಿ ಒಂದು ಸೆಲ್ಫ್ ಸಿಸ್ಟಮ್ ಟೇಬಲ್ ಮೇಲೆ ಅವುಗಳನ್ನು ಅಳವಡಿಸ್ತೀವಿ. ಕೆಲವೊಂದು ಮಾದರಿಗಳನ್ನು ಗೋಡೆ ಮೇಲೆ ಕೆಲವೊಂದು ಅಳವಡಿಸ್ತೀವಿ, ಅವುಗಳನ್ನು ಡಿಸ್ಪ್ಲೇ ಮಾಡ್ತೇವೆ. ಮತ್ತು ಕೆಲವೊಂದನ್ನು ವಿಭಿನ್ನ ರೀತಿಯಲ್ಲಿ ಅಂದರೆ ಅವುಗಳನ್ನು ಸ್ಟೂಲು ಮತ್ತು ಟೇಬಲ್ ಮೇಲೆ ಅವುಗಳನ್ನು ಡಿಸ್ಪ್ಲೇ ಮಾಡ್ತೇವೆ. ಲೆಬ್ಲಿಂಗ್ ಅನ್ನೋದು ಬಹಳಷ್ಟು ಮಹತ್ವದ ಅಂಶ. ಒಂದು ಕೊನಿಕ್ ಸೆಕ್ಷನ್ನದ ಮಾದರಿಯನ್ನು ನಾವು ಹಾರಿಜೆಂಟಲ್ ಆಗಿ ಕಟ್ ಮಾಡಿದಾಗ ಸರ್ಕಲ್ ಬರ್ತದೆ ಅಂತಂತೀವಲ್ಲ, ಅಲ್ಲಿ ಸರ್ಕಲ್ ಅನ್ನೋದನ್ನು ಅದರ ಸೂತ್ರವನ್ನು ಹಾಕಬೇಕು. ಮತ್ತು ಒಂದು ಕ್ರಾಸ್ ಆಗಿ ಕಟ್ ಮಾಡಿದಾಗ ಎಲಿಪ್ಸ್ ಆಕಾರದಲ್ಲಿ ಅದು ಕಟ್ ಆಗುತ್ತೆ, ಅದಕ್ಕೆ ಎಲಿಪ್ಸ್ ಅಂತ ಅಲ್ಲಿ ಲೇಬಲ್ ಮಾಡಬೇಕು. ನಂತರ ಅದು ಎಲಿಪ್ಸದ ಸೂತ್ರವನ್ನಲ್ಲಿ ನಾವು ಸಣ್ಣ ಅಕ್ಷರಲ್ಲೇ ಬರೆಯುವಂಥದ್ದಾಗಬೇಕು. ಮತ್ತು ಸೈಡ್ ಒಂದು ಹೈಪರ್ಬೋಲಾ ಕಟ್ ಮಾಡಿದಾಗ ಹೈಪರ್ಬೋಲಾ ಬರ್ತದೆ, ಇನ್ನೊಂದು ಪ್ಯಾರಾಬೋಲಾ ಕಟ್ ಮಾಡಿದಾಗ ಪ್ಯಾರಾಬೋಲಾ ಬರ್ತದೆ. ಈ ರೀತಿ ಪ್ರತಿಯೊಂದಕ್ಕೂ ಏನನ್ನು ನೀವು ಹೇಳಬೇಕಂತೀರಿ ಅಲ್ಲಿ ಲೇಬಲಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್. ನೀವು ಒಂದು ವೇಳೆ ಎಕ್ಸ್ಪ್ಲೈನ್ ಮಾಡದೇ ಇದ್ರೂ ಮಾಡೆಲ್ ನೋಡಿ ತಿಳ್ಕೊಂಡಿರ್ಬೇಕು ಅವರು. ಈ ರೀತಿ ಲೆಬಲಿಂಗ್ ಅನ್ನೋದು ಶಿಕ್ಷಕರಿಗೆ ಅದನ್ನು ಪರಿಪೂರ್ಣ ಮಾಡಿದಾಗ ಮಾತ್ರ ಮಾದರಿ ಪರಿಪೂರ್ಣ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಒಟ್ಟಾರೆಯಾಗಿ ಒಂದು ಅಂಶದಲ್ಲಿ ಹೇಳಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಸ್ಟೆಪ್ಗಳನ್ನ ವಿದ್ಯಾರ್ಥಿಗಳು ಶಿಕ್ಷಕರು ಕವರ್ ಮಾಡಿ ಮಾಡೆಲ್ ಅನ್ನು ತಯಾರು ಮಾಡಿದ್ದೇ ಆದರೆ ಇದೊಂದು ಇಂಜಿನಿಯರಿಂಗ್ ರಿಸರ್ಚ್ ಆಗಿರುವಂತಹದ್ದೊಂದು ಅಂಶ ನಿಮಗೆ ಅನಿಸ್ತದೆ. ಎಲ್ಲ ಸ್ಟೆಪ್ಗಳನ್ನು ಮಾಡಿದಾಗ ಇದನ್ನು ವಿದ್ಯಾರ್ಥಿಗಳಿಗೆ ಅಳವಡಿಸಿಕೊಳ್ಳಲಿಕ್ಕೆ ಅವರು ಹೇಳಿ ಒಂದು ಮಾದರಿಯನ್ನು ಸ್ವತಃ ವಿದ್ಯಾರ್ಥಿ ತಯಾರು ಮಾಡಿದಾಗ ಅವನು ಕೂಡ ಒಂದು ಒಳ್ಳೆಯ ಗಣಿತದ ಸ್ಕಿಲ್ ಕಲಿಯುವಂಥದ್ದನ್ನು, ಗಣಿತದಲ್ಲೇ ಮಾದರಿಗಳನ್ನು ತಯಾರು ಮಾಡುವಂಥದ್ದನ್ನು, ಭವಿಷ್ಯದಲ್ಲಿ ಒಳ್ಳೆಯ ಒಂದು ಆರ್ಕಿಟೆಕ್ಚರ್ ಆಗಲಿ, ಒಬ್ಬ ಇಂಜಿನಿಯರಿಂಗ್ ಆಗಲಿ, ಗಣಿತ ಸಂಶೋಧನಾ ವಿದ್ಯಾರ್ಥಿ ಆಗಲಿ ಆಗ್ಲಿಕ್ಕೆ ಸಾಧ್ಯತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.
1: ಒಳ್ಳೆಯದು ಸರ್. ಇಲ್ಲಿವರೆಗೆ ನೀವು ಗಣಿತ ಪ್ರಯೋಗಾಲಯದಲ್ಲಿ ಗಣಿತದ ಮಾದರಿಗಳನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ತಯಾರಿಸಬೇಕು ಅನ್ನುವುದರ ಎಲ್ಲ ಹಂತಗಳನ್ನು ಸಮರ್ಪಕವಾಗಿ ವಿವರಿಸಿದ್ದೀರಿ. ಧನ್ಯವಾದಗಳು ಸರ್.
0: ನಮಸ್ಕಾರ ಮೇಡಮ್.
2: ತಾರ್ಕಿಕ ಶಕ್ತಿಗೆ ಮೂರ್ತ ಸ್ವರೂಪ.
3: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿತಿರಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾರ ಮಂಗಲ ಕಾರ್ಯಾಲಯ, ಓಲ್ಡ್ DSP ಆಫೀಸ್ ಹತ್ತಿರ, ಧಾರವಾಡ 5800. ಮೊಬೈಲ್ ಸಂಖ್ಯೆ

0: 83106 88071 ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310688071.
1: ತ್ರಿಭುಜ ಆಯತ ಚತುರ್ಭುಜ ಪ್ಯಾರಾಬೋಲಾ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ.
1: ಗಣಿತವ ಕಲಿತು ತಿಳಿಬುದ ಸೊಗಸು, ಗಣಿತವ ಕಲಿತು ತಿಳಿಬುದ ಸೊಗಸು.
3: ಇದುವರೆಗೆ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
4: ಆಕಾಶವಾಣಿ ಧಾರವಾಡ ಕೇಳುವರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 7:45:45.
5: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
7: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
6: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ NEFT ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ IFSC ಕೋಡ್, IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
7: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ UPI ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
6: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
4: ಕೇಳುಗರೆ, ಇನ್ನು ಮುಂದೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. 8:30 ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. 9:05 ವಿಜಯಲಕ್ಷ್ಮಿ ಪೂಜೇರ್ ಅವರೊಂದಿಗೆ ಅವರಿಂದ ಸುಗಮ ಸಂಗೀತ. 9:15 ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30-10:30 ಸಿನಿ ಕ್ವಿಜ್ ನಂದನ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್. 11:00 ಹಳೆಯ ಕನ್ನಡ ಚಿತ್ರಗೀತೆಗಳು. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಅನಿತಾ ಸೇನ್ ಅವರ ಲಘು ಶಾಸ್ತ್ರೀಯ ಗಾಯನವಿರುವುದು. 12:05 ವನಿತಾ ವಿಹಾರ. ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನವಿರುವುದು. ಸಂದರ್ಶಕರು ದ್ಯಾಮಲಾಂಬಿಕಾ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ವೆಂಕಟೇಶ್ ಬೇಬಿನ ಬೆಂಚಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜನಧನ ಯೋಜನೆ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. 1:20 ರಾಯಬಾಗ್ ತಾಲೂಕು ಹಾರೋಗೆರೆಯ ಸದಾಶಿವ್ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. 1:30 ಶ್ರೋತೃಗಳ ವಾಟ್ಸ್ಆ್ಯಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 2:40 ಎಳೆಯರ ಬಳಗ ಕಾರ್ಯಕ್ರಮದಲ್ಲಿ ನೃತ್ಯಪಟು ಶಮಂತಕ ಹಾಗೂ ಅವರ ತಾಯಿ ಸವಿತಾ ಹೆಗಡೆ ಅವರೊಂದಿಗೆ ಸಂದರ್ಶನವಿರಲು. ಸಂದರ್ಶಕರು ಮಾಲಾ ಸಾಮ್ರಾಣಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಎರಡು ದಿನಗಳ ಕರ್ನಾಟಕ ಭೇಟಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಷೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ದ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದಿನಿಂದ 29ರವರೆಗೆ ಸೀಷೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಷೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಷೆಲ್ಸ್ ಅಧ್ಯಕ್ಷರಾದಂತಹ ಡಾ ಪ್ಯಾಟ್ರಿಕ್ ಹಾರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಷೆಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ, ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟಗಳ ಪರಸ್ಪರ ಸಮೃದ್ದಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನೆಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920ಕ್ಕೆ ಏರಿಕೆಯಾಗಿದ್ದು, ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂಥ ಡೆಲ್ಸಿ ರೋಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟಾಡ್ ಮೂಲಕ ವೆನೆಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆ ಅಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ ಸಿ-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನೆಜುವೆಲಾಕ್ಕೆ

0: ಬೆಳೆಸಿದ್ದೇವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು ಎರಡು ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಡಲ ಸಂಸ್ಥೆ IMO ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು, ಇದಕ್ಕಾಗಿ ಹೆಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲಾ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟನಲ್ಲಿ ಮೊದಲ ಹೆಜ್ಜೆಯಾಗಿದೆ ಎಂದು ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 July ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು CISF ಮತ್ತು BSF ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಡಲು ಪೊಲೀಸರು ಮತ್ತು CRPF ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ FIH ಪುರುಷರ ಪ್ರೋ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಭಾರೀ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲೇ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರೀ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ದ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ ತ್ರಿವಳಿ ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ದ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಎರಡು ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ

0: 9ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ದ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
4: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
3: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಎನ್ಪಿಎಸ್ ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
4: ಗುರುಗಳೇ, ಎನ್ಪಿಎಸ್ ಸಂಚಯ್ ಹಂಗಂದ್ರೇನು?
3: ಎನ್ಪಿಎಸ್ ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು ಎನ್ಪಿಎಸ್ ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಎನ್ಪಿಎಸ್ ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಪ್ರಸಾರ ಆಗ್ತಾ ಇತ್ತು ಬೆಳಿಗ್ಗೆ 7:15. ಈ ಭಾವ ಸಂಗಮ ಕಾರ್ಯಕ್ರಮದೊಳಗ ಸಾಕಷ್ಟು ಕವಿಗಳ ಕವನಗಳನ್ನ ಸಂಗೀತ ಸಂಯೋಜಿಸಿ ಪ್ರತಿ ವಾರ ಈ ಕಾರ್ಯಕ್ರಮದಲ್ಲಿ ಹಾಡಲಾಗ್ತಾ ಇತ್ತು. ಅಂದ್ರೆ ಒಮ್ಮೆ ಧ್ವನಿ ಮುದ್ರಣಗೊಂಡ ಭಾವ ಸಂಗಮ ತಿಂಗಳ ಇಡೀ ಪ್ರಸಾರ ಆಗ್ತಾ ಇತ್ತು, ತಿಂಗಳ ಹಾಡು ಅನ್ನೋ ಒಂದು ರೀತಿ ಒಳಗ. ಅಂತ ಒಂದು ಭಾವ ಸಂಗಮಕ್ಕೆ ಸಾಕಷ್ಟು ಸಲ ಕವನಗಳನ್ನ ಬರೆದುಕೊಟ್ಟು ಸಂಗೀತ ಸಂಯೋಜನೆ ಮಾಡಿ ಕೇಳುಗರ ಸ್ಮೃತಿ ಪಟಲದಲ್ಲಿ ಉಳಿದವರು ನರಸಿಂಹ ಪರಾಂಜಪೆ ಅವರು. ನರಸಿಂಹ ಪರಾಂಜಪೆ ಅವರ ಲೇಖನಿಯಿಂದ ಮೂಡಿದ ಹಲವಾರು ಗೀತೆಗಳಿಗೆ ಆಕಾಶವಾಣಿಯಲ್ಲಿ ಇರುವಂತ ಅನುಮೋದಿತ ಸಂಗೀತ ಸಂಯೋಜಕರು ಅದಕ್ಕೆ ಸಂಗೀತ ಜೋಡಣೆ ಮಾಡಿ ಉತ್ತಮೋತ್ತಮ ಗಾಯಕರು ಈ ಗೀತೆಗಳನ್ನ ಹಾಡ್ತಾ ಬಂದರು. ಕೇಳುಗರೆ, ಅಂತ ಒಬ್ಬ ಖ್ಯಾತ ಕವಿ, ಸಹೃದಯಿ, ಹಿರಿಯ ನಾಗರಿಕರಾದ ನರಸಿಂಹ ಪರಾಂಜಪೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ನರಸಿಂಹ ಪರಾಂಜಪೆ.
1: ನಮಸ್ಕಾರ ರೀ
0: ನರಸಿಂಹ ಪರಾಂಜಪೆ ಅವರ. ನಿಮ್ಮನ್ನು ನೋಡ್ಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ, ಯಾಕಂದ್ರ ಎಷ್ಟು ಖುಷಿಯಾದ ಒಂದು ಜೀವನ ಶೈಲಿ, ಎಲ್ಲವನ್ನೂ ಪ್ರೀತಿಸಬೇಕು ಅನ್ನೋ ಒಂದು ಮನೋಭಾವ. ಇವತ್ತಿಗೂ ಕೂಡ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಿ. ಉದಯೋನ್ಮುಖ ಬರಹಗಾರರನ್ನ, ಕವಿಗಳನ್ನ, ಸಾಹಿತಿಗಳನ್ನ ಉತ್ತೇಜಿಸ್ತಾ ಇದ್ದೀರಿ. ಇಷ್ಟೆಲ್ಲ ಮಾಡಬೇಕು ಅಂತ ಹೆಂಗ ಅನಿಸ್ತು, ಹೆಂಗ ಮಾಡ್ತಾ ಇದ್ದೀರಿ?
1: ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಅಲ್ಲಿ ಶ್ರೀಕ್ಷೇತ್ರ ಮಂಜುಗುಣಿಯವನು. ಬಹುಶಃ ನಾನು ಹುಟ್ಟಿದ ಮಲೆನಾಡಿನ ಪ್ರಭಾವವೋ ಏನೋ, ಮಲೆನಾಡಿನ ಸಿರಿಯೇ ನಲ್ಲಿ ಒಂದಿಷ್ಟು ಬೀಜವನ್ನು ಬಿತ್ತಿರಬೇಕು ಈ ಸಾಹಿತ್ಯಿಕ ಕೃಷಿ, ವಿಶೇಷವಾಗಿ ಕಾವ್ಯ ಕೃಷಿ. ಅದರಂತೆ ಆವಾಗ ಕೂಡ ಆದರ್ಶ ಶಿಕ್ಷಕರು ಕೂಡ ನಮಗೆ ಸಿಕ್ಕಿದ್ದು ನನ್ನ ಸದೈವ ಅಂತ ಭಾವಿಸಿದ್ದೇನೆ. ಹೀಗೆ ಇದ್ದಾಗ ನಮ್ಮ ಮೂಲ ಹಳ್ಳಿ ಶ್ರೀಕ್ಷೇತ್ರ ಮಂಜುಗುಣಿ ವೆಂಕಟೇಶನ ಸ್ಥಾನ, ಅದು ಹಳ್ಳಿ ಆದ್ರಿಂದ 4ನೇ ತಿಯವರೆಗೆ ಅಷ್ಟೇ ಕ್ಲಾಸ್ ಇತ್ತು, ಅಲ್ಲಿ ಕಲಿತಾಯಿತು. ಮುಂದೆ ನಾನು ಶಿರಸಿಗೆ ಬಂದೆ, ತಾಲೂಕಾ ಹೆಡ್ ಕ್ವಾರ್ಟರ್ ಆದ ಶಿರಸಿ. ನಮ್ಮ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡೆ. ಶಿರಸಿಯಲ್ಲೇ ನಂದು 5ನೇ ತಿಯಿಂದ SSLC ವರೆಗೂ ಆಯಿತು. ಹೀಗಾಗಿದ್ದಾಗ ಆ ಪೀರಿಯಡ್ ಇದ್ದಾಗ ಶಿರಸಿಯಲ್ಲಿ ಒಂದು ವಿಶೇಷತೆ ಅಲ್ಲಿದ್ದಿದೆ, ಅಲ್ಲಿ ಮಾರಿಕಾಂಬಾ ದೇವಸ್ಥಾನ ಅಂತ ಒಂದು ದೊಡ್ಡ ಗುಡಿ. ಸಾಹಿತ್ಯಿಕ ಚಟುವಟಿಕೆಗಳು ಬಹಳ ಪ್ರೋತ್ಸಾಹ ಕೊಡುವ ಒಂದು ಪದ್ಧತಿ ಅಲ್ಲಿದೆ. ಹಾಗಾಗಿ ನನ್ನ ಬಾಲ್ಯದಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ಹೇಗಿರುತ್ತೆ ಅಂತಂದ್ರೆ, ವಿಶೇಷವಾಗಿ ನವರಾತ್ರಿಯ ವೇಳೆಯಲ್ಲಿ 9 ದಿವಸಗಳು ಕೂಡ ಸಾಹಿತ್ಯಿಕ ಚಟುವಟಿಕೆ ನಡೀತಿದ್ದು. ಭಾಷಣ ಸ್ಪರ್ಧೆ, ನಿಬಂಧ ಸ್ಪರ್ಧೆ, ಕಾವ್ಯ ಸ್ಪರ್ಧೆ, ಆಶು ಕವನ ಸ್ಪರ್ಧೆ, ವಿಶೇಷವಾಗಿ ಈ ರೀತಿ ಸ್ಪರ್ಧೆ ಇತ್ತು. ಆವಾಗ ಸುದೈವ ಶಿಕ್ಷಕರು ಆಸಕ್ತಿ ಬಹಳಷ್ಟು ಇಟ್ಟುಕೊಂಡು ಅವರ ಪ್ರತಿಭೆ ಹುಡುಕಿ ವಿದ್ಯಾರ್ಥಿಗಳು ಅವ್ರನ್ನೆಲ್ಲ ಮುಂದೆ ದೂಕ್ತಿದ್ರು. ಅವರು ಮುಂದೆ ನಾವು ಒತ್ತಡ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮ ಮಾಡಿಸ್ತಿದ್ರು, ಸಂತೋಷ ಪಡ್ತಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಬಹುತೇಕ ನಾನು 6ನೇ ತಿ ಅಥವಾ 7ನೇ ತಿ ಇದ್ದಾಗ, ಶಿರಸಿಯ ಮಾರಿಕಾಂಬಾ ಶಾಲೆಯಲ್ಲಿದ್ದಾಗ ನನಗೊಂದು ಅವಕಾಶ ಸಿಗುತ್ತೆ. ಹೀಗೆ ಆಶು ಕವನ ಸ್ಪರ್ಧೆ ಅಂತ ಇತ್ತದು. ನನ್ನ ಶಿಕ್ಷಕರು ಇಷ್ಟು ಒತ್ತಡ ಮಾಡಿದ್ರು, ನನಗೆ ಗೊತ್ತು ನೀ ಬರೀತಿ ನೀ ಬಾ ಹೋಗು, ಇಷ್ಟೇ ಅವ್ರ ಉದ್ದೇಶ. ಹೋದೆ ಬರದೆ ಚೀಟಿ ಹಾಕ್ತಿದ್ರು ಅವಾಗೆಲ್ಲ, ಚೀಟಿ ಬೇರೆ ಬೇರೆ ವಿಷಯಗಳನ್ನು ಹಾಕಿ ಒಂದು ಚೀಟಿ ಎತ್ತೋದು, ಒಂದು 5-10 ನಿಮಿಷ ವಿಚಾರ ಮಾಡ್ಲಿಕ್ಕೆ ಟೈಮ್ ಕೊಟ್ಟು ಕವನ ಒಂದು 1.5 ತಾಸು ಅಥವಾ 1 ತಾಸಿನ ಕವಿತೆ ಬರೆದು ಬಿಡೋದು. ಈ ರೀತಿಯ ಸ್ಪರ್ಧೆಯಲ್ಲಿ ಭಾಗಿಯಾದೆ. ಆಯ್ತು, ಅವತ್ತು ಒಂದು ವಿಷಯ ಬಂತು, ಆ ವಿಷಯ ಮಾತ್ರ ನೆನಪದ್ ನನಗೆ, ಬೇಡಾಗಿ ಬಂದ ಕೂಸು. ಈ ಶೀರ್ಷಿಕೆಯ ಕವಿತೆ ಬರೆದಿದ್ದೆ, ನನಗೇನು ಬರದೆ ಸುಮ್ಮನೆ ಆಯ್ತು. ಅಲ್ಲಿಗೆ ಬಂದೆ, ಮರುದಿವಸ ಅಲ್ಲಿ ಲೋಕಲ್ ಒಂದು ಪತ್ರಿಕೆ ಹೊರಟಿತ್ತು ಶಿರಸಿಯಿಂದ. ಲೋಕಲ್ ಪತ್ರಿಕೆಯಲ್ಲಿ ಒಂದು ಆಶುಕವನ ಸ್ಪರ್ಧೆಯಲ್ಲಿ, ನಿನ್ನೆ ನಡೆದ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ನರಸಿಂಹ ಪರಾಂಜಪ್ಪ ಅವರ ಬೇಡಾಗಿ ಬಂದ ಕೂಸು ಈ ಕವಿತೆಗೆ ಅಂತ ಬರೆದ ಕವಿತೆಯನ್ನು ಪ್ರಕಟ ಮಾಡಿದ್ರು. ನಾನು 6 ಅಥವಾ 7ನೇ ತಿ ಇದ್ದೆ, ಬಹುಶಃ ಮುಗಿಲು ಮುಟ್ಟಿ ಬಿಡುತ್ತೆ ನನ್ನ ಸಂತೋಷ. ಆಗಲೇ ನನ್ನಲ್ಲಿ ಒಂದು ಮನಸ್ಸಿನಲ್ಲಿ ನಾಡ್ತಲ್ಲ, ಏನೋ ನನಗೆ ಬರೀಬಹುದು ನಾನು ಅನ್ನೋ ಕಾನ್ಫಿಡೆನ್ಸ್ ನಾನು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಲೇ 6 ಉಳಿಯಿತು. ಈ ರೀತಿ ಚಿಗುರೊಡೆಯಿತು ಆಚೆ.
0: ಆದ್ರೆ ಅವಾಗ ಚಿಗುರು ಒಡೆದದ್ದನ್ನ ಈವರೆಗೂ, ಈಗ ಬಹುಶಃ ತಮಗೆ 82ರ ಪ್ರಾಯ, ಈಗೂ ಕೂಡ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದೀರಲ್ಲ, ಈ ಉತ್ಸಾಹ ಪ್ರೀತಿಯನ್ನ ಹೆಂಗೆ ಕಾದಿಟ್ಕೊಂಡು ಬಂದಿರಿ?
1: ಸುದೈವಕ್ಕೆ ನಾನು ಸ್ಕೂಲ್ವರೆಗಾಯಿತು, ಸ್ಕೂಲ್ ಕಾಂಪಿಟೀಷನ್ದಲ್ಲಿ ಭಾಗವಹಿಸ್ತಿದ್ದೆ, ಸರ್ಕಾರ ನೌಕರಿ ಬಂದ ಮೇಲೆ ಅಲ್ಲೂ ಭಾಗವಹಿಸಿದ್ದೆ. ಮತ್ತು ಇಲ್ಲಿ ಏನು ಮಜಾ ಹೇಳಬೇಕಂದ್ರೆ, ನನ್ನ ಹಿರಿಯ ಅಧಿಕಾರಿಗಳು ನನ್ನನ್ನು ಗುರುತಿಸ್ತಿದ್ರವರು. ಏನಂದ್ರೆ, ನಾವಂತೂ ಸರ್ವೆ ಮಾಡೋರು, ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಹಿಡಿಯೋರು, ರೈತರ ಹತ್ರ ಗುದ್ದಾಡೋರು, ಆದ್ರೆ ಈ ನಮ್ಮ ಶಿಷ್ಯ ಅಥವಾ ಈ ಹುಡುಗ ಇವು ಇಷ್ಟೇ ಅಲ್ಲದೆ ಉಳಿದ ಸಾಹಿತಿಗಳಂತೆ ಚಟುವಟಿಕೆ ಭಾಗವಹಿಸ್ತಾನಲ್ಲ, ಇದು ನಮ್ಮ ಇಲಾಖೆಗೆ ಒಳ್ಳೆ ಹೆಸರು ತರ್ತಾನಿವ, ಪ್ರೀತಿ ಇಟ್ಟುಕೊಂಡು ನಿರಂತರ ಸರ್ಕಾರಿ ನೌಕರಿ ಜಾಯಿನ್ ಆದಾಗಿಂದ ನಿವೃತ್ತಿಯ ನಂತರವೂ ಇಲ್ಲಿವರೆಗೂ, ನಿವೃತ್ತಿಯಾಗಿ 22-23 ವರ್ಷ ಆದ್ರೂ ಇಲ್ಲೂ ಕೂಡ ನೆನೆಸ್ತಾರೆ ಮತ್ತು ಸಪೋರ್ಟ್ ಕೊಡ್ತಾರೆ ನನಗೆ. ಅಧಿಕಾರಿಗಳು ಎಲ್ಲರ ಸಪೋರ್ಟ್ ನನಗಿತ್ತು ಥ್ರೂಔಟ್. ಹೀಗಾಗಿ ನನಗೆ ಅನೇಕ ಪುಸ್ತಕಗಳನ್ನು ಪಬ್ಲಿಷ್ ಮಾಡುವ ಅವಕಾಶ ಸಿಗ್ತು. ಮತ್ತೊಂದು ವಿಶೇಷ ಅಂದ್ರೆ, ಮಿನಿಮಮ್ ಪ್ರಿಂಟೆಡ್ ಬುಕ್ಸ್ ಖರ್ಚು ಮಾಡಿಬಿಡ್ತಿದ್ರು ಅವರೆಲ್ಲ. ಒಂದೊಂದು ಸಬ್ ಡಿವಿಷನ್ಗೂ 10-10 ಪುಸ್ತಕ ತರಿಸಿಕೊಂಡು ನಂದು 200-300 ಪುಸ್ತಕಗಳ ಕಾಯಂ ಖರೀದಿದಾರರಾಗಿಬಿಟ್ಟಿದ್ರು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು. ಇದು ನನಗೆ ದೊಡ್ಡ ಪ್ರೋತ್ಸಾಹ.
0: ಈಗ ನರಸಿಂಹ ಪರಾಂಜಪೆ ಅವರ, ನೀವು ಈ ಕವನಗಳನ್ನ ಬರೀಲಿಕ್ಕೆ ನಿಮ್ಮ ಒಂದು ಕೌಟುಂಬಿಕ

0: ಹಿನ್ನೆಲೆ ಏನಾದರೂ ಉಂಟಾ? ನಿಮ್ಮ ತಂದೆನೋ ತಾಯಿನೋ ಚಿಕ್ಕಪ್ಪ ದೊಡ್ಡಪ್ಪ ಅವ್ರು ಯಾರೋ ಈ ಸಾಹಿತ್ಯ ಕೃಷಿಯಲ್ಲಿ ಇದ್ದು ಅವ್ರದ್ದೊಂದು ಸ್ವಲ್ಪ ಬಳುವಳಿ ನಿಮಗೇನಾದ್ರೂ ಬಂದದ್ದು?
1: ನನಗೆ ಇಲ್ಲಿ ಸಾಹಿತ್ಯಿಕವಾಗಿ ಅಂತ ಮೂಲ ನೆಲೆ ನಮ್ಮ ಕುಟುಂಬದಲ್ಲಿ ಯಾರಿಲ್ಲ. ಆದರೆ ನಮ್ಮ ದೊಡ್ಡಪ್ಪ ಹಳ್ಳಿಯಲ್ಲಿದ್ದರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಇಂಥ ಚಟುವಟಿಕೆಯಲ್ಲಿ ಭಾಗಿಗಳಾಗ್ತಿದ್ರು. ಮತ್ತು ಅವರಿಗೆ ಪೇಟಿ ಮಾಸ್ತರ್ ಪಿಯಾನ್ ಬಾರಿಸ್ತಿದ್ರು, ಮತ್ತು ಕಾಲ್ ಪಿಯಾನ್ ಅಂತಿದ್ದು ನಮಗೆ
0: ಗೊತ್ತಿಲ್ಲ,
1: ಕಾಲ್ ಪೇಟಿ ಅದನ್ನು ಬಾರಿಸ್ತಿದ್ರು. ಅಲ್ಲಿಯ ನಾಟಕಗಳಲ್ಲಿ ಇವರೇ ಪಿಯಾನ್ ಮಾಸ್ತರ್ ಆಗ್ತಿದ್ದು. ನನ್ನ ಇನ್ನೊಬ್ಬ ಚಿಕ್ಕಪ್ಪ ಅವರು ಕೂಡ, ಅವರ ಹಿ ವಾಸ್ ಎ ಪೇಂಟರ್, ಅಷ್ಟು ದೊಡ್ಡ ಹೆಸರಿಲ್ಲ, ಆದರೂ ಹಳ್ಳಿಯ ಮಟ್ಟದಲ್ಲಿ ಬಾಗಿಲು ಪರದೆಗಳನ್ನು, ನಾಟಕದ ಪರದೆಗಳನ್ನು ಬಿಡಿಸ್ತಿದ್ರು. ಹೀಗಾಗಿ ಕಲಾ ಸಂಗಮ ಆಗಿತ್ತು. ಆ ಕಲೆಯ ಬಗ್ಗೆ, ಚಿತ್ರಕಲೆಯ ಬಗ್ಗೆ ಆಸಕ್ತಿ, ಮತ್ತು ದೊಡ್ಡಪ್ಪನ ಸಂಗೀತದ ಆಸಕ್ತಿ, ನಾಟಕದಲ್ಲಿ ಸಂಗೀತ, ಈ ಆಸಕ್ತಿಗಳು ಕೂಡಿ ಬಹುತೇಕ ನನಗೆ ಅವೆರಡು ನೇರವಾಗಿ ಸಂಬಂಧ ಇಲ್ಲದೆ ಇರೋದ್ರು ಬರೆಯುವ ಚಟುವಟಿಕೆಗಳಿಗೆ ತಾಯಿ ಮಾರಿಕಾಂಬಯ್ಯ ಮೊದಲ ಬಹುಮಾನ ಕೊಡಿಸಿದ ಕೃಪೆ ಮುಖ್ಯವಾಗಿ. ನಂತರ ನನ್ನ ದೊಡ್ಡಪ್ಪ ಚಿಕ್ಕಪ್ಪನವರ ನಡವಳಿಕೆಗಳು, ಇವು ನನಗೆ ತುಂಬ ಸಹಾಯ ಅದು ಕಾವ್ಯ ಕೃಷಿಯಲ್ಲಿ ಅಂತ ಭಾವಿಸಿದ್ದೇನೆ.
0: ಈಗ ತಾವು ನೀರಾವರಿ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ನಿವೃತ್ತರಾಗಿದ್ದೀರಿ. ಆ ಇಲಾಖೆಯಲ್ಲಿ ಇರುವಾಗಲೇ ಈ ಕಾವ್ಯ ಕೃಷಿಯನ್ನ ಆರಂಭ ಮಾಡಿದ್ರಿ. ತಮ್ಮ ಮೊದಲ ಕವನ ಸಂಕಲನ ಯಾವುದು?
1: ನನ್ನ ಮೊದಲನೇ ಕವನ ಸಂಕಲನ ಹೆಸರು ಮೇನಕಾ ಸಾಕಿನ್. 1976 ಇದು ಪ್ರಕಾಶನಗೊಂಡಿತು. ಅತ್ಯಂತ ಸುರೈವದಿಂದ ಸಂತೋಷದ ಹೇಳ್ತೇನೆ, ಅದಕ್ಕೆ ಮುನ್ನುಡಿ ಬರೆದುಕೊಟ್ಟವರು ಮತ್ತಾರು ಅಲ್ಲದೆ ವರಕವಿ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು.
0: ಓಹೋಹೋ,
1: ನಾನು ಅವರ ಮುಂದೆ ಅಗ್ದಿ ಚಿಕ್ಕವನೇ, ಅವರನ್ನು ಅಪ್ರೋಚ್ ಆಗೋದು ಕಷ್ಟಿತ್ತು. ಆದರೂ ಏನೋ ಒಂದು ಒಂದು ಪ್ರಯತ್ನ ಅಂತೇಳಿ ಅವ್ರ ಹತ್ರ ಹೋದಾಗ ಪುಣ್ಯಕ್ಕೆ ಅವರು ಒಪ್ಕೊಂಡು ಬಿಟ್ರು. ಆಯಿತು, ಮುನ್ನುಡಿ ಬರೆದು ಕೊಡ್ತೇನೆ, ನೀನೆಲ್ಲ ರೆಡಿ ಮಾಡ್ಕೊಂಡು ಬಾ, ಆ ಏನು ಫಾರ್ಮ್ಯಾಟ್ ತಗೊಂಡು ಬಾ, ನಾ ಬರೆದು ಕೊಡ್ತೇನೆ ಅಂದ್ರು. ಅವರು ತಂದು ಕೊಟ್ಟೆ, ಮುನ್ನುಡಿನೂ ಕೊಟ್ಟರು, ಅದು ಬೇಕಾದ್ರೂ ಓದ್ಬೋದು. ಆ ಮುನ್ನುಡಿಯನ್ನು ಬಹುತೇಕ ನಾನಿಲ್ಲಿ 1976 ಪ್ರಕಟವಾದ ಮೇನಕಾ ಸಾಕಿನ ಈ ಸಂಕಲ್ಪದ ಅವರು ಕೊಟ್ಟ ಮುನ್ನುಡಿ, ಒಂದು ಚಿಕ್ಕ ಮುನ್ನುಡಿ ಕೊಟ್ಟಿದ್ದಾರೆ. ಅದರಲ್ಲಿ ಬೇಂದ್ರೆಯವರು ಅಂತಾರೆ, ನನ್ನ ಮಾತು ಅಂತ ಬರೆದಿದ್ದಾರೆ. ಮೇನಕಾ ಸಾಕಿನ್ನು, ಇದು ನನ್ನ ಮೊದಲನೇ ಕವನ ಸಂಕಲನ, ಸಾಕಿ ಸಲಬೇಕಾದರೂ ನೀವು ಅಂತ ಅವರಲ್ಲಿ ಕೇಳಿಕೊಂಡಾಗ ವರಕವಿಗಳು ಒಂದು ಚಿಕ್ಕ ಮುನ್ನುಡಿಯನ್ನು ಅನುಗ್ರಹಿಸಿದರು. ಹರಕೆ ಅನ್ನುವುದು ಅದರ ಶೀರ್ಷಿಕೆ. ಶ್ರೀ ನರಸಿಂಹ ಪರಾಂಜಪೆಯವರ ಈ ಪುಟ್ಟ ಕವನ ಸಂಕಲನಕ್ಕೆ ನಾನು ಒಂದೆರಡು ಒಳ್ಳೆಯ ಮಾತು ಆಡಬೇಕು. ಎಂಥೆಂಥ ಕವಿತೆಯಲ್ಲೂ ಗುಣದ ಜೊತೆ ದೋಷವಿರುವುದನ್ನು ನಾನು ಧಾರಾಳವಾಗಿ ಕಂಡಿದ್ದೇನೆ. ಈ ತರುಣ ಕವಿ ನನ್ನ ಪೂರ್ವ ಪರಿಚಯದವರಲ್ಲ. ಕವನ ಸಂಗ್ರಹದ ಜಾತಕ ಬರೆಯಬೇಕಾಗಿದೆ. ಈಗ ಸಂಗ್ರಹದ ಮೊದಲ ಕವಿತೆಯ ಹೆಸರು ಮೇನಕಾ ಸಾಕಿನ್ನು, ಸಂಗ್ರಹಕ್ಕೂ ಅದೇ ಹೆಸರು. ನಾನು ಮೇನಕಾ ಸಾಕಿನ್ನು ಎಂದೇ ಹೇಳಬಯಸುವೆ. ಕವಿ ಇಂಜಿನಿಯರ್ ಕೆಲಸದಲ್ಲಿದ್ದು ಮನೆ ಮಾಡಿ ಬಾಳುತ್ತಿರುವ ಸದ್ಗೃಹಸ್ಥರು. ಕಾವ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ರಚನಾಭ್ಯಾಸ ಸಾಕಷ್ಟಿದ್ದ ಇವರು ಮೇನಕಾಧ್ಯಾಯ ಮುಗಿಸಿದ್ದಾರೆ. ಗಾಯತ್ರಿಯ ಉಪಾಸನೆ ಇವರು ಮಾಡಬಲ್ಲರು. ಭಾರತ ರತ್ನ ಆಗುವುದು ಎಲ್ಲ ಇಂಜಿನಿಯರಿಗೆ ಸಾಧ್ಯವಿಲ್ಲ. ಜೀವನ ಮನನದಿಂದ ಕಾವ್ಯರತ್ನ ನಿರ್ಮಿಸುವುದು ಅಸಾಧ್ಯವಾಗಲಾರದು ಇವರಿಗೆ. ಕವಿಗೆ ಬೇಕಾಗುವ ಪ್ರಾಥಮಿಕ ಸಿದ್ಧಿ ಈ ಕವನಗಳಲ್ಲಿ ಇವೆ. ಇವರಿಗೆ ಕಾಳಿದಾಸ, ಅಂಬಿಕಾತನಯ ದತ್ತರಂತೆ ವಿಶ್ವೇಶ್ವರಯ್ಯನವರೂ ಪ್ರಿಯರೇ. ಇವರ ಕಾವ್ಯಶಿಲ್ಪದಿಂದ ಗಾಯತ್ರಿಯ ಗಾತ್ರ ಮೂಡಿಯಿತು. ಆದರೆ ಅದಕ್ಕೂ ಹೆಚ್ಚಿನ ತಪಸ್ಸು ಬೇಕು. ತನ್ನ ಕಾವ್ಯ ಹೃದಯ ಒಡಮೂಡಿಸುವ ಸಮೀಕ್ಷಾ ಪ್ರಪಂಚವನ್ನು ಇವರು ನಿರ್ಮಿಸಬೇಕಾದೀತು. ಸವ್ಯಸಾಚಿತ್ವವಿಲ್ಲದೆ ಉತ್ತಮ ಕಾವ್ಯ ಹೊರಹೊಮ್ಮದು. ಚಮತ್ಕಾರದಲ್ಲಿ ಚಮತ್ಕಾರ, ನವನೇತ್ರೋನ್ಮೀಲನ, ಆ ಬೀಜ ಇವರಿಗಿದೆ
0: ನೋಡ್ರಿ.
1: ಇದು ಕವಿಯಿತ ಮುನ್ನುಡಿ.
0: ಎಷ್ಟು ಅರ್ಥಪೂರ್ಣವಾಗಿ ದೊಡ್ಡ ಕವಿ ನಿಮಗೆ ಮುನ್ನುಡಿ ಬರೆದು ಕೊಟ್ಟಾರ ಅಂದ್ರೆ ನಿಜಕ್ಕೂ ನೀವು ಧನ್ಯರು. ಈಗ ಅಂದ್ರೆ ಬೇಂದ್ರೆಯವ್ರ ಒಡನಾಟ ನಿಮಗೆ ಯಾವಾಗಿಂದ ಬಂತು?
1: ಒಡನಾಟ ಅಂದ್ರೆ ಹೇಗೆ, ಎಷ್ಟೊಂದು ಅದೊಂದು ಒಳ್ಳೆ ಯೋಗಾಯೋಗ ಅಂತ ಹೇಳ್ಕೊಳ್ತೇನೆ. 1974 ವರಕವಿ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ, ನಾಲ್ಕು ತಂತಿ ಸಂಗ್ರಹಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಆಗ ರಾಜ್ಯದ ಎಲ್ಲ ಕಡೆ ಅವರ ಸನ್ಮಾನ ನಡೀತು, ಆ ಪ್ರಶಸ್ತಿ ಬಂತು ಅಂತೇಳಿ. ಅದರಂತೆ ನಾನು ಆಗ ಸರ್ಕಾರಿ ನೌಕರಿ ಸೇರಿ 4-5 ಆಗಿತ್ತು. ನರಗುಂದದಲ್ಲಿದ್ದೆ. ನರಗುಂದ ಪುರಸಭೆಯವರು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟರು ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ. ಆಗ ಆ ನರಗುಂದದಲ್ಲಿ ಅಲ್ಲೇ ನನ್ನ ಕಚೇರಿ ಬಳಿ ಇದ್ದಂತ ಒಬ್ಬ PSI, ಅವರು ಸ್ವಲ್ಪ ಸಾಹಿತ್ಯ ಪ್ರಿಯರು ಆದ್ರಿಂದ ಅವರೇ ಮುನ್ನೆಲೆಯಲ್ಲಿ ನಿಂತು ಈ ಕಾರ್ಯಕ್ರಮ ಆಯೋಜಿಸಿದ್ರು. ಅವರು PSI ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿದ್ರು. ಅವರು ನನ್ನ ಗೆಳೆತನು ನನಗೆ ಸ್ವಲ್ಪ ಮಟ್ಟಿಗಿತ್ತು, ಕವಿತೆ ಬರೆಯೋದು ಗೊತ್ತಿತ್ತು ಅವರಿಗೆ. ಹಾಗಾಗಿ ಅವರು ನನಗೊಂದು ಕ್ಲೂ ಕೊಟ್ರು. ಅವರು ಏನಂದ್ರೆ, ಇವತ್ತು ಬೇಂದ್ರೆಯವರು ಸನ್ಮಾನದ ವೇದಿಕೆಯಲ್ಲಿ, ನೀನ್ ಸೈಟಿಗೆ ಹೋಗೋದು ಅಡ್ಜಸ್ಟ್ ಮಾಡ್ಕೋ, ವರ್ಕ್ ಸೈಟಿಗೆ ನಾನು ನಿನ್ಗೆ ಕರಿತೇನೆ, ನೀನು ಬಂದು ನೀನು ಬರೆದ ಕವಿತೆಯನ್ನು ಓದಿಬಿಡು ಅವ್ರ ಮುಂದೆ. ನನಗಂತೂ ಅಗದಿ ಹಾಲು ಕುಡಿದ ಸಂತೋಷ, ಇಂತಹ ಅಪಾರ್ಚುನಿಟಿ ಬೇಂದ್ರೆ ನನಗೆ ಎಲ್ಲಿ ಸಿಗಬೇಕು ಅಂತ. ನಾನು ಕವಿತೆ ಅವರ ಬಗ್ಗೆ ಗಾರುಡಿಗ ಅನ್ನೋ ಕವಿತೆಯನ್ನು ಬರೆದಿದ್ದೆ. ಈ ಜ್ಞಾನಪೀಠ ಪ್ರಶಸ್ತಿ ವಿಷಯ ತಿಳಿದಾಗಲೇ ಆ ದಿವಸ ಆ ಕೃತಿಯನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ಸ್ಟೇಜಿಗೆ ಹೋಗಿ ಗಾರುಡಿಗ ಅನ್ನೋ ಕೃತಿಯನ್ನು ಓದಿ ಅವ್ರ ಕಡೆ ಅರ್ಪಿಸಿ, ಅತ್ಯಂತ ನಿಜವಾಗಿ ಅಂದ್ರೆ ಭಯ, ನನಗೆ ಭಯ, ಭಕ್ತಿ, ಗೌರವ ಈ ದೃಷ್ಟಿಯಿಂದ ಓದಿ. ಆಗೇನಾಗಿತ್ತು ಅಂದ್ರೆ ಬರಗಾಲ ಕಾಲ ಅವಾಗ. ನರಗುಂದದಲ್ಲಿ ನನ್ನ ವರ್ಕ್ ಸೈಟ್ ಇತ್ತು, ಅಲ್ಲಿ ಹಾಳ್ ಹಳ್ಳಿ ಕೆರೆ

0: ಅಂತ ಒಂದು ಊರದೆ ಕೊಣ್ಣೂರ ಹತ್ರ, ಅಲ್ಲಿ ನಂದು 200 ಲೇಬರ್ ಇದ್ರು ನನ್ನ ಕೈಯಲ್ಲಿ. ಬರಗಾಲ ಕಾಮಗಿರಿ ಅವರಿಗೆ ಯಾವತ್ತೇ ಪೇಮೆಂಟ್ ಮಾಡೋ ದಿವಸ ಇತ್ತು, ಅವ್ರಿಗೆ ಮಾಡಲೇ ಪೇಮೆಂಟ್ ಮಾಡಲೇಬೇಕಿತ್ತು. ಆದರೆ ವರಕವಿಯ ಈ ಸಮಾರಂಭ ತಪ್ಪಿಸಬಾರದು ಅಂತ ಹಠದಿಂದ ನಾನು ಇಲ್ಲಿಯೂ ಕೂಡ ಬಂದು ಇದು ಮುಗಿಸಿ ಹೋಗಿದ್ದೆ ಅಲ್ಲಿ. ಹಾಗಾಗಿ ವರಕವಿಯ ಮುಂದೆ ಕವಿತೆ ಓದಿ ನಾನು ಸೈಟಿಗೆ ಹೋಗ್ಬಿಟ್ಟೆ ಅವ್ರ ಪೇಮೆಂಟಿಗೆ ಅಂತ. ಮರುದಿವಸ ಬೆಳಗ್ಗೆ ನನಗೆ ಏನು ತಿಳಿತು ಅಂದರೆ, ಆ ಕಾರ್ಯಕ್ರಮ ಮುಗಿದ ಮೇಲೆ ಬೇಂದ್ರೆಯವರು ಮತ್ತಿತರರು ಕೂಡಿ ಕೂತಾಗ ಚಹಾ ಪಾನ್ ಮಾಡುವಾಗ ಒಂದು ಪ್ರಶ್ನೆ ಕೇಳಿದ್ರು ಬೇಂದ್ರೆ, ಆ ಕವಿತೆ ಬರೆದು ನನಗೆ ಕೊಟ್ಟನಲ್ಲ ಹುಡುಗ, ಎಲ್ಲಿ ಆ ಹುಡುಗ ಅಂತ ಬೇಂದ್ರೆ ಕೇಳಿದ್ರಂತೆ. ಇದು ಮರುದಿವಸ ಗೊತ್ತಾಯ್ತು ನನಗೆ. ಒಂದು ಕಡೆ ಲುಕ್ಸಾನು, ಅರೇ ಬೇಂದ್ರೆ ನೆನೆಸಿದ ನಾನು ಭೇಟಿ ಆಗಲಿಲ್ಲ ಅಂತ. ಇನ್ನೊಂದು ಕಡೆ ಅತ್ಯಂತ ಸಂತೋಷ, ಬೇಂದ್ರೆ ಅಂತಹ ವರಕವಿ, ಎತ್ತರದ ಕವಿ, ವಿಶ್ವಕವಿ, ನನ್ನಂಥ ಒಬ್ಬ ಚಿಕ್ಕವನನ್ನು ಗುರುತಿಸ್ಬಿಟ್ರ, ನೆನಪಿಟ್ಟುಬಿಟ್ರಲ್ಲ, ಎಲ್ಲಿದ್ದಾನೆ ಅಂತ ಕೇಳಿದ್ರು ಅಂತ ಕೂಡ ಒಂದು ಭರವಸೆ ಮೂಡಿತು. ನಾನು ಬೇಂದ್ರೆಯನ್ನು ಅಭ್ಯಾಸ ಮಾಡಬೇಕು, ಈ ಕವಿಯನ್ನು ಎಷ್ಟಾದರೂ ತಿಳ್ಕೋಬೇಕು, ಇದೇ ಮಾರ್ಗದಲ್ಲಿ ಮುನ್ನಡೆಯಬೇಕು ಅನ್ನೋ ನಿರ್ಧಾರಕ್ಕೆ ಅವತ್ತೇ ಬಂದೆ ನಾನು. ಮರುದಿವಸ ಈ ವಿಷಯ ಗೊತ್ತಾದ ಕೂಡಲೇ ಇದು ನನ್ನ ಕಾವ್ಯ ಕೃಷಿಯ ಬೀಜ ಬಿತ್ತಿದ್ದು ಅಂತ.
1: ಹಂಗಾಗಿ ಬೇಂದ್ರೆಯವರ ಎಲ್ಲ ಕವನಗಳನ್ನು ನೀವು
0: ಓದ್ಲಿಕ್ಕೆ ಹೆಚ್ಚಿನ ಆಯ್ತು, ನಾನು ಬರೆದು ಬಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟೆ.
1: ಅಂದ್ರೆ ಬೇಂದ್ರೆ ಅವರ ಕವನಗಳಿಂದ ನೀವು ಪ್ರಭಾವಿತರಾಗಿ?
0: ಪ್ರಭಾವಿತ. ಬೇಂದ್ರೆ ಕವನ, ಬೇಂದ್ರೆ ಮಾತು, ಬೇಂದ್ರೆ ವಾಗ್ಮಿತೆ, ಬೇಂದ್ರೆ ಧೈರ್ಯ, ಇವೆಲ್ಲ ಕೂಡಿ ತುಂಬಾ
1: ನಿಮ್ಮನ್ನು ಕೂಡ ಒಬ್ಬ ಉತ್ತಮ ಕವಿಯನ್ನಾಗಿ ಮಾಡೇ
0: ಮಾಡಿ.
1: ನರಸಿಂಹ ಪರಂಜಪ್ಪ ಅವರು, ತಾವು ಒಂದು ಅನ್ವೇಷಣ ಕೂಟ ಅನ್ನುವಂತ ಒಂದು ಸಂಸ್ಥೆಯನ್ನ ನಡೆಸ್ಕೊಂಡು ಬಂದಿರಿ, ಇದು ಸುಮಾರು ದಿನಗಳಿಂದ ಕಾರ್ಯ ಮಾಡ್ತಾ ಬಂದದ. ಇದರಲ್ಲಿ ಒಂದು ವಿಷಯದ ಮೇಲೆ ಒಬ್ಬ ಉದಯೋನ್ಮುಖ ಬರಹಗಾರ ಆಗ್ಬಹುದು, ಅನುಭವಸ್ಥ ಸಾಹಿತಿ ಆಗ್ಬಹುದು, ಬಂದು ಮಾತಾಡ್ತಾರೆ. ಸಾಹಿತ್ಯಾಸಕ್ತರು ಇದರಲ್ಲಿ ಸೇರಿರ್ತಾರೆ. ಇದೊಂದು ಸಾಹಿತ್ಯಿಕ ಚಟುವಟಿಕೆ. ಈ ಅನ್ವೇಷಣ ಕೂಟ ಯಾವಾಗ ಶುರು ಮಾಡಿದ್ರಿ?
0: 1976 ಡಾಕ್ಟರ್ ವರದರಾಜ ಹುಯಿಲಗೊಳ್ಳನವರು ವೃತ್ತಿಯಿಂದ ನಿವೃತ್ತರಾದಾಗ, ಅವರು ಯಾವಾಗಲೂ ಶಿಷ್ಯವರನ್ನು ಕಟ್ಟಿ ಬೆಳೆಸಿದ ದೊಡ್ಡ ಕೀರ್ತಿ ಅವರಿಗೆ, ಅಪ್ಪ ಸಿದ್ಲಿಂಗ ಪಟ್ಟಣ ಶೆಟ್ಟಿ ಅವರಾಗಲಿ, ಸುರೇಶ್ ಹೆಬ್ಳೀಕರ್ ಇಂಥ ಇವತ್ತೇನು ದೊಡ್ಡ ಹೆಸರಿನಲ್ಲಿದ್ದಾರೆ, ಅವರಿಗೆಲ್ಲ ಸಾಹಿತ್ಯಿಕವಾಗಿ ಇನ್ವಾಲ್ವ್ ಮಾಡಿಸಿದವರೇ ವರದರಾಜ ಹುಯಿಲಗೊಳ್ಳವರು. ಆಲೂರು ವೆಂಕಟರಾಯರು ಅಳಿಯಂದ್ರವರು ಅತ್ಯಂತ ಸಜ್ಜನ ವ್ಯಕ್ತಿ. ಸೊ 76 ಅವರಾಗಿ ಅವರನ್ನು ಚಾಲು ಮಾಡಿದ್ರಂತೆ. 1986 ನಾನು ಧಾರವಾಡಕ್ಕೆ ಬಂದು ಇಲ್ಲೇ ಮನೆ ಮಾಡಿ, ನಾನು ಬೇರೆ ಕಡೆ ವರ್ಕ್ ಸೈಟ್ ಇದ್ರು ಸೂಟಿ ದಿವಸ ಬರ್ತಿದ್ದೆ. ವರದರಾಜ ಹುಯಿಲಗೊಳ್ಳವರಿಗೆ ಹೇಗೋ ಗೊತ್ತಾಗಿತ್ತು ನಾನು ಕಾವ್ಯ ಬರೀತಿದ್ದೆ ಅನ್ನೋ ವಿಷಯ. ಹಾಗಾಗಿ 1986 ಒಂದು ದಿವಸ, ಒಂದು ರವಿವಾರ ನನ್ನ ಮನೆಗೆ ಬಂದು ಅವರು ಹೇಳಿದ್ರು ವಿಷಯ, ನಾನು ಈಗ ಕೇಳಿದ್ರೆ ನಿನ್ನ ಕವಿತೆ ಬರೀತಿಯಂತೆ, ನಿನಗೆ ಸಾಹಿತ್ಯದ ಆಸಕ್ತಿ ಇದೆ, ಹಾಗಾಗಿ ನಾನೊಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ಅನ್ವೇಷಣ ಕೂಟ ಅಂತ, ಆ ಸಂಸ್ಥೆಗೆ ನೀನು ಕಾಯಂ ಬರಬೇಕು. ಅದಕ್ಕೆ ಇವತ್ತೇ 86 ಆದ ವಿಷಯ ಇದು, ನೀನು ನನ್ನ ಜೊತೆ ವಾರದಲ್ಲಿ ಇಡೀ ನೀನು ಕೆಲಸ ಮಾಡ್ಕೋ ನೌಕರಿ, ಪ್ರತಿ ರವಿವಾರ ಮಾತ್ರ ನೀನು ಸಾಹಿತ್ಯಕ ಚಟುವಟಿಕೆಗೆ ಮೀಸಲಿಟ್ಟು ನಾನು ಕರದಲ್ಲಿ ಬಾ, ಧಾರವಾಡದಲ್ಲಿ ನಡೆಯುವ ಸಾಹಿತ್ಯ ಚಟುವಟಿಕೆ ಸಾಹಿತಿಗಳ ಗುರುತು ಮಾಡಿಕೊಡ್ತದೆ ಅಂತ ಮಾತಾಡಿ ಅದರಂತೆ ಮುಂದೆ ನಡ್ಕೊಂಡ್ಬಿಟ್ರು. ಯಾವಾಗಲೂ ಬರೋರು ಸಂಡೇ ನಾನು ಕರ್ಕೊಂಡು ಹೋಗಿ, ವಿಶೇಷವಾಗಿ ವಿದ್ಯಾವರ್ಗಕ್ಕೆ ಸಂಘಕ್ಕೆ ಕರ್ಕೊಂಡು ಹೋಗೋರು, ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ತಮ್ಮೊಡನೆ ನನ್ನನ್ನು ಕೂಡಿಸ್ಕೊಳ್ಳೋರು. ಅಲ್ಲಿ ಬರುವ ಅವರ ದೊಡ್ಡ ಗುಣ ಹೊಂದಿತ್ತು ಅಂದರೆ, ತಾವು ಇಷ್ಟು ದೊಡ್ಡ ವ್ಯಕ್ತಿ, ಈ ಹುಡುಗನ ಏನು ಮಾಡಲಿ ಅಂತ ತಿಳಿದಿಲ್ಲ, ತನ್ನ ಅತ್ಯಂತ ಪ್ರೀತಿಯಿಂದ ನನ್ನ ಮಗ ಹೆಗಲ ಮೇಲೆ ಕೈ ಹಾಕಿ ಮಗನಂತೆ ನಡೆಸಿಕೊಂಡು ಪ್ರತಿ ಚಟುವಟಿಕೆ ಕಾರ್ಯಕ್ರಮಕ್ಕೆ ಮುಂದಿನ ಸಾಲಿನಲ್ಲಿ ತಮ್ಮೊಡನೆ ಕೂಡಿಸ್ಕೊತಿದ್ರು. ಅವ್ರ ಉದ್ದೇಶ ಅಷ್ಟೇ ಇತ್ತು, ಇವೊಬ್ಬ ಚಲೋ ಬೆಳಿಲೇಪ, ಇವನಿಗೆ ಆಸಕ್ತಿ ಇದೆ ಇಂಜಿನಿಯರಿಂಗ್ ವೃತ್ತಿಯಲ್ಲಿ, ಇದ್ರು ಒಬ್ಬ ಸಾಹಿತ್ಯಕ್ಕೆ ಇವನು ಬೆಳೀಲಿ ಅನ್ನಿಸ್ತು. ನನ್ನಂಥ ಅನೇಕ ಯುವಕರನ್ನು ಮುಂದೆ ತಂದಿದ್ದಿದೆ, ಅದರಲ್ಲಿ ಒಬ್ಬ ನಾನು. ಹೀಗೆ ಅವರ ಸಂಪರ್ಕ ಬಂದು ಅದು ಇವತ್ತಿನವರೆಗೂ ನಡೆದು ಬಿಟ್ಟದ್ದು, ನಾನು ಮುನ್ನಡೆಸ್ಕೊಂಡು ಹೋಗಿದ್ದೇನೆ.
1: ಬಹಳ ಸಂತೋಷ. ಅಂದ್ರೆ ಇದರ ಮೂಲಕ ಹಲವಾರು ಉದಯೋನ್ಮುಖ ಸಾಹಿತಿಗರು, ಬರಹಗಾರರು ಮುಂದೆ ಬಂದಾರ, ಅವ್ರಿಗೊಂದು ಉತ್ತೇಜನ ವೇದಿಕೆ ಸಿಕ್ಕಿದೆ, ಅವರಿಗೆ ಹಲವಾರು ಸಾಹಿತ್ಯಾಸಕ್ತರನ್ನ ಮತ್ತೆ ಸಾಹಿತ್ಯಾಭಿಮಗಳನ್ನ ಭೇಟಿ ಆಗುವಂತ ಒಂದು ಸುಯೋಗ ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಅಂದ್ರೆ ನಿರಂತರವಾಗಿ ಸಾಹಿತ್ಯ ಪರ ಕಾರ್ಯಕ್ರಮಗಳನ್ನ ನೀವು ಅನ್ವೇಷಣ ಕೂಟದ ಮೂಲಕ ಹಾಕೊಳ್ತಾ ಬಂದಿರಿ, ಮತ್ತೆ ಇದರ ಮೂಲಕ ವಿವಿಧ ಸಾಹಿತ್ಯಾಸಕ್ತರಿಗೆ ನಿಮ್ಮ ಒಂದು ಚೈತ್ರ ಸಭಾಂಗಣದಲ್ಲಿ ಕುಳಿತು ಕೇಳುವಂತ ಸದಾವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಈಗ ನರಸಿಂಹಪರಂಜಪ್ಪರು, ಎಷ್ಟು ಕವನ ಸಂಕಲನಗಳು ಬಂದಾವ ತಮ್ಮ?
0: 1976 ಪ್ರಕಟವಾದ ಮೇನಕಾ ಸಾಕಿನ್ನು ಕೃತಿಯಿಂದ ಪ್ರಾರಂಭವಾದ ನನ್ನ ಕಾವ್ಯ ಕೃಷಿ ಇಲ್ಲಿಯವರೆಗೆ 20 ಕವನ ಸಂಕಲನಗಳು ಪ್ರಕಟವಾಗಿದ್ದಾವೆ.
1: ಅಂದ್ರೆ ಸಾಹಿತ್ಯದಲ್ಲಿ ನೀವು ಕಾವ್ಯ ಕೃಷಿಯನ್ನು ಮಾತ್ರ ಇಷ್ಟಪಟ್ಟಿದ್ದೀರಿ?
0: ಪ್ರಮುಖವಾಗಿ ನಾನು ಕಾವ್ಯ ಕೃಷಿ ನನ್ನ ಮುಖ್ಯ ವಸ್ತುವಾಗಿದೆ. 2 ಗದ್ಯ ಕೃತಿ ಹೊರಬಂದಿದ್ದಾವೆ, ಕಾವ್ಯ ಕೃಷಿ ಮಾತ್ರ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇನೆ. ಪುಷ್ಪಾಂಜಲಿ, ಬೆಳ್ಳಿತೇರು, ಹೊಂಬೆಳಕು, ಪಾರಿಜಾತ, ಭಾಗ್ಯತಾರೆ, ಮಧ್ಯಂತರ, ಫಾಲ್ಗುಣದ ಕಾಲ್ಗುಣವೇ ಹಾಗೆ, ಶಕುಂತಲೆಗೊಂದು ಸವಾಲು, ಎಷ್ಟೊಂದು ಮುಖ, ಮುಗಿದ ವೇಣಿಯ ಮಧುರ ಆಲಾಪ, ಮಂದಹಾಸದ ಹಿಂದೆ ಅಂತರಂಗದ ಮಾತು, ತೊರೆದು ಜೀವಿಸಬಹುದೇ, ಜೀವನಿಧಿ, ಎದೆಯಾಳದ ಸತ್ಯ, ಪರಿಕ್ರಮಣ, ಹೇಳಲಾಗದ ಹಸಿವು, ವರಕವಿಗೊಂದು ಉಡುಗೊರೆ, ಸದಾ ಎನ್ನ ಹೃದಯದಲ್ಲಿ ಇತ್ತೀಚೆಗೆ ಪ್ರಕಟವಾದ ಕೃತಿ. ಒಟ್ಟು ಹೀಗೆ 20 ಕಾವ್ಯ ಸಂಕಲನಗಳನ್ನು ನಾನು ಪ್ರಕಟ ಮಾಡಿದೆ.

0: ಈಗ ನರಸಿಂಹರಂಜಪ್ಪಿಯವರ ಈ ಕವನಗಳ ವಿಷಯ ವಸ್ತು ಹೆಂಗೆ ಆಯ್ಕೆ ಮಾಡ್ಕೊಳ್ತಿದ್ರಿ? ಅಂದರೆ ನಿಮ್ಮ ಕಲ್ಪನೆಯ ಕೂಸಾಗಿ ನಿಮ್ಮ ಕವನ ಮೂಡಿ ಬಂತೋ, ಅಥವಾ ಪ್ರತಿನಿತ್ಯ ನೋಡುವ ಘಟನೆಗಳನ್ನು ಆಧಾರಿತವಾಗಿ ಕವನ ಬಂತು, ಕನಸಿನಲ್ಲಿ ಕಂಡಂಥ ಚಿತ್ರಗಳನ್ನು ಕಾವ್ಯದ ಮೂಲಕ ತಗೊಂಡು ಬಂದರು ಹೆಂಗೆ?
1: ನನ್ನ ಕಾವ್ಯದ ವಿಷಯವನ್ನು ಕುರಿತು ಹೇಳಬೇಕಂದ್ರೆ, ಒಂದು, ನಾನು ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ, ಆದ್ದರಿಂದ ಹೆಚ್ಚಾಗಿ ನಿಸರ್ಗ ಗೀತೆಗಳು ಹೆಚ್ಚಿಗೆ ಇದ್ದಾವೆ. ಮಲೆನಾಡಿನ ಸೌಂದರ್ಯ, ನಮ್ಮ ಅಡಿಕೆ ತೋಟ, ನಮ್ಮ ಹಳ್ಳಿಯಿಂದ ಅಲ್ಲೇ 3 ಮೈಲಿಗೆ ಅಡಿಕೆ ತೋಟ ಇರ್ತಿತ್ತು. ಕಾಡಿನ ಹಸಿರು ನಡುವೆ ನಡೆದಾಡೆ ಓಡಾಡೇ ಹೋಗೋದು. ಸಂಬಂಧಿಕರು ಬಂದಾಗ ನಮ್ಮ ತೋಟ ತೋರಿಸ್ಬೇಕು ಅಂತ ಆಸೆ, ಅವರಲ್ಲಿ ಹೋಗೋದು. ಅಡಿಕೆ ಮರ, ಇವು ಸಂಪಿಗೆ ಮರ, ಪೂರಾ ಹಸಿರೇ ಎಲ್ಲಿದ್ರು. ಕೆಲ ಕಾಲದ ನೆನಪಂತೂ ನನಗದೇ, ಇನ್ನು ಯಾಣ ಅಂತ ಒಂದು ಗುಡ್ಡ ಅದು ನಮ್ಮೂರ ಹತ್ರ, ಒಂದು 15 ಕಿಲೋಮೀಟರ್. ಶಿವರಾತ್ರಿಗೆ ನಾವು ತಪ್ಪದೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದೆ ಬಾಲ್ಯದಲ್ಲಿ. ಹಾಗೆ ಹೋಗುವಾಗ ಅಡವಿ ಹೇಗಿತ್ತಂದ್ರೆ, ಮೇಲೆ ಆಕಾಶ ನೋಡಿದ್ರೆ ನಮ್ಗೆ ಬೆಳಕೆ ಕಾಣ್ತಿದ್ದಿಲ್ಲ, ಹಸಿರು ಹಸಿರು ಮುರಿತಿತ್ತು ವನರಾಶಿ. ಹೀಗಾಗಿ ಬಿಸಿಲು ಕಾಣದ ವ್ಯಕ್ತಿಗಳು ನಾವು, ಸೂರ್ಯನಿಂದ ಎಷ್ಟು ದಿವಸ ಕಾಣ್ತಿದ್ರ, ಅಚ್ಚ ಹಸಿರು ಇನ್ನೂ ಕಣ್ಣು ಮುಂದಿದೆ ನನಗೆ 82 ವರ್ಷ. ಈಗೂ ನೆನಪಾದಾಗ ಆ ಹಸಿರು ಮೈ ಜುಮ್ ಅಂತ ನನಗೆ ಸಂತೋಷ ಆಗ್ತದೆ. ಅಂತ ಹಸಿರು ಈಗಿಲ್ಲ, ಅದು ಏನು ಕಾಲಧರ್ಮ, ಅದರ ಬಗ್ಗೆ ನಾನೇನು ಹೇಳಲಾರೆ. ಅಂತ ಒಂದು ಹಸಿರನ್ನ ನಡೆದು ಬೆಳೆದವನು. ಹೀಗಾಗಿ ಸಾಹಿತ್ಯಿಕವಾಗಿ ನದಿಗಳು ಕೂಡ ಹಾಗೆ, ನಮ್ಮೂರಿನ ಹತ್ರ ಎಷ್ಟು ನದಿಗಳು, ಸಿಕ್ಕಪುಟ್ಟ ತರೆಗಳು, ಪ್ರತಿ ದಿವಸ ಜಲಪಾತಗಳು ಮನೆ ಹತ್ರ ಇದ್ದು, ಯಲ್ಲಾಪುರದ ಹತ್ರ ಜಲಪಾತ ಇತ್ತು, ಜೋಗ ಜಲಪಾತ ಇತ್ತು, ಅಲ್ಲೆಲ್ಲ ಹೋಗ್ತಿದ್ವಿ ಸಂಬಂಧಿಕರು ಬಂದು ಅವ್ರ ಸಂಗಡ ಹೋಗ್ತಿದ್ವಿ. ಈಗ ಕೃಷಿ ಹೊಂಡ, ಕೃಷಿ ಜಮೀನಿನಲ್ಲಿ ನೀರು ಹರಿತಿತ್ತು, ಎಲ್ಲಿ ಬೇಕಲ್ಲಿ ಸಣ್ಣ ಸಣ್ಣ ಸಣ್ಣ ನದಿ ನದಿಗಳಿದ್ದು, ಪ್ರತಿ ದಿವಸವೂ ನದಿ, ಸಣ್ಣ ಪುಟ್ಟ ನದಿ ಹಳ್ಳಗಳನ್ನು ದಾಟಿದ ದಿವಸವೇ, ಪ್ರತಿ ದಿವಸವೂ ಕಾಲು ಅದರಲ್ಲಿ ಕಾಲು ತೊಳ್ಕೊಂಡ ಖುಷಿ ಪಟ್ಟ ದಿವಸಗಳೇ. ತಿಳಿ ತಿಳಿ ಜಲ ಹರಿಯೋದು, ಅಲ್ಲಿ ಬಿದಿರು ಮಟ್ಟಿ ಮಟ್ಟಿ ಅಂತ ಇದ್ದು ನಮ್ಮ ಮಲೆನಾಡು ಸಿರಿಸಿ ಕಡೆ, ಬಿದಿರು ಮಟ್ಟಿ ಅಂತ. ಆ ಬಿದಿರುಗಳು ಬೆಳೀತಿದ್ವು, ಬಿದಿರು ಎಲೆ ಅದರ ಚಿಗುರು ಹಲ್ಲೆಲ್ಲ ಹಾಕಿ ಜಿಗಿದು ಒಗೆಯೋದು, ಬಿದಿರು ಮುಳ್ಳು ಚುಚ್ಚಿಕೊಂಡು ಒದ್ದಾಡೋದು, ಕಾಲದಿಂದ ತೆಗಿಯೋದು. ಈ ಬಾಲ್ಯ ನೆನಪುಗಳೇ ನನ್ನ ಎಷ್ಟೋ ಕವಿತೆಯಲ್ಲಿ ಮೂಡಿ ಬಂದಿದೆ. ಬಿದಿರು ಅಂತೂ ಒಂದು ಕವಿತೆ ನಾನು ಬರೆದಿದ್ದೇನೆ. ಈಗ ಜೀವನಾನುಭವದಲ್ಲಿ ಏನು ಕಾಣುತ್ತದೋ, ಕಣ್ಣಿಗೆ ಅನುಭವಿಸ್ತೇನೋ ಅಂತ ಚಿತ್ರನೂ ಮಾಡಿದ್ದೇನೆ. ಹಾಗಾಗಿ ನೈಸರ್ಗಿಕವಾಗಿ ನಿಸರ್ಗವನ್ನು ಕಂಡಾಗ ಏನು ಸಂತೋಷ ಆಗಿದೋ, ಸೂರ್ಯನ ಕಂಡಿದ್ದೇನೆ, ಚಂದ್ರನ ಕಂಡದ್ದಿದೆ, ಬೆಳದಿಂಗಳ ಕಂಡದ್ದಿದೆ, ಅದರಂತೆ ಎಲ್ಲ ಬಿಸಿಲನ್ನು ಕಂಡದ್ದಿದೆ, ಪರ್ವತ ಕಂಡದ್ದಿದೆ, ಸಣ್ಣ ಸಣ್ಣ ದಿಬ್ಬಗಳನ್ನು ಕಂಡದ್ದಿದೆ. ಇವೆಲ್ಲವೂ ಕಂಡನ್ನು ಕಂಡದ್ದಂತೆ ಆಯಾ ಸಂದರ್ಭಕ್ಕೆ ಅನುಕೂಲವಾಗಿ ಬಂದ ಶಬ್ದಗಳು, ತಾಯಿ ವಾಗ್ದೇವಿ ಏನು ಶಬ್ದ ಭಂಡಾರವನ್ನು ನಾನು ಕೊಟ್ಟಿದ್ಲೋ, ಅದರ ಮೂಲಕ ನಾನು ಕವಿತೆಯಿಂದ ರಚನೆ ಮಾಡಿದ್ದೆ.
0: ಈಗ ನಮ್ಮ ಕೇಳುಗರಿಗೆ ಒಂದು ಯಾವುದಾದ್ರೂ ಕವಿತೆಯನ್ನು ಓದಿ ತೋರಿಸ್ತೀರಿ, ನೀವು ಬರೆದದ್ದು ನಿಮಗೆ ಬಹಳ ಖುಷಿ ಕೊಟ್ಟಂತ ಒಂದು ಕವಿತೆ ಆಗಬಹುದು.
1: ವಿಶೇಷವಾಗಿ ನನಗೆ ಬೇಂದ್ರೆ ಮೇಲೆ ನಿಮಗಾಗಲೇ ಮಾತಿನಲ್ಲಿ ಹೇಳಿದಂತೆ ಕಾವ್ಯ ಕೃಷಿ ನನ್ನ ಕಾವ್ಯಗುರು, ಮೊದಲ ಸಂಕಲ್ಪಕ್ಕೆ ಮುನ್ನುಡಿ ಕೊಟ್ಟು ಹರಿಸಿದವರು ವರಕವಿ ಬೇಂದ್ರೆ. ಇವತ್ತಿನವರೆಗೆ 74ರಲ್ಲಿ ಅವರು ಪರಿಚಯ ಏನಾಯಿತು, ಗಾರುಡಿಗ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ವೇದಿಕೆ ಎತ್ತಿ ನಾನೇನು ಗಾರುಡಿಗದ ಒಂದು ಪದ್ಯ ರಚಿಸಿದ್ದೆ, ಅಲ್ಲಿಂದ ಇಲ್ಲಿವರೆಗೂ ಬೇಂದ್ರೆಯವರನ್ನು ಕುರಿತು ಕವನವನ್ನು ಸಹ ಬರೆದಿದ್ದೇನೆ ನಾನು. ಪುನಃ ಪುನಃ ಅನಿಸಬಹುದು ನನಗೆಂದು ಅನಿಸಿಲ್ಲ. ಒಂದು ದಿವಸ ಹೀಗೆ ವಿಚಾರ ಬಂತು ನನಗೆ, ನಾನು 80 ವರ್ಷ ದಾಟಿದ ಮೇಲೆ ಒಂದು ದಿವಸ ಕೂತಾಗ, ಇನ್ನು ಮತ್ತೇನಾದ್ರು ಬರೀಲಿಕ್ಕೆ ಹೋದರೆ 80 ದಾಟಿದ ಮೇಲೆ ಬಹುತೇಕ ರಿಪಿಟೇಷನ್ ಆಗುವ ಒಂದು ಭಯ ನನಗಿತ್ತು. ಹೇಳಿದ್ದನ್ನೇ ಹೇಳುವುದರಲ್ಲಿ ಅರ್ಥ ಇಲ್ಲ, ಹೊಸ ಒಂದು ಕಾಲ್ಪನಿಕ ಇದನ್ನು ಪ್ರೇಮ ಗೀತೆಗಳನ್ನು ಬರೆಯುವ ವಯಸ್ಸು ಅಲ್ಲ ಇದು, ರಿಪೀಟ್ ಆಗಿಬಿಡ್ತದೆ. ಪದ್ಮಗಂಧ ಅಂತ ನನ್ನ ತಾಯಿಯ ಹೆಸರಿನಲ್ಲಿ ಪ್ರಕಟ ಮಾಡಿದ್ದೇನೆ. ಆ 2 ಪದ್ಮಗಂಧಗಳ ವಾಲ್ಯೂಮ್ ಅನ್ನು ಇಟ್ಟುಕೊಂಡು ಹೀಗೆ ತಿರುವಿ ಹಾಕಿದಾಗ ಬೇಂದ್ರಿಯವರನ್ನು ಕುರಿತೇ ನಾನು ಬರೆದ 24 ಕವಿತೆಗಳು ನನಗೆ ಸಿಕ್ಕು. ಒಬ್ಬ ವ್ಯಕ್ತಿಯ ಬಗ್ಗೆನೆ ಬರೆದ 24, ಅದರ ಸಂಗ್ರಹದ ಒಂದು ಕವಿತೆಯನ್ನ ನಾನೀಗ ಓದ ಬಯಸ್ತೇನೆ. ವರಕವಿಗೊಂದು ಉಡುಗೊರೆ, ಬಂದರಿನ ತುಂಬ ಸರಕುಗಳನ್ನಿಟ್ಟು ಅವು ಸಾಲದೆಂಬಂತೆ ಇನ್ನಿಷ್ಟು ಸರಕುಗಳ ಸಂಖ್ಯೆ ಬಯಸಿ ಅಸಂಖ್ಯ ತಾರಾಲೋಕಕ್ಕೆ ತೇಲಿತ್ತು ತೆಪ್ಪ. ಬೇಂದ್ರೆ ಅಲ್ಲಿ ಹೋಗ್ಬಿಟ್ರು, ಮೇಲೆ ಹೊರಟರು. ಇಲ್ಲಿಟ್ಟ ಸರಕುಗಳ ಕಾಪಾಡುವ ಬಗ್ಗೆ ಇದು ನಮ್ಮ ಚಿಂತೆ ಶಿಷ್ಯಂದ್ರದ್ದು. ಇಷ್ಟೊಂದು ವಸ್ತು ಇಟ್ಟು ಹೋಗಿದ್ದಾರೆ, ಹೇಗೆ ಕಾಪಾಡಬೇಕು? ನಿನಗೇನೋ ನಗೆ, ಮೂಟೆ ಮೂಟೆ ತುಂಬಿರುವ ಕಲ್ಲು ಸಕ್ಕರೆಗಿನ್ನೂ ಇರುವೆಗಳ ದಾಳಿಯಾಗಿಲ್ಲ, ಇರುವುದೇ ದೊಡ್ಡ ಮಾತು. ಪುಣ್ಯಕ್ಕ ಕವನ ರಾಶಿ ಇಟ್ಟದೆ ಅದೇ. ಮೂಸಂಬಿ ಕಿತ್ತಳೆ ದ್ರಾಕ್ಷಿ ದಾಳಿಂಬೆ ರಸ ಸವಿಯಲು ತುಂಬಿಟ್ಟ ಬಟ್ಟಲುಗಳಲ್ಲೆಲ್ಲ ನೀನಿಟ್ಟು ಹೋದ ಗುರುತಿನ ಕಡ್ಡಿಗಳನ್ನು ಎತ್ತಿ ರಸಪಾನ ಮಾಡಬೇಕಿತ್ತು. ಗುಟುಕರಿಸುವ ಆಪ್ಯಾಯ ಬಾನ ನನಸಾಗದ ನಿಗೂಢ ಮೌನ. ಆದರೆ ಅದು ಸಂಭಾವ್ಯ ಆಗಲೇ ಇಲ್ಲ, ಯಾಕಂದರೆ 1427 ಕವನಗಳ ರಾಶಿಯೇ ತುಂಬಿದ ನಿಂತು 6 ವಾಲ್ಯೂಮ್ಗಳಲ್ಲಿ. ಅಷ್ಟು ಕವನ ಓದಿ ಜೀರ್ಣಿಸಿಕೊಳ್ಳುವ ಶಕ್ತಿ ನಮ್ಮಂತೇಳಿ ಬರೋದು ಬಹಳ ಕಷ್ಟ. ದೂರದಾಗಸದಿಂದ ನೀನು ಇಣುಕಿರಬೇಕು, ದೂರದಾಗಸದಿಂದ ನೀನು ಇಣುಕಿರಬೇಕು, ಸರಕುಗಳು ಬಿದ್ದಿರಲು ಮರುಕಪಟ್ಟಿರಬೇಕು. ಈ ಬಂದರಿನ ದಡದಲ್ಲಿ ಸಂಚರಿಪ 100 ನಾವಿಕರಲ್ಲೊಬ್ಬ ಕಿರುಗು ನಾವಿಕ, ನಾನು ಆಗಾಗ ಕಣ್ಣಗಲಿಸಿ ಆ ದೊಡ್ಡ ಹಡಗಿನ ಕಪ್ತಾನನನ್ನು ಕಾಣಬಯಸುತ್ತೇನೆ. ಕೂಡಿಟ್ಟ ಸಿಹಿ ಸರಕಿನ ರುಚಿ ನೋಡಬಯಸುತ್ತೇನೆ.

0: ವರುಷಕ್ಕೆರಡು ಬಾರಿ ನಾವು ನಾವಿಕರೆಲ್ಲ ಸೇರಿ ಓಣಂ ಆಚರಿಸಿ ಸಂಭ್ರಮ ಪಟ್ಟೆವೋ, ಆಯಿತು ಒಂದು ವರ್ಷದ ಹಬ್ಬ. ಮುಂದೇನು ಅದು ಬಲ್ಲವ ನೀನೇ ಒಬ್ಬ. ಚದುರಿದ ಸರಕುಗಳ ಸುಂದರ ಸಾಲುಗಳಲ್ಲಿಟ್ಟು ನಿಜಧಾರಣಿ ಕಂಡುಕೊಳ್ಳುವ ಎದೆಗಾರ ಬಂದ ದಿನ ಈ ಬಂದರಿನ ದೀಪ ಬೆಳಗೀತು. ಅಲ್ಲಿಯವರೆಗೂ ಕಾಯಬೇಕು, ಕಾಯುತ್ತೇವೆ. ಕಿರು ನಾವಿಕರು ನಾವು ಆಗಾಗ ಹಾಯುತ್ತೇವೆ ಕೇಂದ್ರ ಭವನಕ್ಕೆ, ಆಗಾಗ ಹಾಯುತ್ತೇವೆ. ನೆನಪಾದರೆ ನಮ್ಮುಡುಗರೆ ಇಂತಹ ಕಿರುಸಾಲು, ನೆನಪಾದರೆ ನಮ್ಮುಡುಗರೆ ಇಂತಹ ಕಿರುಸಾಲು, ಮುಡಿಪಾಗಲಿ ಕಪ್ತಾನಗೆ ಈ ಬೆಚ್ಚನ ಶಾಲು. ಮುಡಿಪಾಗಲಿ ಕಪ್ತಾನಗೆ ಈ ಬೆಚ್ಚನ ಶಾಲು.
1: ಬೇಂದ್ರೆ ಅವರನ್ನ ಆ ಹಡಗಿನ ಕಪ್ತಾನನ್ನಾಗಿ ಮಾಡಿಬಿಟ್ಟಿರಿ
0: ನೀವು. ದೊಡ್ಡ ಸರಕು.
1: ಹೌದು ಹೌದು, ಬಹಳ ಸುಂದರವಾದ ಅರ್ಥಪೂರ್ಣವಾದ ಒಬ್ಬ ಕವಿಗೆ ನೀವು ಸಲ್ಲಿಸಿದಂತಹ ಒಂದು ಗೌರವ ಇದು ಕವನದ ಮೂಲಕ ಬಂತು. ಈಗ ನರಸಿಂಹ ಪರಂಜಪ್ಪೆಯವರೇ, ನಿಮ್ಮ ಸಾಕಷ್ಟು ಗೀತೆಗಳು ಆಕಾಶವಾಣಿಯಿಂದ ಪ್ರಸಾರ ಆಗ್ತವೆ. ನೀವು ಬರೆದಂತ ಸಾಹಿತ್ಯ ಒಂದು ತರ ಇರ್ತದ, ಅಂದ್ರೆ ಓದುವಾಗ ಅದು ಧ್ವನಿ ಸಂಯೋಜನೆಗೊಂಡು ಕೇಳುವಾಗ ಇನ್ನೂ ಸ್ವಲ್ಪ ಅಪ್ಯಾಯಮಾನ ಅನಿಸ್ತದ. ಇಂಥ ಗೀತೆಗಳು ಆಕಾಶವಾಣಿಯಿಂದ ಪ್ರಸಾರ ಆದಾಗ ತಮ್ಗೇನ

0: ಕವಿಗೆ ನೀವು ಸಲ್ಲಿಸಿದಂತಹ ಒಂದು ಗೌರವ ಇದು ಕವನದ ಮೂಲಕ ಬಂತು. ಈಗ ನರಸಿಂಹ ಪರಂಜಪ್ಪೆಯವರೇ, ನಿಮ್ಮ ಸಾಕಷ್ಟು ಗೀತೆಗಳು ಆಕಾಶವಾಣಿಯಿಂದ ಪ್ರಸಾರ ಆಗ್ತವೆ. ನೀವು ಬರೆದಂತ ಸಾಹಿತ್ಯ ಒಂದು ತರ ಇರ್ತದೆ, ಅಂದ್ರೆ ಓದುವಾಗ ಅದು ಧ್ವನಿ ಸಂಯೋಜನೆಗೊಂಡು ಕೇಳುವಾಗ ಇನ್ನೂ ಸ್ವಲ್ಪ ಅಪ್ಯಾಯಮಾನ ಅನಿಸ್ತದೆ. ಇಂಥ ಗೀತೆಗಳು ಆಕಾಶವಾಣಿಯಿಂದ ಪ್ರಸಾರ ಆದಾಗ ತಮ್ಗೇನ್ ಅನಿಸ್ತಿತ್ತು?
1: ಒಬ್ಬ ಕವಿಗೆ ಅದು ಆಕಾಶವಾಣಿಯಲ್ಲಿ ಬರೆದಿಟ್ಟು ಬಿಡ್ತಾನ ವಸ್ತು ಇರ್ತದೆ, ಅದ್ರಾಗ ಜೀವ ತುಂಬೋರು ಗೀತಕಾರರು ಸಂಗೀತಕಾರರು. ಆ ಕವಿಗೆ ಯಾವಾಗ ಸಂಗೀತ ರೂಪದಲ್ಲಿ ಭಾವಗೀತ ರೂಪದಲ್ಲಿ ಬರ್ತೋ ಒಬ್ಬ ಒಂದು ಧನ್ಯತಾ ಭಾವ ಪಡೆದು ಬಿಡ್ತಾನೆ ಕವಿ. ನಾನು ಬರೆದು ಸಾರ್ಥಕವಾಯಿತು ಒಂದು ಸಾರ್ಥಕ ಭಾವ ಪಡಿಬೇಕಾದ್ರೆ ಭಾವಗೀತೆಗಳು ಬೇಕದಕ್ಕೆ. ಹೇಗೆ ಸಾಹಿತ್ಯ ಮುಖ್ಯವೋ ಸಂಗೀತ ಮತ್ತು ಹಾಡುಗಾರಿಕೆ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನನ್ನ ಕವಿತೆಗಳು ಆಕಾಶವಾಣಿ ಬಂದಾಗೆಲ್ಲ ಭಾವಗೀತೆಗಳ ಬಂದಾಗೆಲ್ಲ ನಾನು ತುಂಬಾ ರೋಮಾಂಚನ ಹೊಂದಿದ್ದೆ, ಬಹಳ ಸಂತೋಷವನ್ನು ಪಟ್ಟಿದ್ದೇನೆ.
0: ಅಂತ ಒಂದು ಯಾವ್ದಾದ್ರೂ ಕವಿತೆ ತಮಗೆ ನೆನಪಿದ್ಯಾ?
1: ನಾನು ನನ್ನ ಒಂದು ಅಂದಾಜಿನಂತೆ 700-800 ಕವಿತೆಗಳನ್ನು ಬರೆದಿದ್ದೇನೆ ಇಲ್ಲಿವರೆಗೆ. ಅದನ್ನೇ ಒಮ್ಮೆ ನಾನು ಸಮೀಕ್ಷೆ ಮಾಡಿದಾಗ ಅದರಲ್ಲಿ 80 ಭಾವಗೀತೆಗಳು ನನ್ನ ಕವಿತೆಗಳೇ ಸಿಕ್ಕುವ ನನಗೊಂದು ಕಡೆ. ಅದನ್ನ ನನ್ನ ಕೆಲ ಆಕಾಶವಾಣಿಯ ಗೆಳೆಯರು ನನಗೆ ಕೇಳ್ತಿದ್ರು, ಹಾಡುಗಾರರು, ನಿಮ್ಮ ಇಷ್ಟು ಪುಸ್ತಕ ನಮಗೆ ಸಿಗೋದಿಲ್ಲ ಕೈಗೆ, ಆದರೆ ಆ ರೀತಿ ನಿಮ್ಮ ಕವಿತೆಗಳೇ ಹಾಡುವ ಕವಿತೆಗಳೇ ಗೇಯಗೀತೆಗಳೇ ಒಂದು ಕಡೆ ನಮಗೆ ಸಿಕ್ಕರೆ ಪುಸ್ತಕ ರೂಪದಲ್ಲಿ ನಮಗೆ ಅನುಕೂಲ ಆಗುತ್ತೆ ಹಾಡಲಿಕ್ಕೆ ಅಂದಾಗ ಒಂದು ಪುಸ್ತಕವನ್ನು 2013 ನಾನು ಹೊರತಂದಿದ್ದೇನೆ. ನನ್ನ 80 ಭಾವಗೀತೆಗಳ ಸಂಕಲನ ಅದು. ಅದು ಕೂಡ ಬೇಂದ್ರೆಯ ಒಂದು ಧ್ವನಿಯನ್ನೇ ಅದಕ್ಕೆ ಟೈಟಲ್ ಆಗಿ ಉಪಯೋಗಿಸಿದ್ದೇನೆ. ಬಾರೋ ಸಾಧನಕೇರಿಗೆ ಇದು ಬೇಂದ್ರೆ ಸಾಲು. ನಾನು ನನ್ನ ಈ ಕವಿತಾ ಭಾವಗೀತೆಗಳ ಸಂಕಲನಕ್ಕೆ ಬಾರೋ ಹಾಡಿನ ತೇರಿಗೆ ಅಂತ ಕೊಟ್ಟಿದ್ದೇನೆ. ಇದರಲ್ಲಿ 80 ಕವಿತೆಗಳಿದ್ದಾವೆ, ಎಲ್ಲವೂ ಗೇಯಗೀತೆಗಳು ಅಂತ.
0: ಇವನ್ನ ಕಲಾವಿದರು
1: ಇದನ್ನು ಎಷ್ಟೋ ನಂದ ಹಾಡುಗಾರರು ಇದನ್ನು ಪ್ರೀತಿಯಿಂದ ಒಪ್ಪಿಕೊಂಡು ಹಾಡಿದ್ದಾರೆ. ಆಗ ಶ್ರೀಪಾದ ಹೆಗಡೆ ಹಾಡಿದ್ದಾರೆ, ಶ್ರೀಕಾಂತ್ ಕುಲಕರ್ಣಿ ಎಷ್ಟೋ ಹಾಡಿದ್ದಾರೆ, ಇಂಥ ಅನೇಕ ಕುಮಾರ್ ದಾಸ್ ಪ್ರೀತಿಯಿಂದ ಅನೇಕ ಕವಿತೆಗಳನ್ನು ಹಾಡಿದ್ದಾರೆ, ವಾಣಿಶ್ರೀ ಕುಲಕರ್ಣಿ
0: ಹಾಡಿದ್ದಾರೆ,
1: ಅನೇಕ ಕಲಾವಿದರು ಬಹಳ ಪ್ರೀತಿಯಿಂದ ಹಾಡಿದ್ದಾರೆ. ಅಂತ ಒಂದು ಕವಿತೆ ಯಾವುದು, ಒಂದು ಸಂಗಮ ಅನ್ನುವ ಒಂದು ಕವಿತೆ. ಇದು ಕುಮಾರ್ ದಾಸ್ ಅತ್ಯಂತ ಪ್ರೀತಿಯಿಂದ ಜನಪ್ರಿಯಗೊಳಿಸಿದಂಥ ಭಾವಗೀತೆ. ಆಕಾಶವಾಣಿ ಧಾರವಾಡದಲ್ಲೇ ರೆಕಾರ್ಡ್ ಆಗಿದ್ದು ಇದು ಜನಪ್ರಿಯಗೊಳಿಸಿದ್ದಾರೆ ನಮ್ಮ ಗೆಳೆಯ ಕುಮಾರ್ ದಾಸ್ ಅವರು. ನಿನ್ನೊಲುಮೆಯ ಬಂದಿ ನಾನು ನೀನೆ ಎನ್ನ ಆಸರೆ, ಚೈತನ್ಯದ ಚಿಲುಮೆಯಲ್ಲಿ ಅರಳಿ ನಿಂತ ತಾವರೆ, ನಿನ್ನೊಲುಮೆಯ ಬಂದಿ ನಾನು.

0: ಹೋಗಿ ಕನ್ನಡ ದಿನಪತ್ರಿಕೆಗಳನ್ನು ಓದೋದು, ವಾರಪತ್ರಿಕೆಗಳನ್ನು ಓದೋದು, ಸಾಹಿತ್ಯಕ ಮಿತ್ರರು ಭೇಟಿ ಆಗ್ತಾರೆ ವಿದ್ಯಾರ್ಥಿ ಸಂಘದಲ್ಲಿ, ಅವರು ಕೂಡ ಒಂದು ಅರ್ಧ ತಾಸು ಅವರ ಸುಖ ದುಃಖಗಳನ್ನು ವಿಚಾರಣೆ ಮಾಡೋದು. ತಿರುಗಿ ಬರಬೇಕಾದ್ರೆ ಸಿಕ್ಸ್ ಸೀಟರ್ನಲ್ಲಿ ನಾನು ನನ್ನ ಸಾಧಕೇರಿ ದಾರಿ ಹಿಡಿತಾನೆ. ಸೊ ಬೆಳಿಗ್ಗೆ 10:30 to 1:30 ಹೊರ ಜಗತ್ತಿನ ಸಂಪರ್ಕದಲ್ಲಿ ಇರ್ತೇನೆ ನಾನು. ಮಧ್ಯಾಹ್ನ ಮೇಲೆ ಈಗ ಬರವಣಿಗೆ ಕಡಿಮೆ, ವಯೋ ಸಮಾನವಾಗಿ ರಿಪೀಟೇಷನ್ ಆಗುವ ಭಯದಿಂದ ಹೆಚ್ಚು ಬರವಣಿಗೆ ಆಗ್ತಾ ಇಲ್ಲ. ಆದರೆ ಸುಮ್ಮನಿರಬಾರದು ಅನ್ನೋದನ್ನ ಪೇಪರ್ ಓದ್ತಾ ಇರ್ತೇನೆ. ಕೆಲವು ಸಾಹಿತ್ಯಕ ಸಂಗ್ರಹ ಸಾಕಷ್ಟು ಮಾಡಿದ್ದೇನೆ, 3,000 ಪುಸ್ತಕಗಳ ಸಂಪರ್ಕ ಇದೆ, ಮನೆಯಲ್ಲಿ ಕಲೆಕ್ಷನ್ ಮಾಡಿದ್ದೇನೆ. ಆದರೆ ಅಷ್ಟು ವಿಗರಸ್ ಆಗಿ ಒಂದು ಕಾಲದಲ್ಲಿ ಬಹಳ ಓದ್ತಿದ್ದೆ, ಈಗ ಅಷ್ಟು ಶಕ್ತಿಯು ತ್ರಾಣವೂ ಕಡಿಮೆ ಆಗಿದ್ದರಿಂದ ಅಷ್ಟು ಓದ್ಲಿಕ್ಕಾಗಲ್ಲ. ಆದರೂ ನೆನಪಾದಾಗ ನಾನು ನನ್ನ ಎಲ್ಲರೂ ಗೆಳೆಯರು ಉಪನ್ಯಾಸಕ್ಕೆ ಕರೀತಾರೆ ಅಲ್ಲಿ ಇಲ್ಲಿ ಸಂಘ ಸಂಸ್ಥೆ, ಅದರ ತಯಾರಿಗಾಗಿಯೂ ಬೇಕಾಗ್ತದೆ ನನಗೆ. ಹಾಗಾಗಿ ನನ್ನ ಲೈಬ್ರರಿನ ಇಟ್ಕೊಂಡು ಬಂದಿದ್ದೇನೆ. ಅಂಥಲ್ಲಿ ಕರೆದಾಗ ಅಲ್ಲಿ ಒಮ್ಮೆ ಇಲ್ಲಿ ಒಮ್ಮೆ ನಾನು ಉಪನ್ಯಾಸಕ್ಕೆ ತಿಂಗಳಿಗೊಮ್ಮೆ 2 ಬಾರಿ ಹೋಗ್ತೇನೆ. ಮಿತ್ರರು ಭೇಟಿ ಆಗ್ತಾರೆ. ಬೆಳಿಗ್ಗೆ ಹೊತ್ತಿನ ಅಡ್ಡಾಡಲಿಕ್ಕೆ ಹೋದಾಗ ಅನೇಕ ಸಾಹಿತ್ಯಿಕ ಮಿತ್ರರು ಹಳೆಯ ದಿನಗಳನ್ನು, ಆಕಾಶವಾಣಿಯ ದಿನಗಳನ್ನು, ಕಾರ್ಯಕ್ರಮಗಳ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಆಗ ಜರುಗುತ್ತಿದ್ದ ಉಪನ್ಯಾಸಗಳನ್ನು ನೆನಪಿಸಿಕೊಳ್ತಾ ಇದ್ದೇವೆ, ಸಂತೋಷ ಪಡ್ತೇವೆ. ಅಂಥದ್ದೇ ಒಂದು ನನ್ನ ವಯೋಮಾನದ ಅನೇಕ ಮಿತ್ರರು ದಿನವೂ ಅಲ್ಲಿ ಇಲ್ಲಿ ಭೇಟಿ ಆಗ್ತಾರೆ. ಈಗ ಎಂಥ ಕಾಲ ಅದಂದರೆ ಮೊಮ್ಮಕ್ಕಳನ್ನು ನೋಡಿ ಸುಖಿಸುವ ಕಾಲ ಇದು. ನನ್ನ ಒಂದು ಮೊಮ್ಮಗಳು ಇಲ್ಲೇ ಇದ್ದಾಳೆ, ಇನ್ನೊಬ್ಬ ಮೊಮ್ಮಗ ಅಮೇರಿಕೆಯಲ್ಲಿ ಬೆಳೀತಾ ಇದ್ದಾನೆ, 4 ವರ್ಷದ ಹುಡುಗ. ಸೊ ನನ್ನ ಹೆಣ್ಣು ಮಕ್ಕಳ ಪರವಾಗಿ ನನ್ನ ಮಗಳಿಗೆ 2 ಮಕ್ಕಳು, ಅವರು ಬೆಂಗಳೂರಲ್ಲಿದ್ದಾರೆ, ಒಬ್ಬ ಮಗ ಮಗಳು. ಹೀಗೆ 4 ಮೊಮ್ಮಕ್ಕಳ ಪಡೆದಂದ ಸಂತೋಷದ ಕಾಲ ನಂದಿದು. ಸೊ ಆ ರೀತಿ ಫೋನ್ನಲ್ಲಿ ಹೊತ್ತು ಹೋಗ್ತಾ ಇದೆ. ಸಂತೋಷ ಟಿ ವಿ ಮಾಧ್ಯಮದಲ್ಲಿ ಹೆಚ್ಚು ಆಸಕ್ತಿ ಬೇಡ ಅನ್ನಿಸ್ತಾ ಇದೆ, ಯಾಕಂದರೆ ಈಗಿನ ಮಾಧ್ಯಮಗಳಲ್ಲಿ ನಮಗೆ ಯಾಕೋ ಅಷ್ಟು ಗಟ್ಟಿತನ ನಮಗೆ ಸಿಗ್ತಾ ಇಲ್ಲ. ಈ ರಾಜಕೀಯ ಎರಚಾಟ ಸುದ್ದಿಗಿಂತಲೂ ಕೆಲವು, ಆದರೆ ಸುದ್ದಿ ಜಗತ್ತನ್ನು ತಿಳ್ಕೊಬೇಕು ನಾವು, ಅಪ್ ಟು ಡೇಟ್ ಇರಬೇಕು ಅಂತೇಳಿ ಸುದ್ದಿ ಮಾಧ್ಯಮವನ್ನು ಆಗಾಗ ಹಚ್ಚಿ ಖುಷಿ ಪಡ್ತೇವೆ. ಅದು ಬಿಟ್ಟರೆ ಉಳಿದಂತೆ ಮತ್ತೆ ಪುನಶ್ಚ ಹರಿ ಓಂ ಅಂತ ಮತ್ತೆ ಮತ್ತೆ ಹೋಗೋದು ಹಳೆಯ ಗ್ರಂಥಗಳಿಗೆ, ಮಧ್ಯಕಾಲದ ಗ್ರಂಥಗಳಿಗೆ, ಈಗ ಕೊಳ್ಳುವ ಅಪರೂಪದ ಗ್ರಂಥಗಳಿಗೆ ನನ್ನ ಸಾಥಿಗಳಾಗ್ತಾರೆ ಅವರು.
1: ಅಂತೂ ಉತ್ತಮವಾಗಿ ಒಂದು ಟೈಮ್ ಟೇಬಲ್ ತರ ಹಾಕೊಂಡು ಜೀವನ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ದೀರಿ. ಯಾಕಂದ್ರೆ ಒಂದು ವಯಸ್ಸಾಗ್ತಾ ಮನುಷ್ಯ ಸ್ವಲ್ಪ ಅಂತರ್ಮುಖಿ ಆಗ್ತಾನೆ. ಆಯ್ತಪ್ಪ ನಮ್ಮ ಜೀವನ ಮುಗಿತು, ಮಕ್ಕಳಿಗೆ ದಾರಿಗೆ ಹಚ್ಚಿವಿ, ನಮ್ದೇ ನೀನು ಅನ್ನೋ ಒಂದು ಉದಾಸೀನ ಧೋರಣೆ ಬರ್ತದೆ. ಅಂತೂ ಒಟ್ಟು ಜೀವನ ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ
0: ಉತ್ಸಾಹ. ಮುಂದೆ ಕೊನೆ ಉಸಿರವರೆಗೂ ಕೂಡ ಇದೇ ರೀತಿಯಲ್ಲಿ ಮುಂದೆ ಜೀವನ ನಡೆಸಬೇಕು, ಸಾರ್ಥಕತೆ ಪಡಿಬೇಕು ಅನ್ನೋದು ನನ್ನ ಆಸೆ.
1: ಬಹಳ ಸಂತೋಷ ನರಸಿಂಹ ಪರಂಜಪ್ಪೆಯವರೇ, ನಿಮ್ಮ ಜೊತೆಗೆ ಮಾತಾಡಿದ್ದು, ನಿಮ್ಮ ಕವನಗಳ ವಾಚನ ಕೇಳಿದ್ದು, ಎಲ್ಲಕ್ಕಿಂತ ಹೆಚ್ಚು ಒಂದು ಜೀವನ ಪ್ರೀತಿಯನ್ನ ಮನುಷ್ಯ ಬೆಳೆಸ್ಕೋಬೇಕು ಅಂತಂದಾಗ ಅದಕ್ಕೆ ಒಂದು ಸಿದ್ಧತೆ ಇರ್ತದೆ. ಜೀವನವನ್ನ ಸಕಾರಾತ್ಮಕವಾಗಿ ನೋಡೋದು, ಬೆರೆಯೋದು, ವಿಚಾರ ಹಂಚಿಕೊಳ್ಳೋದು, ಇದೆಲ್ಲ ಬಹಳ ಉತ್ತಮ ರೀತಿಯಲ್ಲಿ ತಾವು ಮಾಡ್ಕೊಂಡು ಬಂದಿದ್ದೀರಿ. ಚಿಕ್ಕವರಿಗೆ ಮಾದರಿಯಾಗಿದ್ದೀರಿ. ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಸಂಕಲನ ರಾಖಿ ಹಾನಗಲ್.
3: ಆಕಾಶವಾಣಿ ಧಾರವಾಡ.
4: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳುಗರೇ, ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ನೀವು ಕೇಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. 5:30 ಟೀ ಟೈಮ್ ಚಿತ್ರಗೀತೆಗಳು, 6:10 ನಮ್ಮ ನಿಲಯದಿಂದ ಮತ್ತು 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ನಂತರ ಜನಪದ ಆಟ. ಸಿದ್ದಾಪುರ ತಾಲೂಕು ದಂತಕಲ್ನ ಸುಜಾತ ಎನ್ ಹೆಗ್ಡೆ ಮತ್ತು ಸಂಗಡಿಗರಿಂದ ಯಕ್ಷಗಾನ ತಾಳಮತ್ತಳೆ. 8:00 ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಸ್ವರ ಸೌರಭ 9:15, 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ, ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು. ಈ ಕುರಿತು ಆರ್ಯ ಚಾರಿಟೇಬಲ್

0: ಈಗ ನರಸಿಂಹಪರಂಜಪ್ಪೆಯವರೇ, ತಮಗೀಗ 82ರ ಪ್ರಾಯ. ಈ ಪ್ರಾಯದಲ್ಲೂ ಕೂಡ ನೀವು ಒಂದು ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ, ಜೀವನ ಪ್ರೀತಿ. ಇಷ್ಟೊತ್ತಿನವರೆಗೂ ನಮ್ಮ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಎಷ್ಟು ಉತ್ಸಾಹದಿಂದ ಕವನಗಳನ್ನ ವಾಚಿಸಿದ್ರಿ, ನಿಮ್ಮ ನೆನಪಿನ ಬುತ್ತಿಯನ್ನ ಹಂಚಿಕೊಂಡ್ರಿ. ಏನು ನಿಮ್ಮ ಆರೋಗ್ಯದ ಗುಟ್ಟು?
1: ನನ್ನ ಆರೋಗ್ಯದ ಗುಟ್ಟು ಇಷ್ಟೇ, ಪ್ರತಿ ದಿವಸವೂ ನಾನು 9:30 ಹೊರಗೆ ಅಡ್ಡಾಡಿ ಬರ್ತೇನೆ. ಕೂತಲ್ಲೇ ಕೂತರು ಮನುಷ್ಯ ಮುದುಕಾಗ್ಬಿಡ್ತಾನೆ ಅನಿಸ್ತದೆ ನನಗೆ. ನೆಲ ಹಿಡಿಯೋ ತಡ ಆಗೋದಿಲ್ಲ ನನಗೆ, ಅಶಕ್ತ ಅದು ಇದು ಅಂದ್ಕೊಂಡ್ರೆ. ಶಕ್ತಿ ಇದ್ದಷ್ಟು ಪ್ರತಿ ದಿವಸವೂ ನನ್ನ ವಾಡಿಕೆ ಅಂದ್ರೆ, ನನ್ನ ಮಗ ಆಫೀಸಿಗೆ ಹೋಗ್ಬೇಕಾದ್ರೆ ಅವನ ಗಾಡಿಯಲ್ಲಿ ಕಲಾಭವನದವ್ರಿಗೆ ಬಿಡ್ತಾನೆ ನನಗೆ. ನಾನು ಅಲ್ಲಿ ವಿದ್ಯಾವರ್ಗ ಸಂಘದ ವಾಚನಾಲಯಕ್ಕೆ ಹೋಗ್ತೇನೆ ಪ್ರತಿ ದಿವಸ, ಅಲ್ಲಿ

0: ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮಾಯಾ ರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರ ಸಂತೂರ್ ವಾದನ ಕೇಳಲಿದ್ದೀರಿ. ಈವರೆಗೆ ಸಂಜೆ ಪ್ರಸಾರದಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.
1: ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
2: ಡಾಕ್ಟರ್ ಆರ್ ಎಚ್ ಹೆಗಡೆ, ಡಾಕ್ಟರ್ ವಿ ಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
1: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
2: ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11ರಿಂದ 12 ಗಂಟೆಯವರೆಗೆ.
3: ಸಿದ್ಧಿಯ ಪರ್ವತ ಏರಲು ಸೋಪಾನ.
4: ಆತ್ಮೀಯ ರೈತ ಬಾಂಧವರೇ,
5: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
4: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ.
5: ಸ್ವಾವಲಂಬಿ ಸಮಗ್ರ ಕೃಷಿ
4: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎಸ್ ಏಣಗಿ.
5: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
4: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ, ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಧಾರವಾಡ. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ.
1: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
0: ಇಂದಿನ ಸುಗಮ ಸಂಗೀತದ ಕಲಾವಿದರು ವಿಜಯಲಕ್ಷ್ಮಿ ಪೂಜೇರ್. ಮೊದಲಿಗೆ ಕೇಳೋಣ ಕುವೆಂಪು ಅವರ ರಚನೆ.

0: ಇದುವರೆಗೆ ವಿಜಯಲಕ್ಷ್ಮಿ ಪೂಜೆಯರವರಿಂದ ಸುಗಮ ಸಂಗೀತ ಕೇಳಿದಿರಿ.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
0: ಆಕಾಶವಾಣಿ ಧಾರವಾಡ. ಈಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಆರಂಭಕ್ಕೆ ರೇವತಿ ರಾಘವೇಂದ್ರ ಅವರ ಸ್ವರದಲ್ಲಿ ಕೇಳೋಣ ಮಡಲ್ಕಲ್ ಶೇಷದಾಸರ ಕೃತಿ.

0: ಇದುವರೆಗೆ ಭಕ್ತಿಯ ಸಂಗೀತದ ಕಾರ್ಯಕ್ರಮ ಅರ್ಪಣ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆತ್ಮೀಯ ಕೇಳುಗರೆ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನಿನ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
0: ಸಿನಿ ಕ್ವಿಜ್ ನಂದನ ನೇರ ಫೋನಿನ ಕಾರ್ಯಕ್ರಮ.
6: ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇದು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಿನಿ ಕ್ವಿಜ್ ಕಾರ್ಯಕ್ರಮ. ಚಂದನವನದ ಸಿಂಗಾರವನ್ನು ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ಜಿ ಸುರೇಖಾ ಸುರೇಶ್. ನನ್ನ ಜೊತೆಗೆ ತಾಂತ್ರಿಕ ಸಹಕಾರಕ್ಕಾಗಿ ಎನ್ ಸುಬ್ಬಯ್ಯ ಹಾಗೂ ನಾಗರಾಜ್ ಭಟ್ ಅವರಿದ್ದಾರೆ, ಜೊತೆಗೆ ಅಶೋಕ್ ಲೋಂಡೆಯವರು. ಮೊದಲ ಕರೆ ಯಾರ್ದು ಅಂತ ಹೇಳಿ ನೋಡ್ಬಿಡೋಣ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
1: ಮೇಡಮ್, ತಿಪ್ಪೇಸ್ವಾಮಿ ಅಂತ ಮೇಡಮ್, ಮತ್ಕರೆಪುರ ಚಿತ್ರದುರ್ಗದಿಂದ.
0: ಓ, ತಿಪ್ಪೇಸ್ವಾಮಿ ಅವರೇ, ಹೇಗ ಅನಿಸ್ತಾ ಇದೆ ನಮ್ಮ ಕಾರ್ಯಕ್ರಮ?
1: ತುಂಬಾ ಚೆನ್ನಾಗಿದೆ.
0: ಚೆನ್ನಾಗಿದೆ. ಸೊ ನಿಮ್ಗೆ ಈಗ ಒಂದು ಪ್ರಶ್ನೆ
1: ಹೇಳಿ ಮೇಡಮ್.
0: ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್, ಅಂಬರೀಷ್ ಅವರಿಗೆ ಯಶಸ್ವಿ ಜೋಡಿಯಾಗಿದ್ದ ಹಣದೊಡತಿ ಈ ಅಭಿನೇತ್ರಿ ಯಾರು? ಇಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನಾ ನೋಡ್ಬಿಡೋಣ. ತಿಪ್ಪೇಸ್ವಾಮಿ ಅವರೇ, ಹಲೋ, ನಮಸ್ತೆ.
2: ಹಲೋ,
0: ಯಾರು ಮಾತಾಡಿದ್ರಿ?
2: ನವನಗರದಿಂದ ಸುಮನ್ ಅಂತ ಮಾತಾಡಿದ್ರಿ.
0: ಸುಮನ್, ಸುಮನ್,
2: ಕಾರ್ಯಕ್ರಮ
0: ಧನ್ಯವಾದ ಸುಮನ್. ನೀವೆಲ್ಲ ಭಾಗವಹಿಸ್ತೀರಿ ಅಂತ ಹೇಳಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಮನ್, ನಿಮ್ಗೆ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್, ಅಂಬರೀಷ್ ಅವರಿಗೆ ಯಶಸ್ವಿ ಜೋಡಿಯಾಗಿದ್ದ ಹಣದೊಡತಿ ಈ ಅಭಿನೇತ್ರಿ, ಅಭಿನೇತ್ರಿ ಯಾರು ಅಂತ ಹೇಳ್ಬೇಕು? ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್, ಅಂಬರೀಷ್ ಅವರಿಗೆ ಯಶಸ್ವಿ ಜೋಡಿಯಾಗಿದ್ದ ಹಣದೊಡತಿ ಈ ಅಭಿನೇತ್ರಿ.
2: ಲಕ್ಷ್ಮೀರಿ.
0: ಸರಿಯಾದ ಉತ್ತರ ಹೇಳಿದ್ರಿ ಲಕ್ಷ್ಮೀ ಅವರು. ತುಂಬಾ ಖುಷಿ ಆಗ್ತಾ ಇದೆ ಸರಿಯಾಗಿ ಉತ್ತರ ಹೇಳಿದ್ದಕ್ಕೆ. ಸೊ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡುವ ಸಮಯವೀಗ. ಯಾವ ಗೀತೆಯನ್ನ ಪ್ರಸಾರ ಮಾಡೋಣ?
2: ನನಗ ಪರೋಪಕಾರಿ ಚಿತ್ರದಿಂದ ಕಣ್ಣೂರೆಪ್ಪೆ ಒಂದನೊಂದು ಮರೆಯುವುದೇ, ಅವು ಎಂದಾದರೂ ಒಂದನೊಂದು ಅನ್ಬೇಕಾಯ್ತು ಮೇಡಮ್.
0: ಮುಂದೆ ಹೇಳ್ಬಿಡ್ರಲ್ಲ ಒಂಚೂರು.
2: ಕಣ್ಣೂರೆಪ್ಪೆ ಒಂದನೊಂದು ಮರೆಯುವುದೇ, ಅವು ಎಂದಾದರೂ ಒಂದನೊಂದು ಅಗಲುದೇ.
0: ಅಗಲಿ ಬೇರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಶ್ರೋತೃಗಳು ಮತ್ತು ನಾವು. ಸೊ ಗೀತೆಯನ್ನ ಕೇಳ್ಬಿಡೋಣ. ಧನ್ಯವಾದಗಳು ನಿಮ್ಗೆ.
2: ಧನ್ಯವಾದಗಳು.

0: ಹಲೋ, ನಮಸ್ತೆ. ಸಿನಿ ಕ್ವಿಜ್ ಕಾರ್ಯಕ್ರಮ.
1: ಹಲೋ
0: ಹಲೋ, ಯಾರು ಮಾತಾಡುದು?
1: ಹಲೋ,
0: ನಮಸ್ತೆ, ಯಾರು ಮಾತಾಡಿದ್ರಿ?
2: ಹಲೋ
0: ಹಲೋ, ಯಾರು ಮಾತಾಡುದು?
2: ಪಲ್ಲವಿ ಅಂತ.
0: ಪಲ್ಲವಿ, ನಾವು ಪಲ್ಲವಿ ಬಹಳ ಪ್ರೆಸರ್ ಮಾಡ್ತೀವಲ್ಲ ಪಲ್ಲವಿ, ಕೇಳ್ತಿರ್ತೀರಾ ನೀವು? ಸರಿ, ಈಗ ಕೇಳಿ.
3: ಲಕ್ಷ ದೀಪ ಜೊತೆಯಾಗಿ ಬೆಳಗ್ಗೆ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ, ಇಡಲು ಹೆಜ್ಜೆ ಉಳಿವ ಗೆಜ್ಜೆ ನಾದ.
0: ಯಾವ ಗೀತೆ ಇದು? ಇದರ ಸಾಲು ಹೇಳಬೇಕು. ಮೊದಲೇ ಸಾಲು ಪಲ್ಲವಿನೇ ಹೇಳಬೇಕು. ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ ಪಲ್ಲವಿ. ಹೇಳಿ.
2: ಗರುಡ ರೆಕ್ಕೆ ಅಂತ.
0: ಅಲ್ಲ, ಹಾಡು ಹಾಡು ಯಾವುದು ಅಂತ ಹೇಳಬೇಕು. ಗೊತ್ತಿಲ್ವಾ? ಸರಿ, ಪಲ್ಲವಿ ಅವರಿಗೆ ಪಲ್ಲವಿ ಗೊತ್ತಾಗ್ಲಿಲ್ಲ. ಕೇಳೋಣ ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡೋಣ. ಹಲೋ ಹಲೋ ಹಲೋ. ಓ, ನಮ್ಮ ಕೆಲವು ಕೇಳುಗರಿಗೆ ಮಾಡ್ತಾ ಇದಾರೆ, ಮಾತಾಡ್ತಾನೆ ಇಲ್ಲ. ಹೋ ಸರ್ತಿನೂ ಹಾಗೆ ಆಗಿತ್ತು. ಹಲೋ, ನಮಸ್ತೆ. ಹಲೋ
4: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
4: ರೇಣುಕಾ ಅಂತ ಹೇಳ್ರಿ.
0: ರೇಣುಕಾ, ಎಲ್ಲಿಂದ ಮಾತಾಡ್ತಿದ್ದೀರಾ?
4: ಬಾಲಕೋಟೆ ಜಿಲ್ಲಾ ಶಿರೂರಿಂದ.
0: ಓಕೆ. ರೇಣುಕಾ, ಗೀತೆಯನ್ನ ಕೇಳಿದ್ರ?
4: ಕೇಳಿಲ್ರಿ ಮೇಡಮ್, ಈಗ ಹಚ್ಚಿದ್ದಾರೆ.
0: ಸರಿ, ಈಗ ಕೇಳಿ, ಮತ್ತೊಮ್ಮೆ ನಾನು ಪ್ರಸಾರ ಮಾಡ್ತೀನಿ. ಅದರ ಮೊದಲ ಸಾಲು ಹೇಳಬೇಕು ನೀವು.
3: ಲಕ್ಷ ದೀಪ ಜೊತೆಯಾಗಿ ಬೆಳಗ್ಗೆ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ, ಇಡಲು ಹೆಜ್ಜೆ ಉಳಿವ ಗೆಜ್ಜೆ ನಾದ.
4: ಅರ್ಪಣೆ ಸಮರ್ಪಣೆ ಅಂತ.
0: ಅರ್ಪಣೆ ನಿನಗೆ ಅರ್ಪಣೆ ಅನ್ನೋ ಗೀತೆ.
4: ದೇಹವೇ ನಿನಗೆ
0: ಅರ್ಪಣೆ,
4: ಗುಡಿ ಎಲ್ಲ ಆರಾಧನೆ ಅಂತ ಬರ್ತೈತೆ.
0: ಹೌದು ಹೌದು, ಅದೇ ಗೀತೆ ಇದು. ಯಾವ ಚಿತ್ರದ್ದು ಅಂತ ಹೇಳಿ ಗೊತ್ತಾ?
4: ಗೊತ್ತಿಲ್ರಿ ಮೇಡಮ್.
0: ಸ್ವಪ್ನ ಚಿತ್ರದ್ದು ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋ ಗೀತೆ. ಆರ್ ಎನ್ ಜಯಗೋಪಾಲ್ ಅವರು ಈ ಗೀತೆಯನ್ನ ಬರೆದವರು. ಸತ್ಯಂ ಅವರ ಸಂಗೀತ. ಹಾ, ಇದು ದಾಸರಿ ನಾರಾಯಣರಾವ್ ಅವರು ನಿರ್ದೇಶನ ಮಾಡಿದ್ರು ಸ್ವಪ್ನ ಚಿತ್ರವನ್ನ. ಈಗ ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ನಾವು? ಹೌದಾ, ಅರ್ಪಣೆ ಬೇಕಾ? ಕೇಳ್ಬಿಡೋಣ.
4: ಹ್ಞೂ,
0: ಸ್ವಪ್ನ ಚಿತ್ರದ ಅರ್ಪಣೆ ಅನ್ನೋ ಗೀತೆನ.
4: ಹ್ಞೂ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಉಲಿ

0: ಸಿನಿ ಕ್ವಿಜ್ ಕಾರ್ಯಕ್ರಮ ನಮ್ಮ ಎಲ್ಲ ಕೇಳುಗರಿಗೆ ಅರ್ಪಣೆ. ಮುಂದಿನ ಕರೆ ಯಾರ್ದು ನೋಡ್ಬಿಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡುದು?
1: ನಾವು ಹಳೇಬಳಿಯಿಂದ ಅಂಜನಾ.
0: ಅಂಜನಾ, ಅಂಜನಾ ನಿಮ್ಗೆ ಪ್ರಶ್ನೆ. ಅನು

0: ಭಂಡಾರಿ ಅವರು ಬರೆದು ನಿರ್ದೇಶನ ಮಾಡಿದ ಮೊದಲ ಚಿತ್ರ ಯಾವುದು? ಗೊತ್ತಿಲ್ವಾ ಅಂಜನ ಅವರಿಗೆ? ಗೊತ್ತಾಗ್ಲಿಲ್ಲ. ಮುಂದಿನ ಕರೆ ನೋಡೋಣ. ಕೇಳುಗರೆ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ. ಹಲೋ, ನಮಸ್ತೆ. ಯಾರು ಮಾತಾಡುದು? ಮಂಜುನಾಥ್ ಅವರೇ, ನಿಮ್ಗೆ ಪ್ರಶ್ನೆ. ಅನೂಪ್ ಭಂಡಾರಿ ಅವರು ಬರೆದು ನಿರ್ದೇಶಿಸಿದ ಮೊದಲ ಚಿತ್ರ ಯಾವುದು? ಗೊತ್ತಿಲ್ವಾ? ಮುಂದಿನ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
1: ಬೆಳಗಾವಿಂದ ಆದಿತ್ಯ ಮಾತಾಡೋದು.
0: ಆದಿತ್ಯ, ಅನೂಪ್ ಭಂಡಾರಿ ಅವರು ಬರೆದು ನಿರ್ದೇಶಿಸಿದ ಮೊದಲ ಚಿತ್ರ ಯಾವುದು? ಹೌದು, ರಂಗಿ ತರಂಗ. 2015 ಚಿತ್ರ ಬಿಡುಗಡೆಗೊಂಡಿತ್ತು. ಅತ್ಯಂತ ಯಶಸ್ವಿಯಾದ ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಚಿತ್ರ ಇದು. 2015 ಗಲ್ಲಾ ಪೆಟ್ಟಿಗೆಯಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರ ರಂಗಿ ತರಂಗ. ನೀರು ಭಂಡಾರಿ, ರಾಧಿಕಾ ನಾರಾಯಣ್, ಸಾಯಿ ಕುಮಾರ್ ಮುಂತಾದವರು ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ರು. ಸೊ ಆದಿತ್ಯ ಅವರಿಗೋಸ್ಕರ ಈಗ ಗೀತೆಯನ್ನ ಪ್ರಸಾರ ಮಾಡುವ ಹೊತ್ತು. ಯಾವ ಗೀತೆ ಬೇಕು ಆದಿತ್ಯ ಅವರಿಗೆ? ಗಂಧದ ಗುಡಿ ಚಿತ್ರದ ಗೀತೆ ನಾವಾಡುವ ನುಡಿಯೇ ಕನ್ನಡ ನುಡಿ. ಸೊ ಆದಿತ್ಯ ಅವರೇ, ಸಿನಿಮಾಗಳನ್ನ ತುಂಬಾ ನೋಡ್ತೀರಾ? ಹೌದಾ, ಆಗಾಗ ನೋಡ್ತೀರಾ? ಹೇಗೆ?
1: ಮುಂಚೆ ನೋಡ್ತಿದ್ದೀನಿ ಮೇಡಮ್, ಈಗ ಎಲ್ಲ ಸ್ವಲ್ಪ ಟ್ಯಾಕೇಜ್ ಅಲ್ಲಿ ಕಡಿಮೆ ಬರ್ತಾ ಇದೆ. ನೋಡ್ತೀನಿ ಮೇಡಮ್.
0: ನೋಡ್ತಿರ್ತೀರಾ? ಓಕೆ.
1: ಓಲ್ಡ್ ಫಿಲ್ಮ್ ನೋಡ್ತೀವಿ.
0: ಓಲ್ಡ್ ಫಿಲ್ಮ್ ಸೇರ್ತಾ ಯಾಕೆ ಅಂತ? ಹೌದು, ಸಮಾಜದಲ್ಲಿ ಒಂದು ಒಳ್ಳೆಯ ಮೌಲ್ಯಗಳನ್ನ ಬಿತ್ತುವ ಸಿನಿಮಾಗಳಾಗಿದ್ವು ಅಂತ ಹೇಳಿ ನಿಮ್ಗೆ ಇಷ್ಟನಾ?
1: ತುಂಬಾ.
0: ಸರಿ, ಗೀತೆಯನ್ನ ಕೇಳ್ಬಿಡೋಣ.

0: ಹಲೋ,
1: ಹಲೋ.
0: ನಮಸ್ತೆ.
1: ಹಾಂ, ನಮಸ್ಕಾರಮ್ಮ.
0: ಯಾರು ಮಾತಾಡೋದು?
1: ನಾವು ಹಾವೇರಿ ಜಿಲ್ಲೆ ರಾಣೇವನ್ ತಾಲೂಕು ಮೆಣಸಾಗಿಂದ ಗದಿಯಪ್ಪಗೌಡ ಪಾಟೀಲ್ ಅಂತ.
0: ಗದಿಗೆಪ್ಪ ಗೌಡ ಪಾಟೀಲ್ ಅವರೇ, ಈಗ ಒಂದು ಧ್ವನಿ ಸುರುಳಿ ಬರುತ್ತೆ ಕೇಳಿ, ಅದು ಯಾವ ಚಿತ್ರ ಅಂತ ಹೇಳಬೇಕು.
1: ಹಾಂ, ನಮಗೆ 1990 ಫಿಲ್ಮ್ಗಳು ಬೇಕು. ಅತ್ತಾಯಿಂದ ಇತ್ತಾಗಿರೋವಾರ ಹಾಕೋಬೇಕು.
0: ಹಂಗಾಗಲ್ಲ, ಎಲ್ಲ ಕೇಳುಗರು ಇರೋದ್ರಿಂದ, ಎಲ್ಲರಿಗೋಸ್ಕರ ಈ ಕಾರ್ಯಕ್ರಮ ಇರೋದ್ರಿಂದ ಹಾಗೆ ಮಾಡ್ಲಿಕ್ಕಾಗಲ್ಲ. ಈಗ ನಿಮ್ಗೋಸ್ಕರ ಧ್ವನಿ ಸುರುಳಿ ಇದೆ ಕೇಳಿ.
2: ಫ್ಯೂಚರ್ ಬಾಸ್ ಬರ್ತಾ ಇದಾರಪ್ಪ, ಈಗಿಂದ ಮರ್ಯಾದೆ ಕೊಟ್ರೆ ತುಂಬಾ ಒಳ್ಳೇದು. ತುಂಬಾ ಕಿಲಾಡಿ ಬರ್ತಾ ಇದ್ದಾಗೆ ರಾಧಾವ್ರಿಗೆ ಕೊಟ್ಬಿಟ್ರಲ್ಲ.
3: ರಾಧಾವ್ರ
2: ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಊರರೆಲ್ಲ ಇದೇ ವಿಷಯ ಎಲ್ಲ ಮಾತಾಡ್ಕೊತಾ ಇರೋದು.
3: ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಸಂತೋಷ ಪಡೋದೆ ನಿಮ್ ಕೆಲ್ಸನ? ನಿಮ್ಗೆ ಯಾರು ಹಕ್ಕು ತಗಿರಿಲ್ಲ? ಒಂದು ಗಂಡು ಹೆಣ್ಣಿಗೆ ಇಲ್ದೇ ಇರೋ ಸಂಬಂಧ ಆಗತ್ತೆ ಮಾತಾಡೋದ್ರಿಂದ ನಿಮಗೆ ಮನೋರಂಜನೆ ಸಿಗ್ಬೋದು. ಆದ್ರೆ ನೀವು ಆಡೋ ಈ ಮಾತು 10 ಜನ ಕಿವಿಗೆ ಬಿದ್ರೆ ಆಕೆ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿ.
0: ಹಲೋ,
1: ಹಲೋ, ಬೆಂಕಿ ಬಲೆ ಇರ್ಬೇಕಂದ್ರೆ?
0: ಇಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
4: ಹಲೋ,
0: ಯಾರು ಮಾತಾಡಿದ್ರಿ?
4: ನಾವು ಗದಗಿನಿಂದ ಶಂಕರ ನವಲೂರು ಮೇಡಮ್.
0: ಶಂಕರ್ ನವಲೂರು ಅವರೇ, ಈಗ ಪ್ರಸಾರವಾದ ಧ್ವನಿ ಸುರುಳಿಯನ್ನ ಕೇಳಿದ್ರ?
4: ಹೌದು, ಗಂಧದ ಗುಡಿ ಹಾಕಿದ್ರ ಮೇಡಮ್.
0: ಅಲ್ಲ ಅಲ್ಲ, ಧ್ವನಿ ಸುರುಳಿ ಪ್ರಸಾರ ಮಾಡಿದ್ದೆ ಕೇಳಿದ್ರ?
4: ಅಲ್ಲ, ಈಗ ಹೊರಗೆ ಬಂದೆ ಮೇಡಮ್. ಗಂಧದ ಗುಡಿ ನಾನು ಈಗ ದೊಡಿ ಪ್ರಸಾರ ಮಾಡಿದ್ರಿ?
0: ಇಲ್ಲ, ಈಗ ಕೇಳಿ, ನಾ ಒಂದು ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡ್ತೀನಿ, ಅದು ಯಾವ ಚಿತ್ರದ್ದು ಅಂತ ನೀವು ಹೇಳಬೇಕು.
4: ಓಕೆ ಮೇಡಮ್.
2: ಫ್ಯೂಚರ್ ಬಾಸ್ ಬರ್ತಾ ಇದಾರಪ್ಪ, ಈಗಿಂದ ಮರ್ಯಾದೆ ಕೊಟ್ರೆ ತುಂಬಾ ಒಳ್ಳೇದು. ತುಂಬಾ ಕಿಲಾಡಿ ಬರ್ತಾ ಇದ್ದಾಗೆ ರಾಧಾವ್ರಿಗೆ ಕೊಟ್ಬಿಟ್ರಲ್ಲ.
3: ರಾಧಾವ್ರ
2: ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಊರರೆಲ್ಲ ಇದೇ ವಿಷಯ ಎಲ್ಲ ಮಾತಾಡ್ಕೊತಾ ಇರೋದು.
3: ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಸಂತೋಷ ಪಡೋದೆ ನಿಮ್ ಕೆಲ್ಸನ? ನಿಮ್ಗೆ ಯಾರು ಹಕ್ಕು ತಗಿರಿಲ್ಲ? ಒಂದು ಗಂಡು ಹೆಣ್ಣಿಗೆ ಇಲ್ದೇ ಇರೋ ಸಂಬಂಧ ಆಗತ್ತೆ ಮಾತಾಡೋದ್ರಿಂದ ನಿಮಗೆ ಮನೋರಂಜನೆ ಸಿಗ್ಬೋದು. ಆದ್ರೆ ನೀವ್ ಆಡೋ ಈ ಮಾತು 10 ಜನ ಕಿವಿಗೆ ಬಿದ್ರೆ ಆಕೆ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿ.
0: ಹಲೋ ಶಂಕರ್, ಯಾವ ಚಿತ್ರ ಅಂತ ಗೊತ್ತಾಯ್ತಾ?
4: ಇದು ಮೇಡಮ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಹಳೆ ಸಿನಿಮಾ ಮೇಡಮ್.
0: ಹಳೆ ಸಿನಿಮಾ? ಹೌದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಅಲ್ಲ. ನೋಡೋಣ ಮುಂದಿನ ಕರೆಯಲ್ಲಿ ಯಾರಾದ್ರೂ ಉತ್ತರ ಕೊಡ್ತಾರ ಅಂತ ಹೇಳಿ. ಹಲೋ, ನಮಸ್ತೆ.
5: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
5: ಬದಾಮಿಂದ ಇರಣ್ಣ ಮೇಡಮ್.
0: ಇರಣ್ಣ ಅವರೇ, ಧ್ವನಿ ಸುರುಳಿಯನ್ನ ಕೇಳಿದ್ರ?
5: ಜೀವನ ಜ್ಯೋತಿ ಶ್ರೀಧರ ವಿಷ್ಣುವರ್ಧನ್ ನಡೆಸಿದ ಚಿತ್ರ ಮೇಡಮ್.
0: ಹೌದು, ವಿಷ್ಣುವರ್ಧನ್, ಶ್ರೀಧರ್, ಅಂಬಿಕಾ, ಶ್ರೀನಿವಾಸ್, ಮೂರ್ತಿ, ನಳಿನಿ ಅವರು ನಟಿಸಿದ ಚಿತ್ರ ಜೀವನ ಜ್ಯೋತಿ. 1987 ತೆರೆಗೆ ಬಂದಿತ್ತು. ಪಿ ವಾಸು ಅವರು ನಿರ್ದೇಶನವನ್ನ ಮಾಡಿದ್ರು. ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಈಗ?
5: ರಾಗತಾಳ ಚಿತ್ರ.
0: ರಾಗತಾಳ? ಆ ಚಿತ್ರದ
5: ನಾಟಕದ ಶಿರೇನವಿಲ್ ಅಂತ ಐತಿ ಮೇಡಮ್. ಹಾಡು ಐತೇನ್ರಿ?
0: ಐತಿ, ಹಾಡಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋ ಗೀತೆ ಕೇಳ್ಬಿಡೋಣ ಹಾಗಿದ್ರೆ.
5: ಸರಿ ಮೇಡಮ್, ನಮಸ್ತೆ.
0: ನಮಸ್ತೆ.

0: ഹലോ, നമസ്തേ.
1: ഹലോ, നമസ്കാരം മേഡം. പറ
0: യാർ മാതാടുതു?
1: മേഡം പറ വിജയപുരം ഭരത് കുമാരി. മേഡം പറ
0: ഭരത് കുമാർ. ಕೇಳುಗ್ರೆ, ಒಂದು ಪೆನ್ನು ಮತ್ತು ಪೇಪರನ್ನು ಇಟ್ಕೊಳ್ಳಿ, ಪದಬಂಧಕ ಪ್ರಶ್ನೆ ಬರುತ್ತೆ. ಸೊ ನಿಮಗೆ ಭರತ್ ಕೇಳಿ ಪ್ರಶ್ನೆನ. ಒಂದಕ್ಕಿಂತ ಹೆಚ್ಚು ಕಥೆಗಳನ್ನು ಹೊಂದಿರುವ ವಿಶ್ವದ ಮೊದಲ ಕನ್ನಡ ಚಿತ್ರ ಯಾವುದು? ಸರಿ ಭರತ್. ಹಲೋ ಹಲೋ
2: ಮೇಡಮ್,
0: ನಮಸ್ಕಾರ. ಯಾರು ಮಾತಾಡಿದ್ರಿ?
2: ನಾ ರಮೇಶ್ ಶರಣಾರ್ ಮಾತಾಡ್ತೀನಿ ಮೇಡಮ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ತಕ್ಕಳಕಿ ಗ್ರಾಮದಿಂದ.
0: ಹಾ ರಮೇಶ್, ಒಂದಕ್ಕಿಂತ ಹೆಚ್ಚು ಕಥೆಗಳನ್ನು ಹೊಂದಿದ ಕನ್ನಡ ಚಿತ್ರ ಯಾವುದು?
2: ಒಂದಕ್ಕಿಂತ ಹೆಚ್ಚು ಕಥೆ ಹೊಂದಿದ್ರಿ? ಹಳೆ ಚಿತ್ರ ಅನ್ರಿ ಮೇಡಮ್.
0: ಹಾ, ಹಳೆ ಚಿತ್ರ.
2: ಒಂದೇ ಚಿತ್ರದೊಳಗ ಹೆಚ್ಚು ಕತೆ? ಸದ್ಯಕ್ಕೆ ನೆನಪು ಬರಲ್ಲ ಆಗ್ಯದ್ರಿ ಮೇಡಮ್.
0: ಹೌದಾ, ಸರಿ. ಮುಂದಿನ ಕರೆ ನೋಡ್ಲ ಹಾಗಿದ್ರೆ?
2: ಮುಂದಿನ ಕರೆ ನೋಡ್ರಿ ಮೇಡಮ್, ಹಾಡ ಅರ್ಧ ಪ್ರಸಾರ ಮಾಡ್ರಿ ಮೇಡಮ್, ಹೆಚ್ಚು ಕರೆ ಸಿಗ್ತಾವ್ರಿ ಮೇಡಮ್.

0: ಆದ್ರೆ ಅರ್ಧ ಪ್ರಸಾರ ಮಾಡ್ಲಿಕ್ಕೆ ಆಗುದಿಲ್ಲ, ಪೂರ್ಣ ಪ್ರಸಾರ ಮಾಡ್ಲೇಬೇಕಾಗುತ್ತೆ.
1: ಕಾರ್ಯಕ್ರಮ ಚಂದ ಐತ್ರಿ ಮೇಡಮ್, ಹಾಡ ಎದ್ರಾಗಾದ್ರೂ ಸಿಗ್ತಾವ್ರಿ, ಹಂಗಾಗಿ ಹಿಂಗ್ ಮಾಡಿದ್ರೆ ಚಲೋ ಆಗ್ತದ್ರಿ.
0: ನೋಡೋಣ, ನಮ್ಮ ಅಧಿಕಾರಿಯವರಿಗೆ ಕೇಳಿ ಮುಂದೆ ವಿಚಾರ ಮಾಡಿ.
1: ಕರೆನೇ ಸಿಗ್ಲಿಲ್ಲ ಮೇಡಮ್, ಇದೇ
0: ಹೌದಾ? ಸರಿ ಸರಿ, ನಾನ್ ಮತ್ತೆ ವಿಚಾರ ಮಾಡ್ತೇನೆ ಇದ್ರ ಬಗ್ಗೆ.
1: ಕಾರ್ಯಕ್ರಮ ಹಿಂಗ ಮುಂದುವರ್ಸ್ಕೊಂಡು ಹೋಗ್ರಿ.
0: ಓಕೆ, ಧನ್ಯವಾದ ನಿಮ್ಗೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ಯಾರ್ ಮಾತಾಡಿದ್ರಿ?
2: ರೇಣುಕಾ ರೀ. ನಾನು
0: ರೇಣುಕಾ. ರೇಣುಕಾ, ಆಗ್ಲೇ ಕಾಲ್ ಮಾಡಿದ್ರಿ. ಸರಿ ರೇಣುಕಾ,
2: ಉತ್ತರ ಗೊತ್ತೈತ್ರಿ ನನಗೆ.
0: ಹೌದಾ? ಸರಿ, ಯಾವುದು? ಕಥಾ ಸಂಗಮ, ಕಥೆಗಳ ಸಂಗಮ, ಕಥಾ ಸಂಗಮ. ಯಾವ ಕಥೆಗಳಿದ್ವು ಅಂತ ಏನಾದ್ರು? ಹಂಗು
2: ತಾಯಿ, ಇನ್ನೊಂದೇನ ಇದ್ದಂಗೆ ಇತ್ರಿ.
0: ಹ್ಮ್, ಹಂಗು ಯಾರ್ದು ಗೊತ್ತಾ? ಹೌದಲ್ಲ, ಹಂಗು. ಹೌದು, ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ್ರು. ಮೂರು ಕಥೆಗಳು ಚಿತ್ರದಲ್ಲಿದ್ವು. ಮುನಿ ತಾಯಿ ನೀವು ಹೇಳಿದ್ರಿ, ಹಂಗು ಹೇಳಿದ್ರಿ. ಮುನಿತಾಯಿ ಈಶ್ವರ್ ಚಂದ್ರ ಅವರ ಕಥೆ, ಹಂಗು ಗಿರೆಡ್ಡಿ ಗೋವಿಂದರಾಜ್ ಅವರ ಕಥೆ, ಅತಿಥಿ ಅನ್ನೋದು ವೀಣಾ ಅವರ ಕಥೆ. ಈ ಮೂರು ಕಥೆಗಳ ಆಧಾರಿತ ಚಿತ್ರ ಕಥಾ ಸಂಗಮ. ಇದು ಹೌದು ಪುಟ್ಟಣ ಕಣಗಲ್ ಅವ್ರದ್ದು. ಯಾರು ನಟಿಸಿದ್ರು ಏನಾದ್ರು ಗೊತ್ತಾ ರೇಣುಕಾ?
2: ಆರತಿ, ಲೋಕನಾಥ.
0: ಹ್ಮ್, ಅತ್ಯುತ್ತಮ ನಟಿಗಾಗಿ ಅವರಿಗೆ, ಆರತಿ ಅವರಿಗೆ ಪ್ರಶಸ್ತಿ ಸಿಕ್ಕಿತ್ತು. 75-76 ಇಸ್ವಿಯ ರಾಜ್ಯ ಪ್ರಶಸ್ತಿ. ಹ್ಮ್ ಹ್ಮ್, ಮಾಸ್ಟರ್ ಉಮೇಶ್ ಅವರು ಪೋಷಕ ನಟನೆಗಾಗಿ ಕೂಡ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಹ್ಮ್, ಈಗ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡೋಣ. ಹಂಗಿಲ್ಲ, ನಾವ್ ಅಲ್ಲ, ಒಂದು ನಿಯಮ ಅನ್ನೋದು ಮಾಡ್ಕೊಂಡ್ ಬಿಟ್ಟಿದೀವಿ. ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ಅವ್ರಿಗೋಸ್ಕರ ಒಂದು ಗೀತೆಯನ್ನ ನಾವು ಪ್ರಸಾರ ಮಾಡ್ತೀವಿ. ಸೊ ನಿಮ್ಗೆ ಇಷ್ಟವಾದ ಗೀತೆ ಯಾವ್ದು?
2: ಭಾಗ್ಯಲಕ್ಷ್ಮಿ ಬಾರಮ್ಮ ಒಳಗ ಏನು ಮಾಯವೋ ಅಂತ ಐತಲ್ರಿ ಆ ಹಾಡ ಹಾಕ್ರಿ ಹಂಗಿದ್ರ.
0: ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಹಾ ಹಾ, ಅದ್ರಲ್ಲಿ ಏನು ಮಾಯವೋ?
2: ಹ್ಞೂನ್ರಿ.
0: ಓಕೆ, ಒಂದು ನಿಮಿಷ, ನಿಮ್ಗೋಸ್ಕರ ಗೀತೆ ನಾ ನೋಡ್ತಾ ಇದ್ದೆ.
2: ಹ್ಞೂನ್ರಿ.
0: ರೇಣುಕಾ, ಏನ್ ಮಾಡ್ತೀರಿ ನೀವು?
2: ಗೃಹಿಣಿ ರೀ ಮೇಡಮ್, ಮನೆಯೊಳಗ ಇರ್ತೀನಿ.
0: ಹೌದಾ? ಓಕೆ ಓಕೆ. ಹಾ, ಮತ್ತೆ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
2: ಪೂರ ಕೇಳ್ತೀರಿ. ಒಂದ್ 5:55 ಹಚ್ಚಿದ್ ಮಧ್ಯಾಹ್ನ 3 ಗಂಟೆಕ ರೇಡಿಯೋ ಹಾರಿಸೋದು, ಒಳ್ಳೆ 5:30 ಹಚ್ಚಿದ ರಾತ್ರಿ 9 ತನ ಹಚ್ಚಿರ್ತೀವ್ರಿ.
0: ಹ್ಮ್ ಹ್ಮ್ ಹ್ಮ್.
2: ರೆಡಿಯೋ ಬಿಟ್ಟು ಸರಿಯಂಗಿಲ್ಲ, ಅಡಿಗೆ ಮನೆಗ ರೆಡಿಯೋ ಇಟ್ಬಿಟ್ಟಿವ್ರಿ ಮೇಡಮ್ ನಾವು. ಈಗ ಅಡಿಗೆ ಮನೆಯ ಕುಂತ ಮಾತಾಡಕತ್ತೀನಿ ನಾನು ನಿಮ್ ಜೋಡಿ ರೀ ಈಗ.
0: ಹೌದಾ?
2: ಹ್ಞೂನ್ರಿ.
0: ಏನು ಮಾಯವೋ ಆ ಸಿನಿಮಾದ ಗೀತೆ?
2: ಹ್ಞೂನ್ರಿ, ಅದ ಸಿನಿಮಾದ್ರಿ. ಏನು ಮಾಯವೋ ಏನು ಮರ್ಮವೋ ಅಂತ ಐತಲ್ರಿ.
0: ಹ್ಮ್,
2: ರಾಜಲಕ್ಷ್ಮಿ ಬಾರಮ್ಮ,
0: ಮಾಧವಿ
2: ರಾಜ್ಕುಮಾರ್ ಅವ್ರದ. ಇಲ್ಲಿ ಯಾವ ಕವಿಯು ಬರೆಯಲಾರಂತ
0: ಗೀತೆ ಇದೆ? ಆ ಗೀತೆ ಇದೆ. ಆಗಿತ್ತೆ ಇದೆ. ಯಾವ ಕವಿಯು ಬರೆಯಲಾರ? ಹಾ, ಚೆನ್ನಾಗಿದೆ. ಗೀತೆಯನ್ನ ಕೇಳಿ.
2: ಹ್ಞೂ.

0: सिनी क्वीज कार्यक्रमा हलो नमस्ते हलो यार मातडोदु ಫಸ್ಟ್ ನೀವು ರೇಡಿಯೋನ ದೂರ ಇಡಿ. ಹಲೋ
1: ಹಲೋ,
0: ಯಾರು ಮಾತಾಡೋದು? ನಮಸ್ತೆ, ಯಾರು ಮಾತಾಡೋದಪ್ಪ? ಧನುಷ್. ಎಲ್ಲಿಂದ? ಎಲ್ಲಿಂದ? ಸರಿಯಾಗಿ ಕೇಳ್ತಾ ಇಲ್ಲಲ್ಲಪ್ಪ. ರಾಣಿಬೆನ್ನೂರಿಂದನಾ? ಹಾ, ಸರಿ ಸರಿ ಸರಿ. ಈಗ ಪದಬಂಧ, ಓಕೆ? ಅಕ್ಷರಗಳನ್ನ ಬರ್ಕೋ. ಲೇ, ವೇ, ರ, ನ, ವ, ಲ, ಚ, ಜಿ,
1: ಜಿ,
0: ಕ, ವ. ಲೇ, ವೇ, ರ, ನ, ವ, ಲ, ಚ, ಜಿ, ಕ, ವ.
1: ವ.
0: ನಿಂಗ ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಆಯ್ತಾ?

0: ಗುರುತಾಯ್ತಾ? ಗೊತ್ತಾಗ್ಲಿಲ್ಲ, ಮುಂದಿನ ಕರೆ ನೋಡ್ಬಿಡ್ತೀನಿ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಹುಬ್ಳಿಯಿಂದ ಅಶೋಕ್ ಬೊಂಬಳೆಯಲ್ಲಿ ಮಾತಾಡು.
0: ಅಶೋಕ್ ಅವ್ರಿ, ಶಬ್ದ ಜೋಡಣೆಯ ಒಂದು ಪ್ರಶ್ನೆಯನ್ನ ನಾನು ಹೇಳಿದ್ದೆ, ಅಕ್ಷರಗಳನ್ನ ಬರ್ಕೊಂಡ್ರಾ?
1: ಇಲ್ಲ ಮೇಡಮ್.
0: ಎರಡು ಸರ್ತಿ ಹೇಳಿದಿರಿ ನಾನು.
1: ಹೌದ್ರಿ,
0: ಬರ್ಕೊಳ್ಳಿ, ಇರ್ಲಿ. ಲೇ, ವೇ, ರ, ನ, ವ, ಲ. ತಡ್ರಿ, ಇನ್ನೂ ಇನ್ನೂ ಅಕ್ಷರಗಳಿದಾವ. ಚ, ಜಿ, ಕ, ವ.
1: ಗುರ್ತಾಗ್ತಾ
0: ಇಲ್ಲ. ಒಂದು 15 ಸೆಕೆಂಡ್ ಟೈಮ್ ಕೊಡ್ತೀನಿ, ಕೇಳಿ.

0: ಗುರ್ತಾಯ್ತಾ?
1: ಇಲ್ಲ ಬಿಡಿ ಮೇಡಮ್,
0: ಗುರ್ತಾಗ್ಲಿಲ್ಲ. ಮುಂದಿನ ಕರೆಯನ್ನ ನೋಡ್ಬಿಡೋಣ. ಹಲೋ, ನಮಸ್ತೆ. ಹಲೋ
2: ಹಲೋ,
0: ನಮಸ್ತೆ. ಯಾರು ಮಾತಾಡೋದು?
2: ಶ್ರೀಶೈಲ್ ಅಂತ.
0: ಶ್ರೀಶೈಲ್ ಎಲ್ಲಿಂದ? ಬದಾಮಿ. ಓಕೆ ಶ್ರೀಶೈಲ್, ಅಕ್ಷರಗಳನ್ನ ಬರ್ಕೊಂಡ್ರ?
2: ಮೇಡಮ್ ಸರಿ ಕೇಳಿಲ್ಲ, ಇನ್ನೊಂದ್ಸರಿ ಹೇಳ್ತೀರಾ ಮೇಡಮ್?
0: ಸರಿ ಬರ್ಕೊಳ್ಳಿ.
2: ಒಂದ್ ಸೆಕೆಂಡ್ ಮೇಡಮ್.
0: ಸರಿ.

0: ಗುರ್ತಾಯ್ತಾ?
1: ಗೊತ್ತಾಗ್ತಿಲ್ಲ,
0: ಗೊತ್ತಾಗ್ತಾ ಇಲ್ಲ. ಸರಿ, ಮುಂದಿನ ಕರೆ ನೋಡ್ಬಿಡೋಣ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
2: ಮೇಡಮ್, ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಮಹೇಶ್, ಈಗ ನಾನು ಪದಬಂಧ ಹೇಳಿದ್ದೆ, ಒಂದು 10 ಅಕ್ಷರಗಳನ್ನು ಹೇಳಿದ್ದೆ, ಬರ್ಕೊಂಡ್ರಾ? ನಿಮಗನ್ಸಿದ್ದೆ ಸರಿಯಾದ ಉತ್ತರ ರೀ. ಒಲವೇ ಜೀವನ ಲೆಕ್ಕಾಚಾರ. ಓಕೆ, ಸರಿಯಾದ ಉತ್ತರವನ್ನ ಹೇಳಿದಿರಾ. 2009 ಬಿಡುಗಡೆಯಾದ ಚಿತ್ರ ಶ್ರೀನಗರ ಕಿಟ್ಟಿ ರಾಧಿಕಾ ಪಂಡಿತ್ ರಂಗಾಯಣ ರಘು. ಆಮೇಲೆ ಇದನ್ನ ನಿರ್ದೇಶನ ಮಾಡಿದವ್ರು ಯಾರು? ನಿರ್ದೇಶನ ಮಾಡಿದವ್ರು ಯಾರು ಅಂತ ಗೊತ್ತಾ?
2: ಇಲ್ಲ ಇಲ್ಲ ಮೇಡಮ್, ಗೊತ್ತಿಲ್ಲ.
0: ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದ್ರು. ಸರಿ, ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಈಗ?
2: ಮೇಡಮ್, ನನಗೋಸ್ಕರ ಮೇಡಮ್, ಕಿತ್ತೂರಿನ ಹುಲಿ ಫಿಲಂ ಇಂದ ಮೇಡಮ್.
0: ಕಿತ್ತೂರಿನ ಹುಲಿ, ಆ ಚಿತ್ರದ ಯಾವ ಗೀತೆ ಬೇಕ್ರಿ
2: ಮೇಡಮ್? ಅದ್ರೊಳಗೆ ಅಮ್ಮಮ್ಮ ಸುಗರು ಸೂಪರ್ ಸೂಪರ್ ಕಣ್ ತುಂಬಾ ನೋಡಿದ್ರೆ ಕಲ್ಲರು ಕಲ್ಲರು ಈ ಸಾಂಗ್ ಇದೆ ಮೇಡಮ್ ಅದ್ರೊಳಗೆ.
0: ಸರಿ, ಗೀತೆಯನ್ನ ಕೇಳಿ.

0: ಸಿನಿ ಕ್ವಿಜ್ ನಂದನ, ಯಾರು ಮಾತಾಡೋದು?
1: ಗದಗಿಂತರ ರೋಹಿತ್ ಮೇಡಮ್.
0: ರೋಹಿತ್
1: ಹೇಳಿ ಮೇಡಮ್.
0: ಹಾ, ನಿಮ್ಗೆ ಪ್ರಶ್ನೆ. ಹುಟ್ಟಲಿರುವ ಮಗುವಿಗೆ, ಅಂದ್ರೆ ತಾಯಿಯ ಗರ್ಭದಲ್ಲಿ ಇರುವ ಮಗುವನ್ನು ಉದ್ದೇಶಿಸಿ ನಾಯಕ ನಟ ಹಾಡಿದ ನಾಂದೇ ಚಿತ್ರದ ಗೀತೆ ಯಾವುದು?
1: ಮೇಡಮ್ ಅಷ್ಟು ಗೊತ್ತಿಲ್ಲ ಮೇಡಮ್.
0: ಗೊತ್ತಿಲ್ವಾ? ಸರಿ, ಬೇರೆಯವ್ರನ್ನ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ನಾನು ನಾಂದಿ ಚಿತ್ರದ ಗೀತೆಯೊಂದನ್ನ ಕೇಳ್ಬೇಕು ಅಂತಿದ್ದೀನಿ. ನಾಂದಿ ಚಿತ್ರದ ಗೀತೆ. ಸರಿಯಾಗಿ ಹೇಳಿದ್ರಿ. ಅವ್ರ ಜೊತೆಗೆ ಮಾತಾಡೋಣ ಅಂದ್ರೆ ಕರೆ ಕಟ್ಟಾಯ್ತು. ಹಾಡೊಂದು ಹಾಡುವೆ ನೀ ಕೇಳು ಮಗುವೆ ಅನ್ನುವ ಏನು ಗೀತೆ, ಸರಿಯಾಗಿ ಉತ್ತರವನ್ನು ಅವರು ಹೇಳಿದರು. ಹುಟ್ಟಲಿರುವ ಮಗುವಿಗೆ, ಅಂದರೆ ತಾಯಿಯ ಗರ್ಭದಲ್ಲಿ ಇರುವ ಮಗುವನ್ನು ಉದ್ದೇಶಿಸಿ ನಾಯಕ ನಟ ಹಾಡಿದ ಗೀತೆ. ಹಾಡೊಂದು ಹಾಡುವೆ ನೀ ಕೇಳು ಮಗುವೆ, ಇದನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ರು. ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್, ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ ಹರಿಣಿ, ಬಾಲಕೃಷ್ಣ, ಸೂರಟ್ ಅಶ್ವಥ್ ಮುಂತಾದವರು ನಟಿಸಿದ್ರು. ತುಂಬ ಜನಪ್ರಿಯತೆಯನ್ನು ಗಳಿಸಿದಂತಹ ಗೀತೆಗಳು ಈ ಚಿತ್ರದಲ್ಲಿ ಇದ್ವು. ನಾಂದಿ ಚಿತ್ರದ ಈ ಗೀತೆಯನ್ನು ನಾವು ಈಗ ಕೇಳ್ಬಿಡೋಣ.

0: हेलो नमस्ते। हेलो, हेलो, हेलो,
1: हेलो नमस्ते।
0: नमस्ते। यार ಮಾತಾಡೋದ್ರಿ?
1: ವಿಜಯಪುರ ಗುಮ್ಮಟ ನಗರಿ ಅಶೋಕ್ ಚಿಂಚೋಳಿ ಮೇಡಮ್,
0: ಅಶೋಕ್ ಅವರೇ, ಗೀತೆಯನ್ನ ಕೇಳಿ. ಇದು ಯಾವ ಚಿತ್ರದ ಗೀತೆ ಅಂತ ಹೇಳಬೇಕು. ಓಕೆ
1: ಓಕೆ ಮೇಡಮ್.

0: ಯಾವ ಚಿತ್ರದ ಗೀತೆ? ಹೌದಾ, ಸರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ. ಈಗ ಕೇಳಿದ ಗೀತೆ ಯಾವ ಚಿತ್ರದ್ದು
1: ಮೇಡಮ್? ಗೀತೆ ಕೇಳಿಲ್ಲ ಮೇಡಮ್.
0: ಸರಿ, ಕೇಳಿ.

0: ಬಂಗಾರಿ.
1: ಹಲೋ
2: ಮೇಡಮ್, ಗೊತ್ತಾಗ್ತಾ ಇಲ್ಲ ಮೇಡಮ್.
1: ಗೊತ್ತಾಗ್ತಾ ಇಲ್ಲ, ಸರಿ ಮುಂದಿನವ್ರನ್ನ ಕೇಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸಿನಿ ಕ್ವಿಜ್ ನಂದನಾ, ಯಾರು ಮಾತಾಡೋದು? ಹಲೋ ಹಲೋ, ನಮಸ್ತೆ. ಹಲೋ
3: ಹಲೋ, ನಮಸ್ಕಾರ ಮೇಡಮ್ ಅವರೇ.
1: ನಮಸ್ಕಾರ, ಯಾರು ಮಾತಾಡಿದ್ರಿ?
3: ನಾವು ಆಗಲೇ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲರಿ, ಇನ್ನೊಮ್ಮೆ ಪ್ರಯತ್ನ ಮಾಡ್ಬೋದನ್ರಿ?
1: ಸರಿ, ಪ್ರಯತ್ನ ಮಾಡಿ, ತೊಂದರೆ ಇಲ್ಲ, ಕೇಳಿ.

0: ತಟ್ಟಿ
1: ಶರಣು ನಿಮಗ ಅಂತೇವಿ.
2: ಯಾವ ಚಿತ್ರದ ಗೀತೆ? ಹಲೋ
3: ಹಲೋ ಮೇಡಮ್,
2: ಯಾವ ಚಿತ್ರದ ಗೀತೆ
3: ಇದು? ಭಕ್ತವತ್ಸಲ ಇರ್ಬೇಕ್ರಿ ಮೇಡಮ್.
2: ಇಲ್ಲ, ಹೊಸ ಸಿನಿಮಾ ಇದು, ನಿಮ್ಗೆ ಸುಳಿವು ಕೊಡ್ತಾ ಇದ್ದೀನಿ. ಇದು ಹೊಸ ಸಿನಿಮಾ, ಇತ್ತೀಚೆಗೆ ಬಿಡುಗಡೆಗೊಂಡಂತ ಸಿನಿಮಾ.
3: ಹ್ಞೂನ್ರಿ.
2: ಇದನ್ನ ಪವಿತ್ರನ್ ಅವರು ನಿರ್ದೇಶನ ಮಾಡಿದ್ದಾರೆ.
3: ಯಾರ ನಿರ್ದೇಶನ ಅಲ್ರಿ?
2: ಪವಿತ್ರನ್.
3: ಪವಿತ್ರನ್? ಸಾರಿ ಮೇಡಮ್,
2: ಗೊತ್ತಾಗ್ತಾ ಇಲ್ಲ. ಸರಿ,
3: ಇಲ್ಲ.
2: ಹಲೋ, ನಮಸ್ತೆ. ಹಲೋ ಹಲೋ, ಕೇಳುಗ್ರೆ, ವೇಳೆ ಅಂತೂ ಆಗ್ತಾ ಇದೆ. ಇದು ಕರ್ಕಿ ಚಿತ್ರದ ಗೀತೆ. 2024 ಬಿಡುಗಡೆಗೊಂಡ ಚಿತ್ರವನ್ನು ನಿರ್ದೇಶನ ಮಾಡಿದವರು ಪವಿತ್ರನ್. ಜಯಪ್ರಕಾಶ್ ರೆಡ್ಡಿ, ಮೀನಾಕ್ಷಿ ದಿನೇಶ್ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ರು. ಸಾಧು ಕೋಕಿಲ, ಬಾಲರಾಜ್ವಾಡಿ, ಮಿಮಿಕ್ರಿ ಗೋಪಿ ಇವರು ನಟಿಸಿದ್ರು. ಕೇಳುಗುರಿ, ಚಂದನವನದ ಸಿಂಗಾರವನ್ನು ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿಕ್ವಿಜ್ ನಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ವಾರ ಸಿನಿಕ್ವಿಜ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನುಮೋಲ್ ಗೀತ್.

0: ಪ್ರಸ್ತುತಿ ರಾಖಿ ಹಾನಗಲ್.
1: ಆತ್ಮೀಯ ಅಭಿಮಾನಿ ಕೇಳುಗರಿಗೆ ಅನಮೋಲ್ ಗೀತ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅನಮೋಲ್ ಗೀತ ಸುನ್ನೆ ವಾಲೆ ಸಭಿ ಪ್ಯಾರೆ ಶ್ರೋತಾವೋ ಕೋ ರಾಖಿ ಕಾ ಪ್ಯಾರ ಭರಾ ನಮಸ್ಕಾರ. ದೋಸ್ತೋ, ಪಿಛಲೇ ದೋ ಹಫ್ತೋ ಸೇ ಹಮ್ನೆ ದೇವಾನಂದ ಸಾಹಬ್ ಕೆ ಬಾರೇ ಮೇ ಬಾತೇ ಕಿ ಔರ್ ಉನ್ಕೆ ಫಿಲ್ಮೋ ಕಿ ಗಾನೆ ಭಿ ಸುನೆ. ಆಜ್ ಭಿ ಹಮ್ ಇಸಿ ಸಿಲ್ಸಿಲೆ ಕೋ ಆಗೆ ಬಢಾಯೆಂಗೆ. ದೋಸ್ತೋ, ಕುಚ್ ಫಿಲ್ಮೇ ಐಸಿ ಬನಿ ಹೇ ಜಿನ್ಕಾ ಜಿಕ್ರ ಹರ್ ದೌರ್ ಮೇ ಹೋತಾ ಹೇ ಔರ್ ಉನ್ ಫಿಲ್ಮೋ ಮೇ ಕುಚ್ ಐಸೆ ಸಂದೇಶ್ ಭಿ ಹೋತೇ ಹೇ ಜೋ ಹಮಾರಿ ಜೀವನ್ ಕಿ ಅಂತರಾತ್ಮ ಕೋ ಛೂ ಜಾತಿ ಹೇ. ಇಸಿ ತರಹ ಕಾ ಏಕ ಫಿಲ್ಮ್ ಹೇ ಗೈಡ್. 1965 ಮೇ ಬನಿ ಯೇ ಫಿಲ್ಮ್ ಇತಿಹಾಸ ರಚ ದಿಯಾ ಥಾ. ಅಪನೆ ದೌರ್ ಸೆ ಬಹುತ್ ಆಗೆ ಕಿ ಸೋಚ್ ಕೋ ಇಸ್ ಫಿಲ್ಮ್ ಮೇ ದರ್ಶಾಯಾ ಗಯಾ ಥಾ. ಸಿರ್ಫ ಫಿಲ್ಮ್ ಹಿ ನಹಿ, ಗಾನೆ ಭಿ ಐಸೆ ಕಿ ಜಬ್ ಸುನೋ ತೋ ದಿಲ್ ಕೋ ಸುಕೂನ್ ಮಿಲ್ತಾ ಹೇ.
0: तो चलिए दोस्तों, आज का कार्यक्रम गाइड फिल्म की इस गाने से शुरू करेंगे.
1: वह कौन है तेरा मुसाफिर जाएगा कहाँ, इस दार्शनिक और वैराग्य से भरे गीत को खुद संगीतकार एस टी बर्मंदा ने अपनी अनूठी और भारी आवाज में गाया था जो सीधे दिलों को छू जाता है.

ಸ್ನೇಹಿತರೇ, 1961 ತೆರೆ ಕಂಡ ಹಮ್ ದೋನು ಈ ಚಿತ್ರ ಬರ್ಲಿನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನಗೊಳ್ಳಲು ಆಯ್ಕೆಯಾಗಿತ್ತು. ಹೀಗಾಗಿ ದೇವಾನಂದ್ ಸಾಹಬ್ ಬರ್ಲಿನ್, ಪ್ಯಾರಿಸ್ ಹಾಗೂ ಲಂಡನ್ ಪ್ರವಾಸ ಮಾಡಿ ಹಿಂದಿರುಗಿ ಬರುವಾಗ ಒಂದು ಮಹತ್ವಾಕಾಂಕ್ಷೆಯ ಕನಸನ್ನ ಹೊತ್ತುಕೊಂಡು ಬಂದರು. ಅದೇನಂದ್ರೆ ಬರ್ಲಿನ್ ಫಿಲಂ ಫೆಸ್ಟಿವಲ್ನಲ್ಲಿ ನೋಬೆಲ್ ಪ್ರಶಸ್ತಿ ವಿಜೇತರಾದ ಪರ್ಲ್ ಎಸ್ ಬಕ್ ಅನ್ನೋರು ಇವರಿಗೆ ಪರಿಚಯ ಆದರು. ಇವರು ಆರ್ಕೆ ನಾರಾಯಣ್ ಅವರ ದ ಗೈಡ್ ಕಾದಂಬರಿಯಿಂದ ಪ್ರಭಾವಿತರಾಗಿದ್ದರು. ಪರ್ಲ್ ಎಸ್ ಬಕ್ ಅವರು ದೇವಾನಂದ್ ಅವರ ಮುಂದೆ ಈ ಕಾದಂಬರಿಯನ್ನು ಫಿಲಂ ಮಾಡುವ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇಲ್ಲಿಂದ ಗೈಡ್ ಚಿತ್ರದ ಪಯಣ ಆರಂಭವಾಯಿತು. ಸ್ನೇಹಿತರೆ, ಭಾರತದ ಶ್ರೇಷ್ಠ ಇಂಗ್ಲಿಷ್ ಬರಹಗಾರರಾದ ಆರ್ಕೆ ನಾರಾಯಣ್ ಅವರ ಪ್ರಸಿದ್ಧ ಮೇರು ಇಂಗ್ಲಿಷ್ ಕೃತಿಯಾದ ದ ಗೈಡ್ ಇದುವೇ ಮುಂದೆ ದೇವಾನಂದ್ ಅವರ ಗೈಡ್ ಚಿತ್ರವಾಗಿದ್ದು, ಆರ್ಕೆ ನಾರಾಯಣ್ ಅವರ ಕುರಿತು ಹೇಳಬೇಕಂದ್ರೆ ನಮ್ಮ ಕನ್ನಡದ ಹೆಮ್ಮೆಯ ನಟ ನಿರ್ದೇಶಕ ಶಂಕರ್ನಾಗ್ ಅವರು ನಿರ್ದೇಶಿಸಿದ ಮಾಲ್ಗುಡಿ ಡೇಸ್ ಧಾರಾವಾಹಿ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿತ್ತಲ್ಲ, ಈ ಧಾರಾವಾಹಿ ಮಾಲ್ಗುಡಿ ಡೇಸ್ ಇದು ಆರ್ಕೆ ನಾರಾಯಣ್ ಅವರ ಪ್ರಸಿದ್ಧ ಇಂಗ್ಲಿಷ್ ಮೇರುಕೃತಿ. ಇದನ್ನ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ ಅನ್ನೋರು ಕನ್ನಡಕ್ಕೆ ಸೊಗಸಾಗಿ ಅನುವಾದ ಮಾಡಿದರು. ಇದರಲ್ಲಿ ಸ್ವಾಮಿ ಮತ್ತು ಅವನ ಗೆಳೆಯರ ಸಾಹಸಗಳು, ಪೋಸ್ಟ್ ಮ್ಯಾನ್, ಜ್ಯೋತಿಷಿ ಹೀಗೆ ಸಾಮಾನ್ಯ ಜನರ ದೈನಂದಿನ ಜೀವನ ಆಸೆ ಹಾಗೂ ಮುಗ್ಧತೆಯನ್ನ ಅತ್ಯಂತ ಸರಳವಾಗಿ ಚಿತ್ರೀಕರಿಸಲಾಗಿತ್ತು. ಮಾಲ್ಗುಡಿ ಡೇಸ್ ಯಾರಿಗೆ ನೆನಪಿಲ್ಲ ಕೇಳುಗರೆ? ಮಾಲ್ಗುಡಿ ಡೇಸ್ ನೋಡುತ್ತಾ ಬೆಳೆದ ಮಕ್ಕಳು ನಾವೆಲ್ಲ. ಹಿಂದಿ ಕನ್ನಡ ದೂರದರ್ಶನ ಧಾರಾವಾಹಿಯು ಇಂದಿಗೂ ಭಾರತೀಯ ಕಿರುತೆರೆಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ. ಇದೇ ಆರ್ಕೆ ನಾರಾಯಣ್ ಅವರ ಇನ್ನೊಂದು ಇಂಗ್ಲಿಷ್ ಮೇರುಕೃತಿ ದ ಗೈಡ್. ಈ ಕಾದಂಬರಿನೇ ಮುಂದೆ ಗೈಡ್ ಫಿಲ್ಮ್ ಆಗಿ ನಿರ್ಮಾಣವಾಯಿತು. ದೋಸ್ತೋ, 1965 ಮೇ ಆಯಿ ಫಿಲ್ಮ್ ಗೈಡ್ ಕಾ ಸಂಗೀತ ಭಾರತೀಯ ಸಿನಿಮಾ ಕೆ ಇತಿಹಾಸ ಮೇ ಏಕ ಮೀಲ್ ಕಾ ಪತ್ಥರ್ ಮಾನಾ ಜಾ

0: ಸ್ನೇಹಿತರೆ, ಆರ್ ಕೆ ನಾರಾಯಣ್ ಅವರ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿ ದಿ ಗೈಡ್ ಆಧಾರಿತ ವಿಜಯ ಆನಂದ್ ನಿರ್ದೇಶನದ ಮತ್ತು ದೇವಾನಂದ್ ಹಾಗೂ ವಹಿದಾ ರೆಹಮಾನ್ ನಟನೆಯ ಗೈಡ್ 1965 ತೆರೆ ಕಂಡಿತು. ಈ ಚಿತ್ರವು ಭಾರತೀಯ ಚಿತ್ರರಂಗದ ಒಂದು ಸಾರ್ವಕಾಲಿಕ ಶ್ರೇಷ್ಠ ಕಾವ್ಯಮಯ ಹಾಗೂ ಆಧ್ಯಾತ್ಮಿಕ ಚಲನಚಿತ್ರವಾಗಿದೆ. ಈ ಚಿತ್ರವು ಪ್ರೀತಿ, ಮಹತ್ವಾಕಾಂಕ್ಷೆ, ಪತನ ಮತ್ತು ಅಂತಿಮವಾಗಿ ಆತ್ಮದ ವಿಮೋಚನೆಯ ಕಥೆಯನ್ನು ಹೇಳುತ್ತದೆ. ರಾಜು ಅಂದರೆ ದೇವಾನಂದ್ ಅವರು ಪ್ರವಾಸಿಗರಿಗೆ ಐತಿಹಾಸಿಕ ಸ್ಥಳಗಳನ್ನು ತೋರಿಸುವ ಒಬ್ಬ ಜನಪ್ರಿಯ ಹಾಗೂ ಚತುರ ಪ್ರವಾಸಿ ಮಾರ್ಗದರ್ಶಿ ಅಂದರೆ ಟೂರಿಸ್ಟ್ ಗೈಡ್. ಶ್ರೀಮಂತ ಪುರಾತತ್ವ ಶಾಸ್ತ್ರಜ್ಞನಾದ ಮಾರ್ಕೋ ತನ್ನ ಯುವ ಪತ್ನಿ ರೋಜಿ ಅಂದರೆ ವಹಿದಾ ರೆಹಮಾನ್ ಜೊತೆ ಸಂಶೋಧನೆಗಾಗಿ ರಾಜು ಇರುವ ಊರಿಗೆ ಬರುತ್ತಾನೆ. ಮಾರ್ಕೋ ತನ್ನ ಸಂಶೋಧನೆಯಲ್ಲಿ ಮುಳುಗಿದ್ದು ನೃತ್ಯಗಾತಿಯ ಮಗಳಾದ ರೋಜಿಯ ಕಲೆ ಮತ್ತು ಭಾವನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾನೆ. ಈ ಸಂದರ್ಭದಲ್ಲಿ ರೋಜಿಯ ನೋವನ್ನು ಅರ್ಥ ಮಾಡಿಕೊಳ್ಳುವ ರಾಜು ಅವಳಿಗೆ ತನ್ನ ನೃತ್ಯದ ಕನಸನ್ನು ಬೆನ್ನಟ್ಟಲು ಧೈರ್ಯ ತುಂಬುತ್ತಾನೆ. ಮಾರ್ಕೋನಿಂದ ದೂರಾಗುವ ರೋಜಿ ರಾಜುವಿನ ಆಶ್ರಯ ಪಡೆಯುತ್ತಾಳೆ. ರಾಜುವಿನ ಪ್ರೋತ್ಸಾಹ ಮತ್ತು ನಿರ್ವಹಣೆಯಿಂದಾಗಿ ರೋಜಿ ದೇಶದ ಅತ್ಯಂತ ಪ್ರಸಿದ್ಧ ನೃತ್ಯಗಾತಿಯಾಗಿ ಬೆಳೆಯುತ್ತಾಳೆ ಮತ್ತು ಇಬ್ಬರು ಅಪಾರ ಶ್ರೀಮಂತರಾಗುತ್ತಾರೆ. ಹೀಗೆ ಮುಂದುವರಿಯುತ್ತಾ ಯಶಸ್ಸು ಮತ್ತು ಹಣದ ಅಹಂಕಾರದಿಂದ ರಾಜು ಜೂಜು ಮತ್ತು ಮದ್ಯದ ವ್ಯಸನಕ್ಕೆ ಒಳಗಾಗುತ್ತಾನೆ. ರೋಜಿಯ ಗಂಡ ಮಾರ್ಕೋ ರೋಜಿಗಾಗಿ ಕಳುಹಿಸಿದ ಒಂದು ಕಾಗದ ಪತ್ರದಲ್ಲಿ ರೋಜಿ ಸಹಿಯನ್ನು ರಾಜು ಫೋರ್ಜರಿ ಅಂದರೆ ನಕಲಿ ಸಹಿ ಮಾಡುತ್ತಾನೆ. ಇದು ಬೆಳಕಿಗೆ ಬಂದಾಗ ರಾಜು ಜೈಲು ಶಿಕ್ಷೆಗೆ ಗುರಿಯಾಗುತ್ತಾನೆ. ಇಲ್ಲಿಗೆ ರಾಜು ಹಾಗೂ ರೋಜಿಯ ಸಂಬಂಧ ಮುರಿದು ಬೀಳುತ್ತದೆ. ಜೈಲಿನಿಂದ ಬಿಡುಗಡೆಯಾದ ನಂತರ ರಾಜು ಅಪಮಾನ ಮತ್ತು ಪಶ್ಚಾತ್ತಾಪದಿಂದ ತನ್ನ ಹಳೆಯ ಊರಿಗೆ ಮರಳದೆ ಅಲೆಮಾರಿಯಾಗುತ್ತಾನೆ. ಒಂದು ಹಳ್ಳಿಯ ಪಾಳುಬಿದ್ದ ದೇವಸ್ಥಾನದಲ್ಲಿ ಆಶ್ರಯ ಪಡೆದಾಗ ಹಳ್ಳಿಯ ಮುಗ್ಧ ಜನರು ಅವನನ್ನು ಒಬ್ಬ ದೊಡ್ಡ ಸಾಧು ಅಥವಾ ಮಹಾತ್ಮ ಎಂದು ತಪ್ಪಾಗಿ ಭಾವಿಸುತ್ತಾರೆ. ರಾಜು ಅವರಿಗೆ ಉಪದೇಶಗಳನ್ನು ನೀಡುತ್ತಾ ನಿಜವಾದ ಅರ್ಥದಲ್ಲಿ ಜನರಿಗೆ ದಾರಿ ತೋರಿಸುವ ಮಾರ್ಗದರ್ಶಿಯಾಗುತ್ತಾನೆ. ಹೀಗೆ ಸಾಗುತ್ತಾ ಆ ಹಳ್ಳಿಯಲ್ಲಿ ಭೀಕರ ಬರಗಾಲ ಆವರಿಸಿದಾಗ ಸ್ವಾಮೀಜಿಯಾದ ರಾಜು ಮಳೆಗಾಗಿ 12 ದಿನಗಳ ಕಾಲ ಕಠಿಣ ಉಪವಾಸ ವ್ರತ ಮಾಡಲಿದ್ದಾನೆ ಎಂದು ಗ್ರಾಮಸ್ಥರು ತಪ್ಪಾಗಿ ಭಾವಿಸಿ ನಂಬುತ್ತಾರೆ. ಮೊದಮೊದಲು ರಾಜು ಇದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ತನ್ನ ಹಳೆಯ ಕಥೆಯನ್ನು ಒಪ್ಪಿಕೊಂಡರೂ ಜನರ ಅಚಲವಾದ ನಂಬಿಕೆ ಅವನಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಅವನು ನಿಜವಾಗಿಯೂ ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾನೆ. ಕೊನೆಯಲ್ಲಿ ರಾಜುವನ್ನು ನೋಡಲು ಅವನ ತಾಯಿ ಮತ್ತು ರೋಜಿ ಕೂಡ ಅಲ್ಲಿಗೆ ಬರುತ್ತಾರೆ. ದೇಹವು ಕ್ಷೀಣಿಸುತ್ತಾ ಬರುತ್ತದೆ. ರಾಜುವಿನ ಆತ್ಮವು ಉನ್ನತ ಸ್ಥಿತಿಯನ್ನು ತಲುಪುತ್ತದೆ. ಗುಡುಗು ಸಿಡಿಲಿನೊಂದಿಗೆ ಭಾರಿ ಮಳೆ ಸುರಿಯಲಾರಂಭಿಸಿದಾಗ ರಾಜು ತನ್ನ ದೇಹವನ್ನು ತ್ಯಜಿಸಿ ಮುಕ್ತಿಯನ್ನು ಹೊಂದುತ್ತಾನೆ. ಅಂದರೆ ಅವನು ಗೈಡ್ ರಾಜುವಿನಲ್ಲಿ ಇರುವ ಆಸೆಯನ್ನ, ಮಹತ್ವಾಕಾಂಕ್ಷೆಯನ್ನ, ಸುಳ್ಳು ಹೇಳುವುದನ್ನ, ಮೋಸ ಮಾಡುವುದನ್ನ, ಎಲ್ಲ ಭಾವನೆಗಳನ್ನ ಮೀರಿ ಪರಮಾತ್ಮನಲ್ಲಿ ಲೀನವಾಗುತ್ತಾನೆ ಹಾಗೂ ಈ ಜೀವನದ ನಿಜವಾದ ಸಂದೇಶವನ್ನ ಅವನು ಮನಗಾಣುತ್ತಾನೆ. ಹೀಗೆ ಈ ಕಥೆಯು ತನ್ನ ಅಂತ್ಯವನ್ನ ಕಾಣುತ್ತದೆ.
1: मेरे बच्चे दुख से घबरा मत, दुख वो अमृत है जिससे पाप धुलते हैं. मैं तुझसे दूर नहीं, तेरे अंदर बाहर मैं ही मैं हूं, सिर्फ मैं हूं, सिर्फ मैं.
2: प्रभु आज मैं कितनी आजादी महसूस कर रहा हूं. जिस्म जैसे मांगे करना भूल गया, मन तड़पना तड़पाना भूल गया. जीवन आज जैसे मुट्ठी में है, मौत जैसे खेल है. अभी बेजान होकर गिर पड़ूंगा, तब देखोगे. लगता है आज हर इच्छा पूरी होगी, पर मजा देखो, आज कोई इच्छा ही नहीं रही. कम से कम जीने की इच्छा तो ना जाने दो. जिंदगी पिघल कर प्रकाश बन गई और सच्चाई मेरा रूप है. तन रहे न रहे मैं रहूंगा.

0: देवानंद साहब के बारे में इतना ही नहीं, और भी बहुत कुछ है बातें करने के लिए और सुनवाने के लिए, लेकिन क्या करें, समय का भी पाबंदी होता है। और कभी किसी मोड़ पर अगर देवानंद साहब की बात छिड़े तो फिर से देवानंद साहब को हम याद करेंगे। देवानंद साहब हमारे याद में इतने बसे हुए हैं कि हम कभी भी उन्हें भुला नहीं सकते। सभी बातें हम सुनवा नहीं सकते और सभी गानों को भी हम नहीं सुनवा सकते हैं दोस्तों, लेकिन कोशिश यही है कि ये कोशिश आपको पसंद आई होगी। केळुगरे, देवानंद साहब कुरितु मूरु संचिकेगळ ई कार्यक्रम तम्मेल्लरिगू इष्ट आगिरबहुदु अंत अनुकोंडु इंदिन ई कार्यक्रमवन्न इल्लिगे मुगिसोणंत। फिर मिलेंगे अगले हफ्ते और एक अनमोल रतन के साथ इसी कार्यक्रम में। तब तक के लिए दीजिए इजाजत, आपकी राखी को नमस्कार। कार्यक्रम निर्वहणे मंजुला पुराणेक, प्रस्तुति सहकार के शिवराज।
1: ಮೂರ್ನೂರ ತೊಂಬತ್ತೆರಡು ಪಾಯಿಂಟ್ ಒಂದು ಆರು ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 11:45 ಇದೀಗ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ.
2: ಶ್ರೋತೃಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
3: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
2: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
3: ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.
4: ಸಿದ್ಧಿಯ ಪರ್ವತ ಏರಲು ಸೋಪಾನ.
1: ಹರಿಚರಣ್ ಮತ್ತು ಸೈಂಧವಿ

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ.
1: ಸ್ವಾವಲಂಬಿ ಸಮಗ್ರ ಕೃಷಿ,
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2443414, 2444

3415 ಹಾಗೂ 244-3416 STD ಸಂಖ್ಯೆ 0836. ತಪ್ಪದೇ ಕೇಳಿ. ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಡಾಕ್ಟರ್ ಅನಿತಾ ಸೇನ್ ಅವರ ಲಘುಶಾಸ್ತ್ರೀಯ ಗಾಯನದಲ್ಲಿ ಮೊದಲಿಗೆ ಕೇಳಿ ಮಿಶ್ರ ಖಮಾಜ್ ರಾಗದಲ್ಲಿ ಠುಮರಿ, ಜೊತೆ ವಾದ್ಯಗಾರರು ತಬ್ಲಾ ಶಂಕರ್ ಕೌಡಿಮಟ್ಟಿ, ಹಾರ್ಮೋನಿಯಂನಲ್ಲಿ ಡಿ ಕುಮಾರ್ ದಾಸ್.

ಡಾಕ್ಟರ್ ಅನಿತಾ ಸೇನ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ಇದುವರೆಗೆ ಮಿಶ್ರ ಖಮಾಜ್ ರಾಗದಲ್ಲಿ ಠುಮ್ರಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಮಿಶ್ರ ಪೀಲು ರಾಗದಲ್ಲಿ ದಾದ್ರಾ.

0: ಡಾಕ್ಟರ್ ಅನಿತಾ ಸೇನ್ ಅವರ ಲಘುಶಾಸ್ತ್ರೀಯ ಗಾಯನದಲ್ಲಿ ಇದುವರೆಗೆ ಮಿಶ್ರ ಖಮಾಜ್ ರಾಗದಲ್ಲಿ ಠುಮ್ರಿ, ಮಿಶ್ರ ಪೀಲು ರಾಗದಲ್ಲಿ ದಾದ್ರಾ ಕೇಳಿದಿರಿ. ಜೊತೆ ವಾದ್ಯಗಾರರು ತಬಲಾ ಶಂಕರ್ ಕೌಡಿಮಟ್ಟಿ, ಹಾರ್ಮೋನಿಯಂನಲ್ಲಿ ಡಿ ಕುಮಾರ್ ದಾಸ್. ಇದುವರೆಗೆ ಲಘುಶಾಸ್ತ್ರೀಯ ಗಾಯನ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ PDPS ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲಿಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ APMC ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ DK ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ KH ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ June 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 151,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂ ಜಯಾನಂದ.
2: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವೀಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 151,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವೀಗಾಗಲೇ 998 ಬೂತ್ಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು

0: 101 ಜನ ಮೇಲ್ವಿಚಾರಕ ಸಿಬ್ಬಂದಿಗಳಿಗೂ ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
1: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಹಂತದ ಪಂದ್ಯಗಳು ಇಂದಿನಿಂದ ಹುಬ್ಬಳ್ಳಿ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿವೆ. 2:30 ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. 7:00 ಮೈಸೂರು ವಾರಿಯರ್ಸ್ ತಂಡ ಹಾಗೂ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡಗಳು ಪರಸ್ಪರ ಸೆಣಸಲಿವೆ. ಯುವ ಪೀಳಿಗೆಯ ಭವಿಷ್ಯ ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10

0: ವನಿತಾ ವಿಹಾರ.
1: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಾವಣಗೆರೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಹಸೀನಾ ಬೇಗಂ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗೋಣ, ಅವರ ಒಂದು ಸಂಗೀತದ ಸಾಧನೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ತೆ ಹಸೀನಾ ಬೇಗಂ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮ್ಯಾಮ್.
2: ಸಂಗೀತ ಶಿಕ್ಷಕಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ, ಎಷ್ಟು ವರ್ಷದಿಂದ ಸಂಗೀತ ಶಿಕ್ಷಕಿಯಾಗಿದ್ದೀರಿ?
3: ನಾನು ಸುಮಾರು 4-5 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ ಮ್ಯಾಮ್. ಅಂದ್ರೆ ಒಂದೇ ಸ್ಕೂಲ್ ಅಂತ ಅಲ್ಲ, ನಾನು ಸ್ಟಾರ್ಟಿಂಗ್ 2017 ಅಲ್ಲಿ ಜಗಳೂರಲ್ಲಿ ಬಾಲಭಾರತಿ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಕೊರೋನಾ ಸ್ಟಾರ್ಟ್ ಆಯ್ತು, ಹಂಗಾಗಿ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟೆ ಮ್ಯಾಮ್. ಅದಾದ್ಮೇಲೆ 1 ವರ್ಷ ದಾವಣಗೆರೆ ಸಿದ್ಧಗಂಗಾ ಸ್ಕೂಲ್ ಅಲ್ಲಿ ಮಾಡಿದೆ ಮ್ಯಾಮ್. ಇವಾಗ ಅಟ್ ಪ್ರೆಸೆಂಟ್ ಬಾಪೂಜಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ.
2: ಸಂಗೀತ ಶಿಕ್ಷಕಿಯಾಗಿಯೇ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನೀವೊಬ್ಬ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಸಂಗೀತದ ಹಿನ್ನೆಲೆ, ಆ ಸಂಗೀತವನ್ನ ಕಲ್ತದ್ದು ಯಾವ ಒಂದು ವಿಭಾಗದಲ್ಲಿ ಸಂಗೀತವನ್ನ ಕಲ್ತ್ರಿ, ಹೇಗೆ ಸಾಧ್ಯ ಆಯ್ತು?
3: ನಾನು ಚಿಕ್ಕೋಳಿದ್ದಾಗಿಂದಾನು ತುಂಬಾ ಇಂಟ್ರೆಸ್ಟ್ ಸಾಂಗ್ ಹೇಳೋದು, ಆದ್ರೆ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರೀಯ ಸಂಗೀತನ ಕಲ್ತಿರ್ಲಿಲ್ಲ ಮ್ಯಾಮ್. ಹಂಗೆ ಲೈಟ್ ಮ್ಯೂಸಿಕ್ ಸಾಂಗ್ ಗಳನ್ನ ಟಿವಿನಲ್ಲಿ ರೇಡಿಯೋದಲ್ಲಿ ಯಾರಾದ್ರೂ ಹಾಡೋದು ಕೇಳಿಸ್ಕೊಂಡು ಅವಾಗ ಹಾಡ್ತಾ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು 3ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದು ಹಾಡೋದಿಕ್ಕೆ. ಅವಾಗ ಒಂದು ಭಾವಗೀತೆ ಕಲ್ತಿದ್ದೆ ಮ್ಯಾಮ್, ನಮ್ಮ ಮಾಮ ಅವರು ಕಲ್ಸಿದ್ದು, ನಿನ್ನ ಗುಡಿಯ ಬಾಗಿಲಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ಒಂದ್ಸರಿ ಸ್ಕೂಲಲ್ಲಿ ಹಾಡ್ಸಿದ್ರು ಮ್ಯಾಮ್ ನಮ್ ಸರ್. ಅದು ಫಸ್ಟ್ ಟೈಮ್ ನಾನು ಹಾಡಿದ್ದು ಸ್ಕೂಲ್ ಅಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ನಮ್ ಕ್ಲಾಸ್ ಟೀಚರ್ ಹಾಡಿಸಿದ್ರು. ಅದಾದ್ಮೇಲೆ ಅವ್ರಿಗೆ ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿ ಅಲ್ಲಿಂದ ಪ್ರತಿಭಾ ಕಾರಂಜಿಲಿ ಯಾವುದೇ ಪ್ರೋಗ್ರಾಮ್ ಇರ್ಲಿ ಸಿಂಗಿಂಗ್ ಅಂದ್ರೆ ಹಸೀನಾ, ನಾನು ಎಲ್ಲಾ ಪ್ರೋಗ್ರಾಮ್ಸ್ ನನ್ಗೆ ಬರೀ ಸಿಂಗಿಂಗ್ ಅಲ್ಲ ಮ್ಯಾಮ್, ಡಾನ್ಸ್ ಅಂದ್ರೂ ತುಂಬಾ ಇಷ್ಟ. ಡಾನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಸ್ಪೋರ್ಟ್ಸ್ ಖೋಖೋ ಇದು ಶಟಲ್ ಕಾಕ್ ಅದು ಅದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಂಗೆ ನಂದು
2: ಜರ್ನಿ
3: ಶುರು ಆಯ್ತು ಮೇಡಮ್.
2: ಈಗ ಡಾನ್ಸ್ ಅಂದ್ರೆ ಯಾವ ರೀತಿಯ ಡಾನ್ಸ್ ನಮ್ಗೆ ಹೇಗಾದ್ರೂ ಆಯ್ತು ಅಂತ ಹೇಗೆ ಮಾಡ್ತಿದ್ವಿ
3: ಅವಾಗ ಅಂದ್ರೆ, ನಾವು ಚಿಕ್ಕವ್ರು ಇದ್ವಿ ಅವಾಗ ನಮ್ಗೆ ಆ ಹಳ್ಳಿ ವಾತಾವರಣಕ್ಕೆ ಕೊರಿಯೋಗ್ರಾಫರ್ಸ್ ಯಾರು ಗೊತ್ತಿಲ್ಲ ಮ್ಯಾಮ್. ನಮ್ಗೆ ನಾವೇ ಓನ್ ಸ್ಟೆಪ್ಸ್ ಅದ್ ಹೆಂಗೆ ಆಗ್ಲಿ, ಬಟ್ ಅಷ್ಟು ಕೆಟ್ಟದಾಗಿನ್ ಮಾಡ್ತಿರ್ಲಿಲ್ಲ. ತುಂಬಾ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವೇ ಹಾಡ್ತಾ, ಅವಾಗ ನಮ್ಗೆ ಜಾಸ್ತಿ ಮೊಬೈಲ್ ಸ್ಕ್ರೀನ್ ಟಚ್ ಇದ್ದಿಲ್ಲ, ಕೀಪ್ಯಾಡ್ ಮೊಬೈಲ್ ಅಲ್ಲೇ ಇಲ್ಲ ಪ್ರತಿಭಾ ಕಾರಂಜಿಲಿ ಮೊಬೈಲ್.

0: ಮೊಬೈಲೇ ಯೂಸ್ ಮಾಡೋ ಹಾಗಿದ್ದಲ್ಲ ಮ್ಯಾಮ್. ನಾವೇ ಹಾಡ್ತಾ ಡ್ಯಾನ್ಸ್ ಕೂಡ ನಾವೇ ಸ್ಟೆಪ್ಸ್ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡ್ತಿದೀವಿ ಮ್ಯಾಮ್. ನನ್ಗೆ ಚಿಕ್ಕವಳಿದ್ದಾಗಿಂದಾನು ಭರತನಾಟ್ಯಂ ಕಲಿಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ಈಗ್ಲೂ ಕಲಿಬೇಕು ಅನ್ಸ್ತಿದೆ ಮ್ಯಾಮ್. ನನ್ಗೆ ಅವಕಾಶ ಸಿಕ್ಕ್ರೆ ಅಂದ್ರೆ ನಾನ್ ಕಲಿತೀನಿ ಮ್ಯಾಮ್. ಇವಾಗ್ಲೂ ಕೂಡ ನನ್ಗೂ ತುಂಬಾ ಇಷ್ಟ ಇದೆ. ಸ್ವಲ್ಪ ದಿನ ಹೋದೆ, ಟೈಮ್ ಸಾಕಾಗ್ಲಿಲ್ಲ ಅಂತ ಮತ್ತೆ ಡಿಸ್ಕಂಟಿನ್ಯೂ ಮಾಡಿದೆ.
1: ನೀವ್ ಹೇಳಿದ್ರಿ ಈಗ ದಾವಣಗೆರೆಯಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು, ಆದ್ರೆ ಹಳ್ಳಿಯಲ್ಲಿ ಇದೆಲ್ಲ ಕಲ್ತದ್ದು, ಇದೆಲ್ಲ ಒಂದು ಹಿನ್ನೆಲೆ ನನಗೆ ಸಾಧ್ಯ ಆಯ್ತು ಅಂತ. ಯಾವ ಹಳ್ಳಿಯವರು, ಯಾವ ಊರಿನವರು ಹಸಿನ ಬೇಗಂ ಅವರು?
0: ನಮ್ದು ಕುಣೆ ಮಾದಿ ಹಳ್ಳಿ ಅಂತ, ಕೊಟ್ಟೂರ್ ಹತ್ರ ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ ನಮ್ದು. ಅಲ್ಲಿ ನಮ್ದು ಒಂದು ಚಿಕ್ಕ ಗ್ರಾಮ, ಆದ್ರೂ ನಮ್ ಬಾಲ್ಯದ ದಿನಗಳು ತುಂಬಾ ಚೆನ್ನಾಗಿತ್ತು.
1: ತುಂಬಾ ಚೆನ್ನಾಗಿತ್ತು ಅಂದ್ರೆ ಹೇಗಿತ್ತು?
0: ನಾನು ಈಗ್ಲೂ ನಮ್ಮ ಪ್ರೈಮರಿ ಸ್ಕೂಲ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ನನ್ನ ಫ್ರೆಂಡ್ಸ್, ನಮ್ ಟೀಚರ್ಸ್, ನಮ್ಗೆ ಲೇಡೀಸ್ ಫ್ಯಾಕಲ್ಟಿ ಟೀಚರ್ಸ್ ಇದ್ದಿಲ್ಲ, ಜೆಂಟ್ಸ್ ಟೀಚರ್ಸ್. ಆದ್ರೂ ಏನೋ ಕಡಿಮೆ ಆಗದಿರೋ ತರ ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು, ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಅಷ್ಟೇ ಫ್ರೆಂಡ್ಲಿ ಆಗಿದ್ರು ಅವ್ರ ಸಹಕಾರ. ಅಲ್ಲೂ ನಮ್ದು ಫ್ಯಾಮಿಲಿ ಸಹಕಾರ, ಅಪ್ಪ ಅಮ್ಮನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದು, ಅಷ್ಟು ಸಪೋರ್ಟಿವ್. ಎಲ್ಲಾ ಕಡೆಯಿಂದನೂ ಸಪೋರ್ಟ್ ಬಂದು ಈ ಹಂತಕ್ಕೆ ತಲುಪಿದೀವಿ ಮ್ಯಾಮ್.
1: ಈಗ ಪ್ರಸ್ತಾಪ ಮಾಡಿದ್ರೆ ನಿಮ್ಮ ಮಾವ ಅವರು ಹೇಳ್ಕೊಡ್ತಾ ಹಾಡನ್ನ ಕಲ್ಸಿದ್ರು ಅಂತ, ಮನೆಯಲ್ಲಿ ಈ ರೀತಿಯಾಗಿ ಸಂಗೀತದ ಏನಾದ್ರೂ ಒಂದು ಹಿನ್ನೆಲೆ ಇತ್ತ ಹೇಗೆ?
0: ಅಂದ್ರೆ ನಮ್ಮ ಅಮ್ಮನ ಅವರ ದೊಡ್ಡಣ್ಣ ಮ್ಯಾಮ್, ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದಾರೆ, ಕಲಿಸ್ತಾರೆ ಕೂಡ. ಬಟ್ ಅವರು ಅವರು ರಾಯಚೂರಲ್ಲಿ ಇರ್ತಾರೆ ಮ್ಯಾಮ್. ನಮ್ದು ಇಲ್ಲಿ ವಿಜಯನಗರ ಡಿಸ್ಟ್ರಿಕ್ಟ್, ತುಂಬಾ ದೂರ ಆಗುತ್ತೆ. ಸಮ್ಮರ್ ಹಾಲಿಡೇಸ್ಗೆ ಅಂತ ನಾವು ಹೋದಾಗ ಅಲ್ಲಿ ಕೆಲವೊಂದು ಸಾಂಗ್ಸ್ ಕಲಿಸ್ತಿದ್ರು. ಅವಾಗ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿ ಕಲ್ತ್ಕೊಂಡ್ಬಂದಿದ್ದೆ, ನಾನು ಸ್ಕೂಲಲ್ಲಿ ಹಾಡ್ತಿದ್ದೆ. ಆತರ ಇತ್ತು. ಅದಾದ್ಮೇಲೆ ನಮ್ಮೂರಲ್ಲಿ 1-7 ವರ್ಗೂ ಅಷ್ಟೇ ಮ್ಯಾಮ್ ಸ್ಕೂಲ್ ಇರೋದು. ಅದಾದ್ಮೇಲೆ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು. ಅದಾದ್ಮೇಲೆ ನಮ್ಮೂರಿಂದ ಒಂದು 2 ಕಿಲೋಮೀಟರ್ ದೂರ ಸಾಸಿವೆಹಳ್ಳಿ ಅಂತ, ಅಲ್ಲಿ ನನ್ನ ಹೈಸ್ಕೂಲ್ ಎಜುಕೇಶನ್ ಅಲ್ಲೇ ಮ್ಯಾಮ್, 8th, 9th, 10th ಅಲ್ಲಿ ಓದಿದ್ದು. ಅಲ್ಲಿಂದ PUC ಹರಪನಹಳ್ಳಿ, ಹರಪನಹಳ್ಳಿಯಿಂದ ನಾನು 2017 ಅಲ್ಲಿ ದಾವಣಗೆರೆಗೆ ಬಂದೆ ಮ್ಯಾಮ್. ಅಲ್ಲಿಂದ ನನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು, ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ನನಗೆ ಆಡಿಷನ್ ಅಂತ, ಮಧುರ ಮಧುರವಿ ಮಂಜುಳ ಗಾನ ಅಂತ ಚಂದನದಲ್ಲಿ ಒಂದು ಕಾರ್ಯಕ್ರಮ ಬರ್ತಿತ್ತು ಮ್ಯಾಮ್, ಅದ್ರ ಆಡಿಷನ್ ಹರಿಹರದಲ್ಲಿತ್ತು. ಅವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಆಡಿಷನ್ ಕೊಡ್ಬೇಕಾದ್ರೆ ಒಬ್ರು ಪ್ರಭು ಶಂಕರ್ ಸರ್ ಅಂತ ನನಗೆ ಪರಿಚಯ ಆಗಿದ್ರು. ಅವರೇ ಹೇಳಿದ್ದು, ನಿಮ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ, ಇವರಿಗೆ ಕ್ಲಾಸಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಹೇಳಿದ್ರು ಮ್ಯಾಮ್. ಅವಾಗ ನಮ್ಮ ಅಪ್ಪಾಜಿ ಗಿರೀಶ್ ಸರ್ ಅವ್ರ ಮನೆಯಲ್ಲಿ ಸಂಗೀತ ಕ್ಲಾಸ್ ಅಶೋಕ್ ತುರ್ಮುರಿ ಸರ್ ಅಂತ ಮಾಡ್ತಿದ್ರು ಮ್ಯಾಮ್, ಗಿರೀಶ್ ಸರ್ ಮನೆಯಲ್ಲೇ ನಾವು ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲಿಂದ ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜರ್ನಿ ಸ್ಟಾರ್ಟ್ ಆಯ್ತು 2017 ಇಂದ. ಅಲ್ಲಿಂದ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಗಿರೀಶ್ ಸರ್ ಅಂತ. ನಾನು ಈಗ ವಿದ್ವತ್ ಅಂತಿಮ, ಜೂನಿಯರ್ ಸೀನಿಯರ್ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಮುಗ್ದು ನಾನು ಆಕಾಶವಾಣಿ ಅಂದ್ರೆ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಮ್ಯಾಮ್. ರೇಡಿಯೋ ತುಂಬಾ ಕೇಳ್ತಿದ್ವಿ, ಹಾಡ್ತಾರೆ ಎಲ್ಲ ಬರ್ತಿತ್ತು, ಬಟ್ ಹೆಂಗ್ ಹಾಡ್ತಾರೆ, ಅದು ಏನ್ ಪ್ರೋಸೆಸ್, ಅಲ್ಲಿ ಹೋಗಿ ಹಾಡೋದು, ಅದ್ರ ಐಡಿಯಾ ಸಮೇತ ಇದ್ದಿಲ್ಲ. ಸರ್ ನನ್ಗೆ 2017 ಅಲ್ಲಿ ಅವ್ರ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರೋದ್ರ ಜೊತೆ ನಾವು ಚೆನ್ನಾಗಿ ಹಾಡೋರ್ಗೆ ಒಂದ್ ಸ್ವಲ್ಪ ಗ್ರೂಪ್ ಕರ್ಕೊಂಬಂದಿದ್ರು ಮ್ಯಾಮ್. ಅವಾಗ ನನ್ಗೆ ಫಸ್ಟ್ ಟೈಮ್ ಆಕಾಶವಾಣಿಲಿ ಹಾಡೋದಕ್ಕೆ ಚಾನ್ಸ್ ಒದಗಿಸಿ ಕೊಟ್ಟವರು ನಮ್ ಗಿರಿ ಸರ್. ಅದಾದ್ಮೇಲೆ ನಮ್ಗೆ ನಿರಂತರವಾಗಿ ನಮ್ ಸಂಗೀತದ ಪಯಣ ವಿತ್ ಕ್ಲಾಸಿಕಲ್ ಮ್ಯೂಸಿಕ್ ಜೊತೆ ನಡೀತಾ ಬಂತು.
1: ಈಗ ನೀವು ಡಿಗ್ರಿ ಬಂದಾಗ ದಾವಣಗೆರೆಯಲ್ಲೇ ಇರ್ತಾ ಇದ್ರಿ, ಹಾಗಾಗಿ ಸಂಗೀತ ಜೊತೆಗೆ ಈ ಒಂದು ಅಕಾಡೆಮಿಕ್ ಏನಿದೆ ಅದು ಕೂಡ ಆಗ್ತಾ ಇತ್ತು ಅಂತ. ಅಪ್ಪ ನಮ್ಗೆ ಪ್ರೋತ್ಸಾಹ ಕೊಟ್ರು, ಕರ್ಕೊಂಡು ಹೋಗಿದ್ರು ಆಡಿಷನ್ಗೆ ಅಂತ ಹೇಳಿದ್ರಿ. ಏನ್ ಮಾಡ್ತಾರಪ್ಪ ಅಮ್ಮ?
0: ನಮ್ಮ ಅಪ್ಪಾಜಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಮ್ಯಾಮ್. ಅದ್ರ ಜೊತೆ ಜೊತೆಗೆ ನಮ್ದು ಹೊಲ ಇದೆ ಮ್ಯಾಮ್ ನೀರಾವರಿ, ಅದನ್ನು ನೋಡ್ಕೊಂತಾರೆ.
1: ಈ ಒಂದು ಸಂಗೀತಕ್ಕೆ ಮನೆಯಲ್ಲಿ ಹೇಗೆ ಒಂದು ಹೌದು ಪರವಾಗಿಲ್ಲ ಹೋಗು ಹಸೀನಾ ಅಂತಾರ ಅಥವಾ ಬೇಡ ಅಂತ ಇದ್ರ?
0: ಅವ್ರು ಇವಾಗಿನ ವರ್ಗು ಒಂದ್ ಏನು ಅಡೆತಡೆ ಮಾಡಿಲ್ಲ ಮ್ಯಾಮ್. ನಾನು ಸಂಗೀತ ಕಲಿತಿದ್ದೀನಿ ಅಂದ್ರು ತುಂಬಾ ಪ್ರೋತ್ಸಾಹ. ಅಪ್ಪಾಜಿ ಅಂತಲ್ಲ, ನಮ್ಮ ಮನೆ ಎಲ್ಲರೂ ಅಷ್ಟೇ ಮ್ಯಾಮ್, ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನನ್ಗೆ. ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿರೋದು, ನಮ್ಮ ಅಪ್ಪಾಜಿಗೂ ಸಂಗೀತ, ನಮ್ಮ ಮನೇಲಿ ತುಂಬಾ ಸಂಗೀತದ ಕಡೆ ಒಲವು ಜಾಸ್ತಿ ಇದೆ ಮೇಡಮ್. ಹಂಗೆ ನಮ್ಮ ತಾತ, ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ, ಅವರು ಅವಾಗ ಪೌರಾಣಿಕ ನಾಟಕಗಳಲ್ಲಿ ಅವರು ತುಂಬಾ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವರು ಹಲವಾರು ಗೀತೆಗಳನ್ನ ಮತ್ತೆ ತುಂಬಾ ರಂಗ ಗೀತೆಗಳನ್ನ ಆಮೇಲೆ ಕಥೆಗಳನ್ನ ಹಳೆ ರಾಮಾಯಣ ಆಗ್ಲಿ

0: ಮಹಾಭಾರತದಾಗ್ಲಿ ಎಲ್ಲಾ ತರದ್ದು ಚಿಕ್ಕ ಪುಟ್ಟ ಕಥೆಗಳನ್ನ ಹೇಳ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವ್ರದ್ದೆಲ್ಲಾರ್ದು ಪ್ರೋತ್ಸಾಹ ಮಾಡೋ ನಾನು ಇಲ್ಲಿವರೆಗೂ ಬಂದಿರೋದು.
1: ಸಂಗೀತಕ್ಕೆ ಭಾಷೆ ಕೂಡ ಶುದ್ಧವಾಗಿರ್ಬೇಕು ಅಂತ, ಅದು ಕೂಡ ನಿಮ್ಮ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೇಗ್ ಸಾಧ್ಯ ಆಯ್ತು ಹಸೀನ? ಎಲ್ಲೂ ನಮ್ಗೆ ಆ ಸ್ಲ್ಯಾಂಗ್ ಅಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ, ನಿಮ್ಮ ಭಾಷೆ ಬೇರೆ ಅನ್ನುವಂಥದ್ ನಮ್ಗೆಲ್ಲೂ ಅನ್ಸೋದಿಲ್ಲ.
0: ಇಲ್ಲ ಮೇಡಮ್, ನಮ್ಮ ಹಳ್ಳಿಲಿ ನಾನು ಬೆಳೆದಿರೋ ವಾತಾವರಣ ಆಗಿದೆ ಮೇಡಮ್. ನಮ್ಮ ಮನೇಲೂ ಆಗ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ, ನನ್ಗೆ ಎಲ್ಲ ಸಿಕ್ಕಿರೋರೆಲ್ಲ ತುಂಬಾ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ಅದರಿಂದಾಗಿ ನನ್ನ ಕನ್ನಡ ನನ್ಗೆ ಎಲ್ಲರೂ ಅದೇ ಕೇಳ್ತಾರೆ, ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ. ಅದೊಂದು ಹೆಮ್ಮೆ ಇದೆ ನನ್ಗೆ. ಕನ್ನಡ ಸಬ್ಜೆಕ್ಟ್ ಅಂದ್ರೆ ನನ್ಗೆ ಬಹಳ ಇಷ್ಟ.
1: ಮಾತನ್ನ ಮುಂದುವರಿಸೋಣ, ಅದಕ್ಕಿಂತ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ನಿಮ್ಮ ಒಂದು ಧ್ವನಿಯಲ್ಲಿ ಯಾವ ಹಾಡು ಹಾಡ್ತೀರಿ?
0: ನಾನು ಫಸ್ಟ್ ಟೈಮ್ ಸ್ಕೂಲಲ್ಲಿ ಹಾಡಿರುವಂತ ಭಾವಗೀತೆ.

0: ಮಾಡಲಿ.
1: ನೆನ್ಪಿಟ್ಕೊಳ್ಳೋದು ಹೇಗೆ ಹಾಡಿನ ಸಾಲುಗಳನ್ನ? ನೀವು ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಾಡಿರೋ ಹಾಡು ಇದು, ಆಗ್ಲೂ ಇಷ್ಟೇ ಚೆನ್ನಾಗಿ ಹಾಡಿರ್ತೀರಿ ಸಾಲುಗಳನ್ನ ನೆನ್ಪಿಟ್ಕೊಂಡು, ಹೇಗೆ ನೆನ್ಪಿಟ್ಕೊಳ್ತಾ ಇದ್ರಿ ಆ ಚಿಕ್ಕ ವಯಸ್ಸಿಗೆ?
0: ಒಲವು ಮಮ್ಮ, ನನ್ಗೆ ಹಾಡೋದು ತುಂಬಾ ಇಷ್ಟ ಇತ್ತು. ಸಂಗೀತ ಅಂದ್ರೆ ತುಂಬಾ ಇಷ್ಟ, ಹಾಡೋದಂದ್ರೆ. ಅದು ಒಂದೇ ಸರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಸ್ವಲ್ಪ ಆಗ್ಲಿ, ಒಂದೊಂದೇ ಸ್ಟ್ಯಾಂಜ್ ಆಗ್ಲಿ, ನಾನು ಕಲಿತಾ ಕಲಿತಾ ತುಂಬಾ ಇಂಟ್ರೆಸ್ಟ್ ಇಂದ, ಅದು ಏನು ಗಾಡ್ ಗಿಫ್ಟೆಡ್ ಅನ್ಬೋದು ಮೇಡಮ್ ನನ್ಗೆ ಕಲ್ತಿರೋದು ವಾಯ್ಸ್ ಕೂಡ. ಹಾಗಾಗಿ ಅದು ಯಾವ ತರ ಅಂತ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ರೆ ಹಿಂಗೆ ಕುತ್ಕೊಂಡೇ ಪ್ರಾಕ್ಟೀಸ್ ಮಾಡ್ತೀವಿ ಅನ್ಬೋದು. ಚಿಕ್ಕವರಿದ್ದಾಗ ಅದೇನ ಆಟ ಆಡ್ತಾ ಆಗ್ಲಿ, ಆಡ್ತಾ ಆಗ್ಲಿ, ಊಟ ಮಾಡ್ತಾ ಆಗ್ಲಿ, ಅದು
1: ಕಂಡೀಷನ್ಸ್ ಇರಲ್ವಲ್ಲ
0: ಆವಾಗ,
1: ಹೃದಯಕ್ಕೆ ಹತ್ರ ಆಗುತ್ತೆ,
0: ಕಲ್ತಿರೋದೇ ಗೊತ್ತಾಗಿಲ್ಲ ಮೇಡಮ್. ಹಿಂಗೆ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡಿರೋದು ಒಂದ್ ಸ್ವಲ್ಪ ಹೊತ್ತಾಗಿದ್ರು, ನಾವ್ ಏನಾದ್ರೂ ಆಟ ಆಡ್ತಾ ಆಗ್ಲಿ, ಏನೋ ಕೆಲ್ಸ ಮಾಡ್ತಾ ಆಗ್ಲಿ, ಅದು ತಲೆಯಲ್ಲಿ ಓಡ್ತಾ ಇರ್ತಿತ್ತು ಮೇಡಮ್. ಆ ತರ ಆಗಿ ಅದು ನೆನಪಲ್ಲಿ ಈಗ್ಲೂ, ನಾನ್ ಮೂರನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಸಾಂಗ್ ಈಗ್ಲೂ ನೆನಪಿದೆ ಅಂದ್ರೆ ಅದೇ ಗಾಡ್ ಗಿಫ್ಟ್ ಅನ್ಬೋದು. ಈ ಟೈಮಲ್ಲಿ ನನ್ ಈ ಸಾಂಗ್ ನೆನಪಾದಾಗೆಲ್ಲ ನಮ್ಮ ಟೀಚರ್ ನೆನಪಾಗ್ತಾರೆ, ಬಟ್ ಈಗ ಅವರು ನಮ್ ಜೊತೆ ಇಲ್ಲ, ಈಗ ಒಂದ್ ವರ್ಷ ಆದ್ಮೇಲೆ ಆಯ್ತು ತೀರ್ಕೊಂಡು, ಮಂಜುನಾಥ್ ಸರ್ ಅಂತ. ಅವರು ತುಂಬಾ ತುಂಬಾ ಪ್ರೋತ್ಸಾಹ ನನ್ಗೆ, ನಮ್ ಸ್ಕೂಲ್ ಅಲ್ಲಿ ನಾನು ಹಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಈ ಸಾಂಗ್ ಹಾಡಿದಾಗ ಅವರೇ ಎಲ್ಲ ಮುಂದೆ ನಿಂತು ಪ್ರತಿಭಾ ಕಾರಂಜಿಲಿ ಭಾಗವಹಿಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿರೋರು. ಅವ್ರನ್ನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕು, ತುಂಬಾ ಮಿಸ್ ಮಾಡ್ಕೊಂತೀವಿ.
1: ಓಕೆ ಹಸೀನಾ, ನಾವು ಏನು ಅಂದ್ರೆ ಮಕ್ಕಳಿಂದ ನಾವ್ ಹೇಗ್ ಕಲ್ತ್ವಿ ನಮಗೆ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ವಿ, ತರಲೆ ಮಾಡ್ತಾ ಇದ್ವ ಅಥವಾ ಗುರುಗಳಿಗೆ ಒಳ್ಳೆಯ ಸ್ಟೂಡೆಂಟ್ಸ್ ಆಗಿದ್ವಾ, ಇವೆಲ್ಲ ಗೊತ್ತಿರೋದಿಲ್ಲ. ಆದ್ರೆ ನೀವೀಗ ಟೀಚರ್ ಆಗಿದ್ದೀರಿ, ಆ ಸಂಗೀತದೇ ಇರಬಹುದು ಅಥವಾ ಬೇರೆ ಕ್ಲಾಸ್ಗಳಲ್ಲೇ ಇರಬಹುದು, ಮಕ್ಳು ಹೇಗೆ ಸ್ಪಂದಿಸ್ತಾರೆ ಅಂತ, ನಿಮ್ಗೆ ಈ ಸಂಗೀತ ಹೇಳ್ಕೊಡ್ತಿರ್ತಿರಲ್ವ, ಹೇಗ್ ಅನ್ಸುತ್ತೆ ಮಕ್ಕಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ?
0: ಇವಾಗಿನ ಟೈಮ್ಗೆ ಮಕ್ಳು ತುಂಬಾ ಜಾಣರಿದ್ದಾರೆ, ಇವಾಗ ಬಹಳ ಜಾಣರಿದ್ದಾರೆ. ಹಂಗೆ ಸಂಗೀತದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಮೇಡಮ್, ಅಂತ ಮಕ್ಳು ತುಂಬಾ ಬೇಗ ಕಲ್ತು ಬಿಡ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೈವೇಟ್ ಸಂಗೀತ ತರಗತಿಗಳಲ್ಲಾಗ್ಲಿ ಸ್ಕೂಲಲ್ಲೇ ಆಗ್ಲಿ ತುಂಬಾ ಬೇಗ ಕಲಿಯೋರು ಕೆಲವೊಬ್ರು ಮಾತ್ರ ಇರ್ತಾರೆ. ಆಮೇಲೆ ಅಯ್ಯೋ ಮ್ಯೂಸಿಕ್ ಟೀಚರ್ ಬಂದಿದ್ದಾರೆ ಅದಕ್ಕೆ ನಾವು ಕ್ಲಾಸ್ ತಗೋಬೇಕು ಅನ್ನೋರು ಕೆಲವೊಬ್ರು. ಕೆಲವೊಬ್ರು ಸಾಂಗ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಳ ಮೈಂಡ್ ಸೆಟ್, ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರುತ್ತೆ. ಬಟ್ ಕಲಿಯೋರು ತುಂಬಾ ಚೆನ್ನಾಗಿ ಕಲಿತಾರೆ ಮೇಡಮ್. ಹಾಗೇನೆ ಅವ್ರಿಗೆ ಶಿಕ್ಷಕರಂದ್ರೆ ಅಷ್ಟೇ ಭಯ ಭಕ್ತಿ ಇರಬೇಕು. ನಾನು ಇದನ್ ಅವ್ರು ಕಲ್ಸೋಕ್ ಬಂದಿದಾರೆ ಅಂದ್ಮೇಲೆ ನಾವು ಶಿಸ್ತಾಗಿ ಕಲಿಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಲಿತಾರೆ ಮ್ಯಾಮ್. ನಮ್ ಸಂಗೀತ ತರಗತಿಗಳಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಲಿಯೋರೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮ್ಯಾಮ್.
1: ಪೇರೆಂಟ್ಸ್ ನಿರೀಕ್ಷೆ ಏನಾಗಿರುತ್ತೆ ಮಕ್ಕಳು ಸಂಗೀತವನ್ನ ಕಲಿಯುವಾಗ?
0: ಇವಾಗಿನ ಪೇರೆಂಟ್ಸ್ ಗಳಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ಮಕ್ಕಳಿಗೆ ಯಾವ್ದೇ ಆಗ್ಲಿ ಒತ್ತಡ ಹಾಕ್ಬಿಡ್ರಿ. ಈಗ ಅವರು ಸಂಗೀತ ಶಿಕ್ಷಕರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ, ಬರೀ ಪರ್ಟಿಕ್ಯುಲರ್ ಸಂಗೀತ ಶಿಕ್ಷಕರ ಅಂತಲ್ಲ, ಎಲ್ಲ ರಂಗದಲ್ಲಿರೋ ಟೀಚರ್ಸ್ ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಅವ್ರು ಬಂದ ತಕ್ಷಣನೆ ಬಂದು ಒಂದ್ ಎರಡ್ ಮೂರ್ ದಿನ ಆಗಿರಲ್ಲ, ನಮ್ ಮಕ್ಕಳಿಗೆ ಆಗ್ಲೇ ಸ್ಟೇಜ್ ಮೇಲೆ ಬಿಡ್ಬೇಕು, ಅವ್ರು ಚೆನ್ನಾಗಿ ಹಾಡ್ಬೇಕು, ಅವ್ರ ಪ್ರೈಸ್ ಬರ್ಬೇಕು. ಇಲ್ಲ ಮೇಡಮ್, ಸಂಗೀತದ ಅಭ್ಯಾಸ ಇದ್ರೇನೆ ಮಾತ್ರನೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ

0: ಅವ್ರು ಚೆನ್ನಾಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾನು ಹೇಳೋದೇನೆ, ಒಂದ್ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಕೊಡಿ, ಮಕ್ಕಳಿಗೆ ಆಗ್ಲಿ ಶಿಕ್ಷಕರಿಗೆ ಆಗ್ಲಿ ಪೇರೆಂಟ್ಸ್ ಕಾಲಾವಕಾಶ ಕೊಡಿ, ಅವ್ರು ಚೆನ್ನಾಗಿ ಅದರಲ್ಲಿ ಪ್ರಬುದ್ಧರಾಗಿದ್ದಾರೆ ಅಂತ ಅಂದಾಗ ಮಾತ್ರ ಅವ್ರಿಗೆ ಕಳಿಸಿ. ಸುಮ್ನೆ ಹಾಡಿಸ್ಬಿಟ್ಟು ಅಲ್ಲಿ ಇದಾಗಬಾರ್ದು. ನಾನು ಹೇಳೋದಷ್ಟೇ, ಸಂಗೀತ ಕಲಿತಿರೋ ಮಕ್ಕಳಿಗೆ ಆಗ್ಲಿ, ಎಲ್ಲಾ ರಂಗದಲ್ಲಿರೋ ಪೇರೆಂಟ್ಸ್ಗೆ ಆಗ್ಲಿ ಹೇಳ್ತಿರೋದಷ್ಟೇ, ಅವ್ರು ಹಾಡ್ತಾರೆ ಕಲಿಯೋದಕ್ಕೆ ಅಂತಾನೆ ಬಂದಿದ್ದಾರೆ ಅಂದ್ಮೇಲೆ ನಾವು ಸ್ಟೇಜ್ ಮಾಡಿ ಕೊಟ್ಟೇ ಕೊಡ್ತೀವಿ, ನಮಗೂ ಅದೇ ಆಸೆ ಇರುತ್ತೆ. ಬಟ್ ಸಮಯ ಕೊಡಿ, ಒಂಚೂರು
1: ಅಭ್ಯಾಸ
0: ಚೆನ್ನಾಗಿ ಆಗ್ಬೇಕು. ಅದ್ರ ಜೊತೆ ಮಕ್ಕಳು ನಾವು ಹಾಡ್ತೀವಿ ಅನ್ನೋ ಅವ್ರಿಗೆ
1: ಕಾನ್ಫಿಡೆನ್ಸ್
0: ಇರ್ಬೇಕು, ಹಂಗಾದ್ರೆ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳಿ.
1: ಸ್ಪರ್ಧಾ ಮನೋಭಾವ ಈಗ
0: ತುಂಬಾ ಸ್ಪರ್ಧಾ ಮನೋಭಾವ, ಮಗಳು ಈಗ ಬರ್ತಿದ್ದಾಳೆ ಅಂದ್ಮೇಲೆ ಅವ್ರ ತಕ್ಷಣನೇ ಹೋಗ್ಬಿಡ್ಬೇಕು ಏನಾದ್ರೂ ಪ್ರೋಗ್ರಾಮ್ಗೆ. ನಾವ್ ಏನ್ ನಿರೀಕ್ಷೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕಲಿತಿದ್ದಾರೆ, ಪರ್ಫೆಕ್ಟ್ ಆಗಿ ಹೋಗ್ಲಿ, ಅದು ಪ್ರಾಬ್ಲಮ್ ಇಲ್ಲ.
1: ಹೋಗಿದ್ದೀರಾ, ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಂದ ಕೊಡಿಸಿದೀರಾ?
0: ಹಾ, ತುಂಬಾ ಕೊಟ್ಟಿದ್ದೀನಿ ಮ್ಯಾಮ್, ಹಾಗೆ ನಮ್ಮ ಮಕ್ಕಳಿಗೂ ಕರ್ಕೊಂಡು ಹೋಗಿದ್ದೀನಿ ನನ್ನ ಸ್ಟೂಡೆಂಟ್ಸ್ಗಳಿಗೂ. ಚಿಕ್ಕೋಳಿದ್ದಾಗೆಲ್ಲ ಪ್ರತಿಭಾ ಕಾರಂಜಿಲಿ ಎಲ್ಲ ಹಾಡ್ತಿದ್ದೆ ಮೇಡಮ್. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ನನ್ಗೆ ಫಸ್ಟ್ ಆಡಿಷನ್ಸ್ ಅಲ್ಲಿನೂ ಕೊಟ್ಟಿದ್ದೀನಿ ಮೇಡಮ್. ಫಸ್ಟ್ ಟೈಮ್ ಅಂದ್ರೆ ಒಂದು ಯುವ ಜನೋತ್ಸವ ಅಂತ ಮಾಡ್ತಿದ್ರು ಜಿಲ್ಲಾವಾರು ಇದ್ರೊಳಗೆ, ಅವಾಗ ಫಸ್ಟ್ ಟೈಮ್ ನನ್ಗೆ ಅಲ್ಲಿ ಭಾವಗೀತೆ ಸ್ಪರ್ಧೆ ಇತ್ತು ಮ್ಯಾಮ್, ಅವಾಗ ಹೋಗಿದ್ದು ನಾನು ಫಸ್ಟ್ ಟೈಮ್. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ತುಂಬಾ ಕಡೆ ಕೊಟ್ಟಿದ್ದೀವಿ ಮ್ಯಾಮ್, ಹಾಗೆ ನನ್ನ ವಿದ್ಯಾರ್ಥಿಗಳಿಗೂ ಕರ್ಕೊಂಡು ಹೋಗಿದ್ದೀನಿ. ಅದರ ಜೊತೆ ಜೊತೆಗೆ ತುಂಬಾ ನನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಿ ಬಹುಮಾನಗಳನ್ನು ತಂದಿದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರೋಗ್ರಾಮ್ಸ್ ವೇದಿಕೆ ಕಾರ್ಯಕ್ರಮ ಅಲ್ಲಿನೂ ಕೊಟ್ಟಿದ್ದೀವಿ ಮೇಡಮ್. ದಾವಣಗೆರೆಯಲ್ಲಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಆಗಿತ್ತು, ಕನ್ನಡ ಹಬ್ಬ ಅಂತ ಹೇಳ್ಬಿಟ್ಟು, ಅಲ್ಲಿ ನನ್ನ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಡಿಸಿದುಂಟು, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮ್ಯಾಮ್ ಕಾರ್ಯಕ್ರಮ. ನನ್ನ ಫಸ್ಟ್ ಟೈಮ್ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೆ ಅಂದ್ರೆ ಅದು ಗಾನ ಚಂದನ ಅಂತ ಹೇಳ್ಬಿಟ್ಟು, ಅದು ನನ್ನ ಫಸ್ಟ್ ಟಿವಿ ಪ್ರೋಗ್ರಾಮ್ ಮೇಡಮ್, ಆ ಸ್ಪರ್ಧೆಲ್ಲೂ ಭಾಗವಹಿಸಿದ್ದೀನಿ.
1: ನೀವು ಹೇಳಿದ್ರೆ ಮಕ್ಕಳಿಗೆ ಕಲಿಸುವಾಗ ಸಾಮಾನ್ಯವಾಗಿ ಮಕ್ಕಳಿಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಹಾಡುಗಳನ್ನು ಆರಿಸ್ಕೊಳ್ತೀರಿ? ಮಕ್ಕಳಿಗೂ ಇಷ್ಟ ಆಗ್ಬೇಕು, ನಿಮ್ಗೂ ಕೂಡ ಅದು ಇಷ್ಟ ಆಗಿರ್ಬೇಕು ಆ ರೀತಿಯಾಗಿ.
0: ಆ ರೀತಿ ಅಂದ್ರೆ ಮಕ್ಕಳಿಗೂ ಇಷ್ಟ ಆಗಿ ಅವ್ರಿಗೆ ಕೆಲವೊಂದು ಎಲ್ಲಾ ಏಜ್ ಗ್ರೂಪ್ ಮಕ್ಕಳು ನಮ್ಮ ಹತ್ರ ಬರ್ತಾರೆ ಮೇಡಮ್. ಆ ಏಜ್ ಗ್ರೂಪ್ ವೈಸ್ ನಾವು ಚಿಕ್ಕ ಮಕ್ಕಳಿಗೆ ಒಂದು ಬೇರೆ ತರದ ಸಾಂಗ್, ಚಿಕ್ಕ ಮಕ್ಕಳಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ತರ ಸಾಂಗ್ಸ್, ಅದ್ರೊಳಗೆ ಒಂದ್ ಸ್ವಲ್ಪ ದೊಡ್ಡ ಏಜ್ ಗ್ರೂಪ್ ಮಕ್ಕಳಿಗೆ ಅವ್ರಿಗೆ ಬೇರೆ ತರ ಸಾಂಗ್ಸ್ ಆ ತರ ಕಲ್ಸ್ಕೊಡ್ತೀವಿ ಮೇಡಮ್.
1: ನಿಮ್ಗೆ ಇಷ್ಟವಾದಂತ ಒಂದು ಹಾಡನ್ನ ಹಾಡಿ.
0: ದರಬೇಂದ್ರೆ ಅವ್ರದ್ದು ಒಂದು ಭಾವಗೀತೆ ಮೇಡಮ್, ಅದು ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗಿತ್ತು, ನನ್ಗೂ ತುಂಬಾ ಇಷ್ಟ. ನಮ್ ಗಿರಿ ಸರ್ ನನ್ಗೆ ಈ ಸಂಗೀತ ತರಗತಿಗಳನ್ನ ನಾನು ಸಪ್ರೇಟ್ ಆಗಿ ಈಗ ಮಾಡ್ತಿದ್ದೀನಿ ಅಂದ್ರೆ ಸರ್ ತುಂಬಾ ಸಹಾಯ ಮಾಡಿದ್ದಾರೆ.

0: ತುಂಬಾ ಚೆನ್ನಾಗಿ ಹಾಡ್ತೀರಿ.
1: ಥ್ಯಾಂಕ್ ಯು.
0: ಹಸೀನಾ, ನಿಮ್ಗೆ ಸಂಗೀತ ಏನು ರೆಡಿ ಇರುತ್ತೆ ಅವುಗಳನ್ನ ಮಾತ್ರ ಹಾಡ್ತೀರಾ, ನೀವು ಕೂಡ ಸಂಗೀತ ಸಂಯೋಜನೆ ಮಾಡಿ ಯಾವ್ದಾದ್ರು ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡ್ತೀರಾ?
1: ಅಂದ್ರೆ ನಾನು ಇನ್ನು ಕಲಿತಾ ಇದ್ದೀನಿ ಮೇಡಮ್, ಕಲಿತಾ ಒಂದೇ ಸರಿ ಅಂದ್ರೆ ಸಂಗೀತ ಸಂಯೋಜನೆ ಅಷ್ಟು ಸುಲಭವಾಗಿ ನಾವು ಹಾಡ್ದಷ್ಟು ಸುಲಭವಾಗಿಲ್ಲ ಮೇಡಮ್, ಯಾಕಂದ್ರೆ ಅದು ರೆಡಿ ಇರೋದನ್ನ ನಾವು ತುಂಬಾ ಬೇಗ ಚೆನ್ನಾಗಿ ಕಲಿತು ಹಾಡ್ಬಿಡ್ತೀವಿ, ಅದು

0: ತುಂಬಾ ಕಷ್ಟ ಇದೆ. ಅದನ್ನು ಜೊತೆ ಜೊತೆಗೆ ಕಲಿತಾ ಇದ್ದೀನಿ, ನಮ್ಮ ಗುರುಗಳ ಹತ್ರ ಮಾರ್ಗದರ್ಶನ ತಗೊಂಡು, ಗಿರಿ ಸರ್ ಹತ್ರ, ಹಾಗೆ ಅಶೋಕ್ ತುರಮರಿ ಸರ್ ಹತ್ರ, ಎಲ್ಲರ ಹತ್ರನು ಕೇಳಿ ಇನ್ನು ಅದಕ್ಕೆ ಸಂಗೀತ ಅನ್ನೋದೊಂದು ಸಮುದ್ರ ಇದ್ದ ಹಾಗೆ ಅದನ್ನ ಇನ್ನು ಕಲಿತಾನೆ ಇದ್ದೀನಿ, ಕಲಿತಾನೆ ಇರ್ತೀನಿ ಮೇಡಮ್.
1: ಇಂಥದ್ದೊಂದು ರಾಗ ನನ್ನನ್ನು ತುಂಬಾ ಕಾಡುತ್ತೆ ಅಂತ ಅನ್ನೋದಾದ್ರೆ
0: ಮಧುವಂತಿ ರಾಗ ತುಂಬಾ ಇಷ್ಟ. ಆ ರಾಗದಲ್ಲಿ ಎಷ್ಟೇ ಹಾಡುಗಳು ಬರ್ಲಿ, ಆ ರಾಗ ನಾನ್ ಕಲ್ತಿರ್ಬೇಕಾದ್ರೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಮಧುವಂತಿ ರಾಗ. ಆ ರಾಗದಲ್ಲಿ ಒಂದು ಚಲನಚಿತ್ರ ಗೀತೆ ಇದೆ ಮೇಡಮ್, ಅದು ತುಂಬಾ ಇಷ್ಟ.
1: ಯಾವ್ದು ಹಾಡಿ?

0: ಗಾಯತ್ರಿ ಮದುವೆ ಚಿತ್ರದ್ದು.
1: ಹಾ ಹೌದು ಮೇಡಮ್, ಗಾಯತ್ರಿ ಮದುವೆ ಚಿತ್ರದ್ದು. ಇದು ತುಂಬಾ ಮಧುವಂತಿ ರಾಗದಲ್ಲಿದೆ.
0: ಈಗ ಹಸೀನಾ ಅವರು ಸಂಗೀತ ಶಿಕ್ಷಕಿಯಾಗಿಯೇ ಮುಂದುವರೆದು ಸಂಗೀತ ಕ್ಷೇತ್ರದಲ್ಲಿಯೇ ಹೆಚ್ಚು ಸಾಧನೆಯನ್ನ ಮಾಡೋರಿದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ಆಯ್ಕೆ ಮಾಡ್ಕೊಳ್ಳೋರಿದ್ದೀರಾ?
1: ನನ್ಗೆ ಸಂಗೀತದಲ್ಲೇ ಇದುವರೆಗೂ ನಾನು ಆಯ್ಕೆ ಮಾಡ್ಕೊಂಡಿರೋದೇ ಸಂಗೀತವನ್ನ ಮೇಡಮ್. ನಾನು ಎಲ್ಲಾ ಕಡೆನು ಮ್ಯೂಸಿಕ್ ಟೀಚರ್ ಆಗಿನೇ ವರ್ಕ್ ಮಾಡ್ತಿರೋದು. ಅದ್ರ ಜೊತೆ ಜೊತೆಗೇನೆ ನನ್ನ ಎಜುಕೇಶನ್ ಕೂಡ ಬಿ ಎ ಮುಗ್ದಿದೆ, ಬಿ ಎಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ನನ್ನ ಆಯ್ಕೆ ಬಂದು ಸಂಗೀತಾನೇ ಮೇಡಮ್, ಅದೇ ಅದರಲ್ಲೇ ನನ್ನ ಜೀವನನ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ.
0: ಏನಾಗ್ಬೇಕು ಮುಂದೆ ಸಂಗೀತದಲ್ಲಿಯೇ ಏನೆಲ್ಲ ಸಾಧನೆಗಳನ್ನ ಮಾಡಬೇಕು, ಒಂದು ಕನಸಿರುತ್ತಲ್ವಾ, ಇಂಥದ್ದೊಂದು ತಲುಪಬೇಕು, ಅಲ್ಲಿ ಮುಟ್ಟಿದಾಗ ನಾನು ಆ ಒಂದು ಶಿಖರ ಅಂತೀವಲ್ವಾ.
1: ನನ್ಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂತ ತುಂಬಾ ಇಷ್ಟ ಇದೆ. ಅದ್ರ ಜೊತೆ ಜೊತೆಗೆ ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅಂತ ಕನಸುಗಳನ್ನು ಕಟ್ಕೊಂಡಿದ್ದೀನಿ. ಅದೇ ಕನಸುಗಳ ದಾರಿಲೇ ಹೋಗ್ತಾ ಇದ್ದೀನಿ ಕೂಡ ಮೇಡಮ್. ಅದು ತುಂಬಾ ಆಸೆ ಇದೆ ನನ್ಗೆ. ಅದ್ರ ಜೊತೆ ಜೊತೆಗೆ ಮಕ್ಕಳಿಗೂ ಕಲಿಸ್ಬೇಕು. ಈಗ ಹಳ್ಳಿಗಳಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ತುಂಬಾ ಸ್ಕೂಲ್ ಅಲ್ಲಿ ಇಲ್ಲ ಮೇಡಮ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ನಮ್ಗೆ ಮ್ಯೂಸಿಕ್ ಟೀಚರ್ಸೇ ಇದ್ದಿಲ್ಲ. ನಾನು ಇಲ್ಲಿ ದಾವಣಗೆರೆಗೆ ಬಂದಾಗ ಕಲ್ತಿದ್ದು. ಹಾಗಾಗಿ ನನ್ಗೆ ಒಂದು ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅನ್ನೋದೊಂದು.
0: ಮಕ್ಕಳು ಚಿಕ್ಕ ವಯಸ್ಸಿಂದಾನೆ ಅದರದೊಂದು ಪರಿಚಯ ಆಯ್ತು ಅಂದ್ರೆ
1: ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಇದು ಸಂಗೀತದಿಂದ ಬರೀ ಹಾಡೋದ್ರಿಂದ ಅಷ್ಟೇ ಅಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಕೂಡ ತುಂಬಾ ಮುಖ್ಯ. ಸಂಗೀತದಿಂದ ಮನಸ್ಸು ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾನಸಿಕವಾಗಿ ತುಂಬಾ ಸಂಗೀತ ಕೇಳೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗ್ತಾ ತಾಳ್ಮೆ ತುಂಬಾ ಬರುತ್ತೆ ಮೇಡಮ್. ಇದಂತೂ ಹೇಳ್ಬೋದು ತುಂಬಾ ತಾಳ್ಮೆ ಬರುತ್ತೆ.
0: ನಿಮ್ಮ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತು? ಹೌದು, ಹಸಿನ ಹೀಗಿದ್ರಲ್ವಾ, ಸಂಗೀತ ಕಲ್ತ ಮೇಲೆ ಹಿಂಗ್ ಬದ್ಲಾಗ್ಬಿಟ್ನಲ್ವಾ ನಾನು, ಆ ಹಸಿನ ಬೇರೆ, ಸಂಗೀತ ಕಲ್ತ ಮೇಲೆ ಆದಂತ ಹಸಿನ ಬೇರೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಯಾವ್ದಾದ್ರು ಆ ರೀತಿಯ ಪ್ರಭಾವಗಳು ನಿಮ್ಮ ಮೇಲೆ ನಿಮ್ಗೆ ಕಂಡಿದ್ಯಾ?
1: ಹಾ ಖಂಡಿತ ಮೇಡಮ್. ನಾನು ನನ್ನಲ್ಲೇ ನನ್ಗಾದ ಬದಲಾವಣೆಗಳು ತುಂಬಾ. ಈ ಸಂಗೀತ ಕಲಿಯೋದಕ್ಕಿಂತ ಮುಂಚೆ ತುಂಬಾ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ಇಲ್ಲಿನ ಯಾವ ರೀತಿ ಇರ್ಬೇಕು, ಎಲ್ಲೆಲ್ಲಿ ಹೋದ್ರೆ ಹೆಂಗಿರುತ್ತೆ ಅನ್ನೋದು ತುಂಬಾ ಅನುಭವ ಆಯ್ತು. ಇವಾಗ ನನ್ಗೆ ತುಂಬಾ ಧೈರ್ಯ ಬಂದಿದೆ, ಇದಂತೂ ಹೇಳಬಲ್ಲೆ ನಾನು. ತುಂಬಾ ಧೈರ್ಯವಾಗಿ ಹಾಡ್ತೀನಿ ಕೂಡ. ಅವಾಗಿನ ಹಸೀನಾಗೂ ಇವಾಗಿನ ಹಸೀನಾಗೂ ತುಂಬಾನೇ ಬದಲಾವಣೆ ಆಗಿದೆ ಮೇಡಮ್.
0: ಹಸೀನಾ, ಈ ಗಜಲ್ ಆತರ ಏನಾದ್ರೂ ನಿಮ್ಗೆ ಅಭ್ಯಾಸ ಇದೆಯಾ ಹಾಡುವಂತದ್ದು?
1: ಇದೆ ಮೇಡಮ್.
0: ಹಾಡಿ ಒಂದು.

0: ಧನ್ಯವಾದಗಳು ಹಸೀನಾ ಬೇಗಂ. ಸಾಕಷ್ಟು ನಿಮ್ಮ ಒಂದು ಸಂಗೀತದ ಜರ್ನಿ ಏನಿದೆ, ಬಹುಶಃ ನನ್ನ ಆರಂಭಿಕ ಹಂತ ಅಂತಾನೆ ಹೇಳಬಹುದು. ಇದನ್ನು ಸಾಕಷ್ಟು ಇನ್ನು ಸುದೀರ್ಘವಾದ ಪಯಣ ಇದೆ ನಿಮ್ಮ ಜೀವನದಲ್ಲಿ ಸಂಗೀತದೊಂದಿಗೆ. ಎಲ್ಲ ಆಸೆಗಳು ಈಡೇರ್ಲಿ ಅನ್ನುವಂತ ಆಶಯದೊಂದಿಗೆ ಧನ್ಯವಾದಗಳು. ನಮಸ್ತೆ. ಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
1: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
3: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836. ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್. ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.
4: ಸಿದ್ಧಿಯ ಪರ್ವತ ಏರಲು ಸೋಪಾನ.
2: ಆತ್ಮೀಯ ರೈತ ಬಾಂಧವರೇ,
5: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
2: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29 ಸಂಜೆ 7:00 ಕೃಷಿ ರಂಗ ಕಾರ್ಯಕ್ರಮದಲ್ಲಿ
5: ಸ್ವಾವಲಂಬಿ ಸಮಗ್ರ ಕೃಷಿ
2: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್,

0: ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2443414 ಹಾಗೂ 2443416 ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ, ಕೃಷಿ ಶೋಧನೆ ಸಾಧನೆ. ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇ.
2: ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಆರಂಭವಾಗಲಿದೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರುಜೋಡಣೆಯ ಚಿಕಿತ್ಸೆ. ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
1: ಪ್ರಿಯ ಕೇಳುಗರೆ, ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಖ್ಯಾತ ಎಲುಬು ಮತ್ತು ಕೀಲು ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಮೂರ್ತಿ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ಸರ್ ನಮಸ್ಕಾರ.
1: ಕೇಳಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮರುಜೋಡಣೆ ಅಂದ್ರೇನು, ಅದಕ್ಕೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆ ಇದೆ, ಜೊತೆಗೆ ಇತ್ತೀಚಿನ ಒಂದು ಅಡ್ವಾನ್ಸ್ ದಿನಮಾನಗಳಲ್ಲಿ ಅಂದ್ರೆ ನಾವು ತಾಂತ್ರಿಕ ಯುಗದಲ್ಲಿ ಬದಲಾವಣೆಯನ್ನು ನಾವು ವೈದ್ಯಕೀಯ ರಂಗದಲ್ಲಿ ಕಾಣ್ತೀವಿ. ಹಾಗಾಗಿ ಈಗ ನಾವು ಎಲುಬು ಮತ್ತು ಕೀಲಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಆಪರೇಷನ್ಗಳನ್ನು ಡಾಕ್ಟರ್ ಮಾಡೋದಕ್ಕಿಂತ ರೋಬೋಟ್ಗಳು ಕೂಡ ಮಾಡುವಂತ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ.
2: ಹೌದು ಸರ್, ಹೌದು.
1: ಆ ಒಂದು ಹಿನ್ನೆಲೆಯಲ್ಲಿ ವೈದ್ಯರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಯಾಕಂದ್ರೆ ಸಾರ್ವಜನಿಕರು ರೋಬೋಟ್ ಚಿಕಿತ್ಸೆ ಅಂದ್ರೇನು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರಂಗಿಲ್ಲ. ಹಂಗಾಗಿ ನಮ್ಮ ಆಕಾಶವಾಣಿ ಮೂಲಕ ಅವರು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಸರ್ ತಮಗೆ ಸ್ವಾಗತ. ಸರ್, ಪ್ರಾರಂಭದ ಪ್ರಶ್ನೆ, ಕೀಲು ಮರು ಜೋಡಣೆ ಅಂತ ನಾವು ಕರಿತೀವಿ, ಕೀಲು ಮರು ಜೋಡಣೆ ಅಂದ್ರೆ ಏನು ಅಂತ?
2: ಈಗ ಎಲುಬು ಮತ್ತು ಕೀಲು ವಿಭಾಗದಲ್ಲಿ ನಮ್ಮ ಎಲುಬು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಕೀಲು ಸಹ ಅಷ್ಟೇ ಇಂಪಾರ್ಟೆಂಟ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೀಲಿನ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಮೂಮೆಂಟ್ಸ್.
1: ಮೂಮೆಂಟ್
2: ಅಂದ್ರೆ ಅದು ಮೂಮೆಂಟ್ ಅಂತನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಈ ನಮ್ಮ ಇಂಪಾರ್ಟೆಂಟ್ ಕೀಲುಗಳು ಅಂತಂದ್ರೆ ಹಿಪ್ ಜಾಯಿಂಟ್ ಅಂತಂತೀವಿ, ನೀ ಜಾಯಿಂಟ್ ಅಂತಂತೀವಿ. ಇವು ಎರಡು ಇಂಪಾರ್ಟೆಂಟ್ ಜಾಯಿಂಟ್ಸ್ ಲೋವರ್ ಲಿಂಬಲ್ಲಿ, ಅಂದ್ರೆ ಕಾಲಿನಲ್ಲಿ ಅಥವಾ ಕೆಳಭಾಗದಲ್ಲಿ ನಮ್ದು ಎರಡು ನಮ್ದು ಇಂಪಾರ್ಟೆಂಟ್ ಜಾಯಿಂಟ್ಸ್ ಆಗಿ ಬರ್ತದೆ. ಒಂದು ಹಿಪ್ ಜಾಯಿಂಟ್, ಒಂದು ನೀ ಜಾಯಿಂಟ್. ಈ ಎರಡೂ ಜಾಯಿಂಟ್ಸ್ ಒಂದೊಂದು ಸತಿ ಸ್ವಲ್ಪ ಯಾವುದೋ ಕಾರಣಾಂತರದಿಂದ ಸೌಕುಳೆ ಆಗಿ ಹೋಗ್ತದೆ. ಸೌಕುಳೆ ಆಗಿ ಹೋದಾಗ ಪೇಷಂಟ್ಸ್ ಗೆ ನಡಿಬೇಕಾದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಅಥವಾ ಮೊಣಕಾಲಿನ ಸಂಧಿಯಲ್ಲಿ ಕೀಲಿನಲ್ಲಿ ತುಂಬಾ ನೋವು ಉಂಟಾಗ್ತದೆ. ಉಂಟಾದಾಗ ಅವ್ರಿಗೆ ನಡಿಲಿಕ್ಕೆ ತುಂಬಾ ನೋವು ಆಗ್ತದೆ. ನೀವು ಕೇಳಿರಬಹುದು ಎಷ್ಟೊಂದ್ಸತಿ ತಂದೆ ತಾಯಿ ಅಂದ್ರು ಅಥವಾ ಯಾರಾದ್ರೂ ವಯಸ್ಸಾದವರಿದ್ರೆ ಮೊಣಕಾಲಲ್ಲಿ ತುಂಬಾ ನೋವು ಆಗ್ತದೆ, ನಡಿಲಿಕ್ಕೆ ಆಗಲ್ಲ, ಆ ರೀತಿ ಈ ತೊಂದರೆಗಳು ಎಷ್ಟೊಂದ್ಸತಿ ಬರ್ತದೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಕೀಲು ಪೂರ್ತಿ ಸೌಕುಳೆ ಆಗಿ ಹೋಗಿದ್ದರೆ ಈಗ ಕೃತಕವಾಗಿ ಆರ್ಟಿಫಿಷಿಯಲ್ ಮರುಜೋಡಣೆ ಮಾಡಿ ರಿಪ್ಲೇಸ್ಮೆಂಟ್ ಅಂತಂತೀವಿ ಮಾಡಿದ್ರೆ ಮತ್ತೆ ನೋವು ಎಲ್ಲ ಪೂರ್ತಿ ಹೋಗಿ ಮತ್ತೆ ಪೇಷಂಟ್ಗಳು ಅಥವಾ ರೋಗಿಗಳು ನಡೆಯೋ ಆಗ್ತದೆ. ಇದಕ್ಕೆ ನಾವೇನಪ್ಪಾ ಅಂತಂದ್ರೆ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸಾ ಅಂತಂತೀವಿ ಅಥವಾ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತಂತೀವಿ. ಈ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವೀಗ ಆಲ್ರೆಡಿ ಹೇಳಿದಾಗೆ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು ಅಥವಾ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು. ಇವು ಎರಡು ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಕಾಮನ್ ಆಗಿ ನಾವು ಇವಾಗಿನ ದಿನಮಾನಗಳಲ್ಲಿ ಮಾಡ್ತೇವೆ.
1: ಸರ್, ಈಗ ಯಾವ ತರದ ರೋಗಿಗಳಿಗೆ ಈ ಕೀಲು ಮರು ಜೋಡಣೆ ಪ್ರಯೋಜನ ಆಗ್ತದೆ ಅಂತ?
2: ಇದು ಮೊಣಕಾಲಿನ ಕೀಲು ಮರು ಜೋಡಣೆ ಯೂಶುವಲಿ ವಯಸ್ಸು ಆದವರಿಗೆ, ಮೊಣಕಾಲು ಚಿಪ್ಪು ಸೌಕರ್ಯ ಅಂತವರಿಗೆ ಇದು ಏನಪ್ಪಾ ಅಂತಂದ್ರೆ ಮರು ಜೋಡಣೆ ತುಂಬಾ ಕೆಲಸ ಮಾಡ್ತದೆ.

0: ಇನ್ನೊಂದು ನೀವು ಕೇಳಿರಬಹುದು ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತ ನಾವು ಕೇಳ್ತೀವಿ, ಅಂದ್ರೆ ಈ ಸಂಧಿವಾತ ಅಂತಂತೀವಿ. ಈ ಸಂಧಿವಾತ ಇದ್ದವರಿಗೆ ಆ ಸಂಧಿವಾತದ ಎಫೆಕ್ಟ್ ಜಾಸ್ತಿ ಆಗಿ ಆಗಿ ಅದು ಪೂರ್ತಿ ಜಾಯಿಂಟ್ ಡಿಸ್ಟ್ರಕ್ಷನ್ ಆಯಿತು ಅಂತಂದ್ರೆ ಸಹ ಈ ಶಸ್ತ್ರಚಿಕಿತ್ಸೆ ತುಂಬಾ ಅನುಕೂಲವಾಗ್ತದೆ. ಮತ್ತೆ ಬೇರೆ ಸಿಚುಯೇಷನ್ಸ್ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಅರ್ಥ್ರೈಟಿಸ್ ಅಂತಂತೀವಿ, ಯಾವುದೇ ಒಂದು ಕಾರಣಾಂತರದಿಂದ ಮೊಣಕಾಲಿನ ಜಾಯಿಂಟ್ ಅಲ್ಲಿ ಇನ್ವಾಲ್ವ್ ಆಗುವಂತ ಎಲ್ಬು ಮುರಿದಿದ್ರೆ, ಅದರಿಂದ ಜಾಯಿಂಟ್ ಸರ್ಫೇಸ್ ರಫ್ ಆಗಿತ್ತಂದ್ರೆ, ಅದರಿಂದ ನೋವು ಉಂಟಾಗ್ತಿತ್ತಂದ್ರೆ, ಅದರಿಂದ ಮರುಜೋಡಣೆ ಮಾಡೋದ್ರಿಂದ ತುಂಬಾ ನೋವು ಕಡಿಮೆ ಆಗ್ತದೆ. ಇದು ಹಿಪ್ ಜಾಯಿಂಟ್ ಇರಬಹುದು, ನೀ ಜಾಯಿಂಟ್ ಇರಬಹುದು. ಸೊ ಹಿಪ್ ಜಾಯಿಂಟ್ ಅಲ್ಲಿ ಇನ್ನ ಒಂದು ಕಾಮನ್ ಕಂಡೀಷನ್ ಬರುತ್ತೆ, ಅದಕ್ಕೆ ನಾವು ಎ ವಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ ಅಂತೀವಿ. ಅಂದ್ರೆ ಫೀಮರ್ ಬೋನ್ ನ ಹೆಡ್ ಅಂತೀವಿ, ಅದೇ ತಲೆ ಭಾಗದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ಆ ರಕ್ತ ಸಂಚಾರ ಇಲ್ಲದಿದ್ದ ಕಾರಣ ಆ ಎಲುಬು ಒಂದೊಂದ್ಸತಿ ಕೊಳತು ಹೋಗ್ತದೆ, ಕೊಳತು ಹೋದಲ್ಲಿ ಅದು ನೋವು ಉಂಟಾಗ್ತದೆ. ಅಂತ ಪೇಷಂಟ್ ಗೆ ಸಹ ಈ ಮರುಜೋರಣೆ ತುಂಬಾ ಕೆಲಸ ಆಗ್ತದೆ. ಇನ್ನ ಒಂದು ಕೆಲವು ವಿಷಯ ಅಂತಂದ್ರೆ ಪೋಸ್ಟ್ ಇನ್ಫೆಕ್ಟಿವ್ ಸಿಕ್ವೆಲೆ ಅಂತಂತೀವಿ, ಯಾವುದೋ ಒಂದು ಕಾರಣಾಂತರದಿಂದ ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಆ ಇನ್ಫೆಕ್ಷನ್ ಎಲ್ಲ ಕ್ಯೂರ್ ಆದ್ಮೇಲೆ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಯ್ತಂದ್ರೆ ಅಂಥವರಿಗೆ ಸಹ ಕೀಲು ಮರುಜೋಡಣೆ ತುಂಬಾ ಅನುಕೂಲ ಆಗ್ತದೆ.
1: ಸರ್, ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಮತ್ತು ಕೀಲುಗಳಲ್ಲಿ ಇನ್ಫೆಕ್ಷನ್ ಯಾವ ಕಾರಣಕ್ಕಾಗುತ್ತೆ?
0: ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕಾರಣ ಇರುತ್ತೆ. ಒಂದು ಪಯೋಜೆನಿಕ್ ಇನ್ಫೆಕ್ಷನ್ ಅಂತಂತೀವಿ, ಅಂದ್ರೆ ಇನ್ಫೆಕ್ಟ್ ಸೋಂಕು ಇದಂತ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್.
1: ಓ, ಟಿಬಿ.
0: ಟಿಬಿ ಇವು ಎರಡೂ ತರದ್ದು ಸೋಂಕುಗಳು ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅಲ್ಲಿ ಉಂಟಾಗಬಹುದು. ಸೊ ಈ ಹಿಪ್ ಜಾಯಿಂಟ್ ಪೋಸ್ಟ್ ಟ್ಯೂಬರ್ಕ್ಯುಲಾರ್ ಕೇಸಸ್ ಅಲ್ಲಿ ಸಹ ನಾವು ಏನಪ್ಪಾ ಅಂತಂದ್ರೆ 3 ತಿಂಗಳ ಆಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಎರಡೂ ಒಟ್ಟಿಗೆ ಟ್ರೀಟ್ಮೆಂಟ್ ಸೋಂಕನ್ನು ನಿವಾರಣೆ ಮಾಡಬಹುದು. ಅದೇ ರೀತಿ ಅದೇನ್ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಗಿರುತ್ತೆ ಅದನ್ನು ನಾವು ನಿವಾರಣೆ ಮಾಡಬಹುದು.
1: ಓಕೆ ಸರ್, ಈಗ ಕೀಲು ಮರ ಜೋಡಣೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್?
0: ಕೀಲು ಮರು ಜೋಡಣೆಯಲ್ಲಿ ರುಟೀನ್ ಆಗ್ಲಿ ಎರಡು ಬರುತ್ತೆ. ಅಂದ್ರೆ ಒಂದು ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಂತೀವಿ, ಇನ್ನೊಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂತೀವಿ. ಇವಾಗ ನೀವು ಎಲ್ಲ ಕಡೆ ನೋಡಿರಬಹುದು ರೋಬೋ ಅಂತನ್ನೋದು ತುಂಬಾ ಹೊಸದಾಗಿ ಆಧುನಿಕ ತಂತ್ರಜ್ಞಾನ ಇವಾಗ ಎಲ್ಲಾ ಪ್ರದೇಶದಲ್ಲಿಯೂ ಬರ್ತಾ ಇದೆ. ಇದೇನಂದ್ರೆ ಹ್ಯೂಮನ್ ಎರರ್ಸ್ ಅನ್ನ ಕಡಿಮೆ ಮಾಡುತ್ತೆ. ರೋಬೋ ಏನ್ ಮಾಡುತ್ತೆ ಅಂತಂದ್ರೆ, ಈಗ ನಾವು ಎಷ್ಟೊಂದ್ಸತಿ ನಾವು ಎಲ್ಲಾ ಟೆಕ್ನಿಕಲಿ ಎಲ್ಲಾ ಕರೆಕ್ಟ್ ಮಾಡಿದ್ರು ಸಹಿತ ಒಂದು ಸ್ವಲ್ಪ ಎರರ್ಸ್ ಆಗತ್ತೆ. ಆ ಎರರ್ಸ್ ಅನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಈಗ ರೋಬೋಟಿಕ್ ಸರ್ಜರೀಸ್ ಅನ್ನೋದು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಈಗ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ, ಈಗ ರೋಬೋಟಿಕ್ ಕೀಲು ಮುರ ಜೋಡಣೆ ಪ್ರಯೋಜನಗಳ ಬಗ್ಗೆ ನಮ್ಗೆ ಕೇಳುಗರಿಗೆ ತಿಳಿಸ್ಬೇಕು. ಯಾಕಂದ್ರೆ ಈ ರೋಬೋಟಿಕ್ ಅದನ್ನ ಆಪರೇಷನ್ ಮಾಡುತ್ತೆ, ಯಾವುದೇ ರೀತಿಯ ತೊಂದರೆಗಳ ಆಗದ ರೀತಿಯಲ್ಲಿ ಪರ್ಫೆಕ್ಟ್ ಆಪರೇಷನ್ ಮಾಡುತ್ತೆ ಅನ್ನುವಂಥದ್ದು ಕೇಳಿದೀವಿ. ಏನ್ ಸರ್ ಹೇಳಿ ಇದ್ರ ಬಗ್ಗೆ?
0: ರೋಬೋಟಿಕ್ ಸರ್ಜರಿ ಇದಕ್ಕಿಂತ ಮುಂಚೆ ರಾಯಚೂರಿನಲ್ಲಿ ಲಭ್ಯವಿರಲಿಲ್ಲ.
1: ಹೌದು,
0: ಇವಾಗ ನಮ್ಮ ಸುರಕ್ಷಾ ಆಸ್ಪತ್ರೆಯಲ್ಲಿ ನಾವು ಹೊಸದಾಗಿ ಆಧುನಿಕ ಆಮದು ಮಾಡಿಕೊಂಡ ರೋಬೋವನ್ನು ನಾವು ರಾಯಚೂರಿಗೆ ತಂದಿದ್ದೀವಿ. ಈ ಎಲ್ಲ ಇದರ ಫೆಸಿಲಿಟೀಸ್ ನಾನು ಎಲ್ಲ ರಾಯಚೂರಿನ ಮತ್ತು ಸುತ್ತಮುತ್ತಲಿನ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ರೋಗಿಗಳು ಇದನ್ನ ಪ್ರಯೋಜನ ಮಾಡಬೇಕು ಅಂತ ನಾನು ಇದ್ರ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಇದು ರೋಬೋಟಿಕ್ ಸರ್ಜರಿ ಏನ್ ಕೆಲಸ ಮಾಡ್ತದೆ, ಇದ್ರದ್ದು ಏನ್ ಅಡ್ವಾಂಟೇಜಸ್ ಅಂತಂದ್ರೆ, ನಾವು ಇದಕ್ಕಿಂತ ಮುಂಚೆ ಏನ್ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು 20% ಆಫ್ ಪೇಷಂಟ್ಸ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ.
1: ಓಕೆ,
0: ಸೊ ಅಂದ್ರೆ ನಾವು ಆಪರೇಷನ್ ಮಾಡಿದ್ಮೇಲೂ ಸಹಿತ ಒಂದು 100 ಜನಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಒಂದ್ 20 ಜನ ಯಾವ್ದೋ ಕಾರಣದಿಂದ ನನಗೆ ಪೂರ್ತಿ ಚೆನ್ನಾಗಿ ಆಗಿಲ್ಲ ರೀ, ನಮ್ಗೆ ಇನ್ನ ಸ್ವಲ್ಪ ನೋವಿದೆ, ಇನ್ನ ಸ್ವಲ್ಪ ಚೆನ್ನಾಗಿ ಆಗಿದ್ದಿದ್ರೆ ಒಳ್ಳೇದು, ಈ ರೀತಿ ಕಂಪ್ಲೇಂಟ್ಸ್ ಮುಂಚೆ ಬರ್ತಾ ಇತ್ತು. ಸೊ ಈ ಡಿಸ್ಸಾಟಿಸ್ಫ್ಯಾಕ್ಷನ್ ರೇಟ್ 20% ಕಿಂತ ಇನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಇದು ಏನಪ್ಪಾ ಅಂತಂದ್ರೆ ರೋಬೋಟಿಕ್ ಮಾಡುತ್ತೆ, ರೋಬೋಟಿಕ್ ಸರ್ಜರಿ ಮಾಡುತ್ತೆ. ಇದರದ ಅಡ್ವಾಂಟೇಜಸ್ ಏನು, ಅದ್ ಹೇಗೆ ಮಾಡ್ತೀವಿ, ನಾವ್ ಹೇಗೆ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನೀ ಜಾಯಿಂಟ್ ಆಗ್ಲಿ ಹಿಪ್ ಜಾಯಿಂಟ್ ಆಗ್ಲಿ ಅದರದ್ದು ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಸೊ ಸಿಟಿ ಸ್ಕ್ಯಾನ್ ಮಾಡೋ ಮುಖಾಂತರ ನೋಡಿ ರೋಬೋಗೆ ಹೇಗೆ ಸರ್ಜರಿ ಮಾಡಬೇಕು ಏನ್ ಮಾಡಬೇಕು ಅದು ನಮ್ಮ ದೇಹದ ಬಗ್ಗೆ ಡೀಟೇಲ್ಸ್ ಗೊತ್ತಿರಲ್ಲ, ಅದಕ್ಕೆ ಆ ರೋಬೋಗೆ ನಾವು ಇನ್ಫಾರ್ಮೇಶನ್ ಫೀಡ್

0: ಮಾಡಬೇಕು.
1: ಓಕೆ,
0: ನಾವ್ ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಮೇಲೆ ಅದು ಕೆಲಸ
1: ಮಾಡುತ್ತೆ.
0: ಸೊ ಅದನ್ನ ಇನ್ಫಾರ್ಮೇಶನ್ ಫೀಡ್ ಮಾಡ್ಲಿಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಭಾಗದ ಸಿ ಟಿ ಸ್ಕ್ಯಾನ್ ತೆಗಿತೀವಿ. ಈಗ ಯೂಶ್ವಲಿ ನಮ್ಮ ರೋಬೋಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಸಿ ಟಿ ಸ್ಕ್ಯಾನ್ ಇಮೇಜಸ್ ನಾವು ಇಮೇಲ್ ಮುಖಾಂತರ ಅಮೆರಿಕ ಕಳಿಸ್ಕೊಡ್ತೀವಿ. ಅಮೆರಿಕದಲ್ಲಿ ಪ್ಲಾನಿಂಗ್ ಆಗತ್ತೆ, ಯಾವ ರೀತಿ ಎಷ್ಟು ಸೈಜ್ ಪ್ರೊಸೆಸಿಸ್ ಕೂಡಿಸ್ಬೇಕು, ಈ ಒಬ್ಬ ರೋಗಿಗೆ ಸೈಜ್ 1 ಸ್ಟೆಮ್ ಕುತ್ಕೊಳತ್ತ, ಸೈಜ್ 2 ಕುತ್ಕೊಳತ್ತ, ಸೈಜ್ 3 ಕುತ್ಕೊಳತ್ತ, ಯಾವ ಸೈಜ್ ಸ್ಟೆಮ್ ಕುತ್ಕೊಳತ್ತೆ, ಯಾವ ಸೈಜ್ ಪ್ರೊಸೆಸಿಸ್ ಕುತ್ಕೊಳತ್ತೆ, ಎಲ್ಲ ಆಪರೇಷನ್ ಕಿಂತ ಮುಂಚೆನೆ ಕನ್ಫರ್ಮ್ ಆಗಿ ಡಿಸೈಡ್
1: ಆಗಿಬಿಡುತ್ತೆ.
0: ಯಾಕಂತಂದ್ರೆ ನಾವು ಸಿ ಟಿ ಸ್ಕ್ಯಾನ್ ಮಾಡಿ ಆ ಸಿ ಟಿ ಸ್ಕ್ಯಾನ್ ಅಲ್ಲಿ ಅಮೆರಿಕ ಕಳಿಸೋದ್ರಿಂದ ಅಲ್ಲಿ ಸೆಗ್ಮೆಂಟೇಷನ್ ಮಾಡಿ ಪ್ರೀ ಆಪರೇಟಿವ್ ಪ್ಲಾನಿಂಗ್ ಮಾಡಿ ಅಲ್ಲಿ ಒಂದು ಫೈನಲ್ ಪ್ಲಾನ್ ಮಾಡಿಬಿಟ್ಟು ಅವ್ರು ಮತ್ತೆ ಇಮೇಲ್ ಮುಖಾಂತರ ನಮಗೆ ಕಳಿಸ್ಕೊಡ್ತಾರೆ. ಆ ಇಮೇಲ್ ಮುಖಾಂತರ ಕಳಿಸಿರೋ ಇನ್ಫಾರ್ಮೇಶನ್ ಒಂದು ಪೆನ್ ಡ್ರೈವ್ ಅಲ್ಲಿ ನಾವು ರೋಬೋಗೆ ಫೀಡ್
1: ಮಾಡ್ತೀರಿ.
0: ಒಮ್ಮೆ ಇನ್ಫಾರ್ಮೇಶನ್ ರೋಬೋಗೆ ಫೀಡ್ ಮಾಡಿದ್ಮೇಲೆ ಈಗ ರೋಬೋಗೆ ರೋಗಿ ಯಾರು, ರೋಗಿಯ ಅನಾಟಮಿ ಹೇಗಿದೆ, ಅವರಿಗೆ ಹೇಗೆ ಸರ್ಜರಿ ಮಾಡಬೇಕು ಅಂತ ಅವಾಗ ಇನ್ಫಾರ್ಮೇಶನ್ ರೋಬೋಟಿಗ್ ಗೊತ್ತಾಗುತ್ತೆ. ಆಮೇಲೆ ಏನಪ್ಪಾ ಅಂತಂದ್ರೆ, ನಾವು ಸರ್ಜನ್ ಏನ್ ಮಾಡ್ತೀವಿ, ನೀ ಜಾಯಿಂಟ್ ಅನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ರೋಬೋ ಕೈಲಿ ಕೊಡ್ತೀವಿ. ಆವಾಗ ರೋಬೋ ಏನ್ ಮಾಡುತ್ತೆ, ಎಕ್ಸಾಕ್ಟ್ ಕಟಿಂಗ್
1: ಮಾಡುತ್ತೆ.
0: ಸೊ ಕಟಿಂಗ್ ಮಾಡಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಪ್ರಿಸಿಷನ್ ಸರ್ಜರಿ ಅಂತೀವಿ. ಆಮೇಲೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ಅನಾವಶ್ಯಕತೆ ಎಕ್ಸ್ಪೋಜರ್ ಇರಲ್ಲ, ಸಾಫ್ಟ್ ಇಶ್ಯೂ ಹ್ಯಾಂಡ್ಲಿಂಗ್ ಇರಲ್ಲ. ಆದ ಕಾರಣ ಆಪರೇಷನ್ ಆದ ನಂತರ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕಿಂತನೂ ಪೇನ್ ಕಡಿಮೆ ಇರುತ್ತೆ. ಸೊ ಈಗ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ತಕ್ಷಣ ಯಾವ ರೀತಿ ಸ್ವಲ್ಪ ನೋವಿರುತ್ತೆ, ಕಂಪೇರ್ ಟು ದಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಪೇನ್ ತುಂಬಾ ಕಡಿಮೆ ಇರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ರಿಕವರಿ ಫಾಸ್ಟ್ ಆಗತ್ತೆ. ಅವರು ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ನಂತರ ಮತ್ತೆ ಬೇಗ ಗುಣಮುಖವಾಗಬಹುದು.
1: ಓಕೆ, ತುಂಬಾ ಒಳ್ಳೆ ಅಡ್ವಾಂಟೇಜಸ್ ಇದಾವೆ ಇದರಿಂದ ಅಂತ ಹೇಳ್ತಾ ಇದ್ರೆ ಸರ್. ಈಗ ಇಮೇಜ್ ಬೇಸ್ಡ್ ರೋಬೋ ಅಂತ ಕರಿತೀವಿ, ಹಂಗಂದ್ರೆ ಏನು ಸರ್?
0: ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನಾವ್ ಈ ಸತಿ ಏನ್ ಮಾಡಿದ್ವಿ, ಸಿ ಟಿ ಸ್ಕ್ಯಾನ್ ಫಸ್ಟ್ ನೇ ಮಾಡಿ ಅದನ್ನ ನಾವು ರೋಬೋಗೆ ಫೀಡ್ ಮಾಡೋದನ್ನ ಇಮೇಜ್ ಬೇಸ್ಡ್ ರೋಬೋ ಅಂತೀವಿ.
1: ಓಕೆ,
0: ಈಗ ಎಷ್ಟೊಂದ್ ಸತಿ ಅಕಸ್ಮಾತ್ ಇನ್ನೊಂದ್ ತರದ ರೋಬೋಸ್ ಈಗ ಜಗತ್ತಿನಲ್ಲಿ ಇವೆ. ಯಾವ್ದೇನಪ್ಪಾ ಅಂತಂದ್ರೆ ಸಿ ಟಿ ಸ್ಕ್ಯಾನ್ ಮೇಲೆ ಡಿಪೆಂಡೆಡ್ ಇರಲ್ಲ, ಆದರೆ ಅದು ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗೇನೆ ಅದನ್ನ ಜಾಯಿಂಟ್ ಓಪನ್ ಮಾಡಿ ಅಲ್ಲಿ ಅವಾಗಲೇ ಏನಪ್ಪಾ ಅಂತಂದ್ರೆ ಲೋಕಲ್ ಸ್ಕ್ಯಾನ್ ಮಾಡಿ ರೋಬೋ ಇನ್ಫಾರ್ಮೇಶನ್ ತಗೊಳ್ಬಹುದು. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ಪಕ್ಕ ಇಲ್ಲದೆ ಇರೋ ಕಾರಣ ಇಮೇಜ್ ಬೇಸ್ಡ್ ರೋಬೋಸ್ ಆರ್ ಡೆಫಿನೆಟ್ಲಿ ಬೆಟರ್ ದೆನ್ ಇಮೇಜ್ ಲೆಸ್ ರೋಬೋಸ್. ಇವಾಗ ನಮ್ಗೆ ಇದು ಹೇಗಿದೆ ಹೀಗಿಲ್ಲ ಅಂತ ಮುಂಚೆ ಗೊತ್ತಿಲ್ಲದಿದ್ರೆ ನಾವು ಅವಾಗಲೇ ನೋಡ್ಕೊಂಡು ಮಾಡಬೇಕಾದಾಗ ಸ್ವಲ್ಪ ಎರರ್ಸ್ ಆಗ ಚಾನ್ಸಸ್ ಇರುತ್ತೆ. ಸೊ ಇಮೇಜ್ ಬೇಸ್ಡ್ ರೋಬೋಟ್ ಅಲ್ಲಿ ಚಾನ್ಸಸ್ ಆಫ್ ಎರರ್ ತುಂಬಾ ಕಡಿಮೆ,
1: ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎಲ್ಲ ಡೀಟೇಲ್ಸ್
0: ಮುಂಚೆನೆ ನಾವು ಯಾಕಂದ್ರೆ ಸಿ ಟಿ ಸ್ಕ್ಯಾನ್ ಮಾಡಿ ಆ ಸಿ ಟಿ ಸ್ಕ್ಯಾನ್ ರೋಬೋಗೆ ಫೀಡ್ ಮಾಡಿರೋ ಕಾರಣ ಇದ್ರದ್ದು ಎರರ್ಸ್ ತುಂಬಾ ಕಡಿಮೆ.
1: ಸೊ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಹೇಗೆ ಮಾಡಲಾಗ್ತದೆ?
0: ಅದೇ ನಾನು ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಮೂರು ತರದ್ದು ರಿಪ್ಲೇಸ್ಮೆಂಟ್ ಬರುತ್ತೆ. ಒಂದು ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮತ್ತು ರೋಬೋಟಿಕ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ತೀವಿ. ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ ಹಿಪ್ ಜಾಯಿಂಟಿನ ಅಸೆಟಾಬಿಲಮ್ ಮತ್ತು ಫೀಮರ್ ಎರಡನ್ನು ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದರಲ್ಲಿ ರೋಬೋ ಬಂದ್ಬಿಟ್ಟು ಕಪ್ ಪ್ಲೇಸ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅಕಸ್ಮಾತ್ ನಮ್ದು ಕಪ್ ಪೊಸಿಷನ್ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸ್ಲೊಕೇಶನ್ ರೇಟ್ಸ್ ಇನ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಈಸ್ ಆಲ್ಮೋಸ್ಟ್ 7-8%. ಅಂಡ್ ಅದು ರಿವಿಷನ್ ರೀಸನ್ಸ್ ಗೆ ಡಿಸ್ಲೊಕೇಶನ್ ಇಸ್ ಎ ವೆರಿ ಕಾಮನ್ ರೀಸನ್. ಅಂದ್ರೆ ಅಕಸ್ಮಾತ್ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಸರಿಯಾಗಿ ಆಗದಿದ್ದರೆ ಮತ್ತೆ ಅದನ್ನ ತೆಗೆದುಬಿಟ್ಟು ಮತ್ತೊಂದ್ಸತಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೀವಿ. ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಒಂದು ಕಾರಣ ಬಂದ್ಬಿಟ್ಟು ಕಪ್ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕೂಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ರಿವಿಷನ್ ಮಾಡಬೇಕಾಗ್ತದೆ. ರೋಬೋ ಇದ್ರೆ ನಾವು ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಕೂಡಿಸಿದ್ರೆ ರಿವಿಷನ್ ರಿಪ್ಲೇಸ್ಮೆಂಟ್ ರೇಟ್ ತುಂಬಾ ಕಡಿಮೆ
1: ಆಗುತ್ತೆ.
0: ಸೊ ಒಂದೇ ಪೇಷಂಟ್ ಮೇಲೆ ಮತ್ತೊಂದ್ಸತಿ ಸರ್ಜರಿ ಮಾಡೋ ಚಾನ್ಸಸ್ ಕಡಿಮೆ ಇರ್ತದೆ. ಇದು ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ. ನೀ ರಿಪ್ಲೇಸ್ಮೆಂಟ್ ಅಲ್ಲಿನೂ ಸಹ ಅಷ್ಟೇ, ತುಂಬಾ ಸಿವಿಯರ್ ವ್ಯಾರಸ್ ಡಿಫಾರ್ಮಿಟಿ ಇದ್ದಾಗ ಅಥವಾ ಎಕ್ಸ್ಟ್ರಾ

0: ಆರ್ಟಿಕ್ಯುಲರ್ ಡಿಫಾರ್ಮಿಟೀಸ್ ಇದ್ದಾಗ ಅಥವಾ ಆಲ್ರೆಡಿ ಮೊಣಕಾಲಿನಲ್ಲಿ ಅಥವಾ ಫೀಮರ್ದಲ್ಲಿ ಇಂಪ್ಲಾಂಟ್ಸ್ ಇದ್ದರೆ ಇದೆಲ್ಲ ಸಿಚುವೇಶನ್ನಲ್ಲಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋಕ್ಕೇನೆ ಬರಲ್ಲ. ಅವಾಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದೇ ಕಾರಣ, ಅಂಡ್ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ.
1: ಸರ್, ಈಗ ಈ ರೋಬೋಟಿಕ್ ಸರ್ಜರಿಯನ್ನು ವಯಸ್ಸಾದವರಿಗೆ, ಅಂದ್ರೆ ತುಂಬಾ ವಯಸ್ಸಾದವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಬಹುದಾ ಅಂತ?
0: ಹೌದು, ಇದು ಯೂಶುವಲಿ ಮೊಣಕಾಲಿನ ನೋವು ಕಡಿಮೆ ವಯಸ್ಸಾದವರಿಗೆ ಇರೋದೇ ಇಲ್ಲ. ಇದು
1: ವಯಸ್ಸಾದ
0: ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು, ಸಣ್ಣ ವಯಸ್ಸಿನವ್ರಿಗೆ ಯಾರಿಗೂ ಮೊಣಕಾಲು ನೋವು ಇರಲ್ಲ. ಹೇಳ್ತಾರಲ್ಲ, ಏನಪ್ಪ ಇಷ್ಟಿಷ್ಟು ವಯಸ್ಸಲ್ಲಿ ಮೊಣಕಾಲು ನೋವು ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ಯೂಶುವಲಿ ಮೊಣಕಾಲು ನೋವು ಬರೋದು ವಯಸ್ಸಾದ್ಮೇಲೆನೆ,
1: 50 ನಂತರ.
0: ಆ 50 ನಂತರನೇ ಬರುತ್ತೆ. ಸೊ ಯೂಶುವಲಿ ನಾವು 60 ಇಯರ್ಸ್ 50+ ಇಯರ್ಸ್ ಗೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಬಟ್ ಐಡಿಯಲ್ ಏಜ್ ಅಂತ ಅನ್ನೋದು 60. ಬಟ್ ನಾವೇನಪ್ಪ ಅಂದ್ರೆ 76 ಇಯರ್ಸ್ ಪೇಷಂಟ್ ಗೆ ಸಹ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದೀವಿ. ಆಮೇಲೆ ಎಷ್ಟೊಂದು ಜನ 80 ವಯಸ್ಸು ಆದವರ್ಗೂ ಕೂಡ, ಈಗ ನೋಡ್ರಿ ಯಾರ ಆಯಸ್ಸು ಎಷ್ಟು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಈಗ ಅವ್ರು 90 ವರ್ಷ ಇರಬಹುದು ಅಥವಾ 75 ವರ್ಷ ಇರಬಹುದು, 80 ವರ್ಷ ಇರಬಹುದು. ಸೊ ಅವ್ರು ಇದ್ದಷ್ಟು ವರ್ಷ ಅವರಿಗೆ ನೋವು ಇಲ್ಲಾರ್ದಂಗ ನಾವೇನಪ್ಪ ಅಂತಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಖಾಂತರ ಮಾಡಬಹುದು. ಅವ್ರದ್ದು ಪ್ರೀ ಆಪರೇಟಿವ್ ಇವ್ಯಾಲ್ಯೇಷನ್ ಮಾಡಿಬಿಟ್ಟು ಹಾರ್ಟ್ ಸ್ಟೇಟಸ್, ಕಿಡ್ನಿ ಸ್ಟೇಟಸ್, ಬೇರೆ ಎಲ್ಲ ಜನರಲ್ ಕಂಡೀಷನ್ ಚೆನ್ನಾಗಿತ್ತಂತಂದ್ರೆ ವಯಸ್ಸಾದವರಿಗೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬಹುದು.
1: ಸರ್, ಈಗ ಆಪರೇಷನ್ ಮಾಡಿಕೊಂಡ ನಂತರ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಪೇಷಂಟ್ಗಳು?
0: ಇವಾಗ ಈಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗ್ಲಿ ಅಥವಾ ನಾವು ಚಿಕಿತ್ಸೆ ಮಾಡಿಕೊಂಡ ನಂತರ ಕೆಲವೊಂದು ಪ್ರಿಕಾಷನ್ಸ್ ಅಂತ ಮುನ್ನೆಚ್ಚರಿಕೆಗಳನ್ನ ನಾವು ನೋಡ್ಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತಂದ್ರೆ ಆದಷ್ಟು ಕೆಳಗಡೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಚೇರ್ ಮೇಲೆ, ಕಟ್ಟೆ ಮೇಲೆ, ಸ್ವಲ್ಪ ಹೈಟ್ ಮೇಲೆ ನಾವು ಕೂತ್ಕೊಳ್ಬೇಕಾಗ್ತದೆ. ಅದೇ ರೀತಿ ಸ್ವಲ್ಪ ಟಾಯ್ಲೆಟಿಂಗ್ ಅಲ್ಲಿ ಇಂಡಿಯನ್ ಕಿಂತನೂ ಸ್ವಲ್ಪ ವೆಸ್ಟರ್ನ್ ಟೈಪ್ ಕಮೋಡ್ಸ್ ಬೇಕಾಗಬಹುದು. ಸೊ ಈ ರೀತಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ನಾವು ಹೇಳ್ತೀವಿ, ಅದು ಮಾಡಿಕೊಂಡ್ರೆ ನಮಗೆ ಲೈಫ್ ಆಫ್ ದ ಪ್ರೋಸ್ಥೆಸಿಸ್ ಅಥವಾ ಜಾಯಿಂಟ್ ತುಂಬಾ ವರ್ಷ ಬರುತ್ತೆ.
1: ಸರ್, ಈಗ ರೋಬೋಟಿಕ್ ಟ್ರೀಟ್ಮೆಂಟ್ ಅಥವಾ ರೋಬೋಟಿಕ್ ಆಪರೇಷನ್ ಅಂತಂದಾಗ ಎಲ್ಲರಿಗೂ ತುಂಬಾ ಖರ್ಚಾಗುತ್ತಪ್ಪ, ತುಂಬಾ ನಾವೆಲ್ಲಿ ಮಾಡ್ಕೊಳಕಾಗತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಹಾಗಾಗಿ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗೆ ಖರ್ಚು ವೆಚ್ಚದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್.
0: ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಈ ರೋಬೋಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ನಾವು ಸುರಕ್ಷಾ ಆಸ್ಪತ್ರೆಯನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ರೋಬೋಗೆ ಏನು ನಾವು ಖರ್ಚು ಆಗಿದೆ, ನಮ್ಮ ರೋಬೋ ಬಂದ್ಬಿಟ್ಟು ಇಂಪೋರ್ಟೆಡ್ ರೋಬೋ, ಇದಕ್ಕೆ ತುಂಬಾ ಖರ್ಚು ಜಾಸ್ತಿ, ತುಂಬಾ ಜಾಸ್ತಿ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 5 ಕೋಟಿ ಅಷ್ಟು ನಮ್ಗೇನಪ್ಪ ಅಂತಂದ್ರೆ ಈ ರೋಬೋದ ಕಾಸ್ಟ್ ಆಗಿದೆ. ಬಟ್ ಈ ಕಾಸ್ಟ್ ಅನ್ನ ನಾವು ಪೇಷಂಟ್ ಗೆ ಹಾಕ್ತಾ ಇಲ್ಲ. ಸೊ ಇದೆಲ್ಲಾ ಕಾಸ್ಟ್ ಆಫ್ ದಿ ರೋಬೋ ಸುರಕ್ಷಾ ಆಸ್ಪತ್ರೆ ಅಬ್ಸರ್ವ್ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ದ ರೋಬೋನ್ನ ನಾವು ಪೇಷಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕಂಪೇರ್ ಟು ಅದರ್ ಸೆಂಟರ್ಸ್, ನಮ್ಮ ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಚೀಪ್ ಆಗುತ್ತೆ. ಇದೇ ಶಸ್ತ್ರಚಿಕಿತ್ಸೆ ನೀವು ಕೇಳಿರಬಹುದು, ಹೈದರಾಬಾದ್ ಬೆಂಗಳೂರಲ್ಲಿ 1 ಕಾಲಿಗೆ 4 ಲಕ್ಷ ರೂಪಾಯಿ ಆಗ್ತಾ ಇದೆ. ಆ ಶಸ್ತ್ರಚಿಕಿತ್ಸೆ, ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಾವು ನಮ್ಮ ಆಸ್ಪತ್ರೆಯಲ್ಲಿ 1 ಕಾಲಿಗೆ 2.5 ಲಕ್ಷದಲ್ಲಿ ಮಾಡಿಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಂಪೋರ್ಟೆಡ್ ಪ್ರೋಸೆಸಿಸ್ ಹಾಕಿ ರೋಬೋಟಿಕ್ ಮಾಡಿ ಅರೌಂಡ್ 2.5 ಲ್ಯಾಕ್ಸ್ ಗೆ ನಾವು ಮಾಡ್ತಾ ಇದೀವಿ.
1: ತುಂಬಾ ಅರ್ಧ ಖರ್ಚಲ್ಲಿ.
0: ಅಂದ್ರೆ ಈ ಹೈದರಾಬಾದ್ ಬೆಂಗಳೂರಿಗೆ ಹೋಗೋದನ್ನ ನಮ್ಮ ಪೇಷಂಟ್ಸ್ ತುಂಬಾ ಸತಿ ಹೈದರಾಬಾದ್ ಬೆಂಗಳೂರಿಗೆ ಹೋಗಿ ಅದು ಕಾಸ್ಟ್ ಬಿಟ್ಟು ಪ್ಲಸ್ ಹೋಗೋದು ಬರೋದು ಖರ್ಚು, ಫಾಲೋ ಅಪ್ ಖರ್ಚು, ಆ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲಾ ಬೆನಿಫಿಟ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೀವಿ.
1: ಸರಿ, ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಜನಗಳಿಗೆ ಆಸಕ್ತಿ ಇರ್ತದೆ ಮಾಡಿಸ್ಕೊಳ್ಬೇಕಂತ ಬಡವರು ಇರ್ತಾರೆ. ಆ ಬಡವರಿಗೆ ಸರ್ಕಾರದ ಯೋಜನೆಗಳು ಏನಾದರೂ ನಿಮ್ಮ ಆಸ್ಪತ್ರೆಯಲ್ಲಿ ಬಳಸಿಕೊಂಡು ಆಪರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆಯಾ?
0: ಹೌದು, ನೀವು ಕೇಳಿದಾಗೆ ತುಂಬಾ ಜನಕ್ಕೆ ಇಷ್ಟು ಖರ್ಚು ಏನಪ್ಪ ಅಂತಂದ್ರೆ ಮಾಡಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ.
1: ಹೌದು,
0: ಈಗ ಆದ ಕಾರಣದ ಸಲುವಾಗಿನೇ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ಯೋಜನೆಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಾರದ ಯೋಜನೆ ಬಂದ್ಬಿಟ್ಟು ಯಶಸ್ವಿನಿ ಸ್ಕೀಮ್. ಈ ಯಶಸ್ವಿನಿ ಸ್ಕೀಮ್ ಸರ್ಕಾರದ ಯೋಜನೆ, ಯಾವುದೇ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಅವರು ಮೆಂಬರ್ ಆದರೆ ಯಶಸ್ವಿನಿ ಸ್ಕೀಮ್ ಇಂದ ಆಲ್ಮೋಸ್ಟ್ 1 ಲಕ್ಷವರೆಗೂ ಏನಪ್ಪಾ ಅಂದ್ರೆ ರಿಯಾಯಿತಿ ಸಿಗತ್ತೆ.

0: ಸೊ ಇದು ಯಶಸ್ವಿನಿ ಸ್ಕೀಮ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ಲ್ಯಾಕ್ ವರ್ಗೂ ಆಗುತ್ತೆ. ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯಿಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ರಿಎಂಬರ್ಸ್ಮೆಂಟ್ ಆಗುತ್ತೆ. ಇವಾಗ
1: ಕೇಂದ್ರ ಮತ್ತು ರಾಜ್ಯ ಸರ್ಕಾರ
0: ಆಲ್ರೆಡಿ ರಿಕಗ್ನೈಸ್ಡ್ ಇದೆ, ಕೇಂದ್ರ ಸರ್ಕಾರಕ್ಕೂ ನಾವು ಅಪ್ಲೈ ಮಾಡಿದೀವಿ. ಸೊ ಯಾವುದೇ ಕೇಂದ್ರ ಸರ್ಕಾರದ ಎಂಪ್ಲಾಯಿ ಇತ್ತಂತಂದ್ರೆ ನಾವು ರಿಎಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದೀವಿ. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ರೈಲ್ವೆಗೇನು ನಾವೇನಪ್ಪ ಅಂತಂದ್ರೆ ರಿಎಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡಿದೀವಿ. ಆಮೇಲೆ ಎಲ್ಲಾ ಇನ್ಶೂರೆನ್ಸ್ ಸ್ಕೀಮ್ ಕ್ಯಾಶ್ಲೆಸ್ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಆಗುತ್ತೆ. ಆಯುಷ್ಮಾನ್ ಭಾರತ್ ಅನ್ನು ಅಪ್ಲೈ ಮಾಡಿದೀವಿ, ಅದು ಪ್ರೋಸೆಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ಕೀಮ್ಸ್ ನಮ್ಮ ಆಸ್ಪತ್ರೆಯಲ್ಲಿ ರಿಕಗ್ನೈಸ್ ಆಗ್ಬಿಟ್ರೆ ನಾವು ಎಲ್ಲ ಪೇಷಂಟ್ ಗೆ ನಾವು ಸ್ಕೀಮ್ ಅಲ್ಲಿ ನಾವು ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟ?
0: ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಭಯ ಇದೆ.
1: ಭಯ ಇದೆ.
0: ಇದಾದ್ಮೇಲೆ ಎಷ್ಟೊಂದ್ ಜನ ಒಂದು ಮಿಥ್ಯ ಅಂತೀವಿ, ಎಷ್ಟೊಂದ್ ಜನ ಏನಂತೀರಿ ಆಪರೇಷನ್ ಮಾಡ್ಕೊಂಡ ಮೇಲೆ ನಡೆಯಕ್ಕೆ ಬರಲ್ಲ, ಮೊದ್ಲಕ್ಕಿಂತ ಪೂರ್ತಿ ಹಾಳಾಗ್ಬಿಡ್ತಾರೆ, ಪೂರ್ತಿ ಮೆತ್ತಗಾಗ್ಬಿಡ್ತಾರೆ, ಹಾಗಾಗ್ಬಿಡತ್ತೆ ಹೀಗಾಗ್ಬಿಡತ್ತೆ ಅಂತ ತುಂಬಾ ಭಯ ಇದೆ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ.

0: ಸಂದೇಶ ಕೊಡ್ಲಿಕ್ಕೆ ಇಷ್ಟ.
1: ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಭಯ ಇದೆ. ಇದಾದ್ಮೇಲೆ ಎಷ್ಟೊಂದ್ ಜನ ಒಂದು ಮಿಥ್ಯ ಅಂತೀವಿ, ಎಷ್ಟೊಂದ್ ಜನ ಏನ್ ಹೇಳ್ತೀರಿ, ಏ ಆಪರೇಷನ್ ಮಾಡ್ಕೊಂಡ್ಮೇಲೆ ನಡಿಯಕ್ಕೆ ಬರಲ್ಲ, ಮೊದ್ಲಕ್ಕಿಂತ ಪೂರ್ತಿ ಹಾಳಾಗ್ಬಿಡ್ತಾರೆ, ಪೂರ್ತಿ ಮೆತ್ತಗಾಗ್ಬಿಡ್ತಾರೆ, ಹಾಗಾಗ್ಬಿಡತ್ತೆ ಹೀಗಾಗ್ಬಿಡತ್ತೆ ಅಂತ ತುಂಬಾ ಭಯ ಇದೆ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಎ ಸೇಫ್ ಅಂಡ್ ವೆಲ್ ಡಾಕ್ಯುಮೆಂಟೆಡ್ ಅಡ್ವಾನ್ಸ್ಡ್ ಸರ್ಜರಿ ಅಂಡ್ ಇಟ್ ಈಸ್ ಎ ಟೈಮ್ ಟೆಸ್ಟೆಡ್ ಅಂಡ್ ವೆಲ್ ಅಪ್ರೂವ್ಡ್ ಸರ್ಜರಿ. ಸೊ ಹಾಗಾಗಿ ನಾನು ಎಲ್ಲ ರೋಗಿಗಳಿಗೆ ಮೊಣಕಾಲು ನೋವು ಮತ್ತು ಸೊಂಟ ನೋವು ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ಟು ಒಂದ್ಸತಿ ಭೇಟಿ ಕೊಟ್ಟರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಾವು ಅದಕ್ಕೆ ಅವರವರಿಗೆ ಅನುಕೂಲವಾಗಿ ನಾವು ಏನಪ್ಪಾ ಅಂತಂದ್ರೆ ಸಜೆಷನ್ಸ್ ಕೊಟ್ಟು ಯಾವ ರೀತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ತಿಳಿಸಿಕೊಟ್ಟು ನಾವೇನಪ್ಪಾ ಅಂತಂದ್ರೆ ಚೆನ್ನಾಗಿ ಸರ್ಜರಿ ಮಾಡಿ ಕೊಡಬಹುದು.
0: ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್ ನಮ್ಮ ಆಕಾಶವಾಣಿಗೆ ಬಂದು. ಇದುವರೆಗೆ ನಮ್ಮ ಆಕಾಶವಾಣಿಯಲ್ಲಿ ಕೀಲು ಮರ ಜೋಡಣೆ ಹೇಗೆ ಮಾಡ್ತಾರೆ, ಅದರ ಪ್ರಯೋಜನಗಳೇನು, ಮತ್ತು ಜೊತೆಗೆ ರೋಬೋಟಿಕ್ ಆಪರೇಷನ್ ಈಗ ರಾಯಚೂರಲ್ಲಿ ಬಂದಿದೆ ಸುರಕ್ಷಾ ಆಸ್ಪತ್ರೆಯಲ್ಲಿ, ಅದರ ಒಂದು ಉಪಯೋಗವನ್ನು ಸಾರ್ವಜನಿಕರು ಪಡ್ಕೋಬಹುದು, ತುಂಬಾ ಕಡಿಮೆ ವೆಚ್ಚದಲ್ಲೇ ಒಳ್ಳೆ ಒಂದು ಚಿಕಿತ್ಸೆ ಪಡ್ಕೋಬಹುದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿ ಬಂದು ತಮ್ಮ ಅನಿಸಿಕೆ ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರುಜೋಡಣೆಯ ಚಿಕಿತ್ಸೆ ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನು ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

0: ಯಾರಾದ್ರು ಸಿಗ್ಲಿಯಪ್ಪ ಅಂತ ಕಾಯ್ತಿದ್ದೆ. ಲೈಬ್ರರಿಯಿಂದ ಪುಸ್ತಕನೂ ತರಲಿಲ್ಲ, ಏನಾದ್ರೂ ಓದ್ತಾ ಕೂರು ಅಂತ ಹೇಳಿದ್ರೆ.
1: ಈಗ ನೋಡು, ಒಂದು ಒಳ್ಳೆ ವಿಚಾರ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಉಳಿತಾಯ ಮಾಡ್ಬೇಕು. ನೋಡು, ಉಳಿತಾಯದ ವಿಚಾರಕ್ಕೆ ಬಂದಾಗ ಹಣದ ಉಳಿತಾಯ,
0: ಹಣದ ಉಳಿತಾಯ.
1: ದೇಹದಲ್ಲಿ ಶಕ್ತಿ ಇರುವಾಗ ನಾವು ದುಡಿತೀವಿ, ಆ ದುಡಿದಿದ್ದನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಇಳಿ ವಯಸ್ಸಿನಲ್ಲಿ ವಯಸ್ಸಾದ್ಮೇಲೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದ್ರೂ ನಾವು ಉಳಿತಾಯ ಮಾಡಬೇಕು
0: ಮುಂದಿನ ದಿನಗಳಿಗೆ ಅಂತ.
1: ಮುಂದಿನ ದಿನಗಳಿಗೆ ವಯಸ್ಸಾದಂತ ಸಂದರ್ಭದಲ್ಲಿ ವೃದ್ಧಾಪ್ಯ ಅಂತಾರಲ್ಲ, ಅದಕ್ಕೋಸ್ಕರ
0: ಈ ಮಹಿಳೆಯರಲ್ಲೆಲ್ಲ ಜೀರಿಗೆ ಡಬ್ಬ ಸಾಸಿವೆ ಡಬ್ಬದಲ್ಲೆಲ್ಲ ದುಡ್ಡು ಇಡ್ತಾರಲ್ಲ, ಹಾಗೆ ಇಟ್ರು ಆಗ್ತದ ಅಂತ.
1: ಅದು ಒಂಥರ ಇದ್ದೇ ಇತ್ತದು, ಮೊದ್ಲಿಂದ ಆ ಒಂದು ಪದ್ಧತಿ ಇದ್ದೇ ಇದೆ,
0: ಉಳಿತಾಯ ಪ್ರವೃತ್ತಿ ಎಲ್ಲರಲ್ಲೂ ಇದೆ.
1: ಹೌದೌದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಹಣವನ್ನು ಮನೆಯಲ್ಲಿ ಇಟ್ಟಾಗ ಈ ಕಳ್ಳಕಾಕರ ಭಯ ಆಗ್ಬಹುದು. ಅದಕ್ಕೋಸ್ಕರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಬಂದಿದೆ. ಈ ಬ್ಯಾಂಕುಗಳು ಪ್ರಾರಂಭವಾಗಿದ್ದೇ ಈ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ.
0: ಆದ್ರೆ ಕೆಲವರು ಬ್ಯಾಂಕಿಗೆ ದುಡ್ಡು ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವು ದುಡ್ಡು ಕಟ್ಟಬೇಕು, ಪಾಸ್ಬುಕ್ ತಗೊಳೋದ್ರು ಪುನಃ ದುಡ್ಡು ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ, ವರ್ಷಕ್ಕೆ ಇಷ್ಟು ಮಿನಿಮಮ್ ಅಂತೆಲ್ಲ ಇರ್ತದೆ ಅಂತ.
1: ಅದೆಲ್ಲ ಇದೇ ಇರುತ್ತೆ. ಮತ್ತೆ ಕೆಲವರಿಗೆ ನಾವು ಬ್ಯಾಂಕ್ ಅಲ್ಲಿ ಹಣ ಇಟ್ಟ ತಕ್ಷಣ ತೆರಿಗೆ ಕಟ್ಟಬೇಕಾಗತ್ತೆ, ಇವೆಲ್ಲ ತಪ್ಪು ಕಲ್ಪನೆಗಳಿರ್ತವೆ. ಆದ್ರಿಂದ ಅವರು ಬ್ಯಾಂಕ್ ಖಾತೆಯನ್ನೇ ತೆಗೆದಿರಲ್ಲ. ಯಾರಿಗೆ ಬ್ಯಾಂಕ್ ಖಾತೆ ಇರೋದಿಲ್ಲ, ಮತ್ತೆ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಇರಲ್ಲ, ಅಂತವ್ರಿಗೋಸ್ಕರನೇ ಸರ್ಕಾರ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದೆ. ಇದು ಹೊಸ ಯೋಜನೆಯನ್ನೆಲ್ಲ ಬಹಳ ವರ್ಷ ಆಯ್ತು, ಈಗ 10 ವರ್ಷ ಆಗ್ತಾ ಬಂತು.
0: ಯಾವ ಯೋಜನೆ ಬಗ್ಗೆ ಮಾತಾಡ್ತಿದ್ದೀರಿ?
1: ಇದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂತ.
0: ಜನ್ಧನ್ 2014ರಲ್ಲಿ ಏನೋ ಬಂತ.
1: 10 ವರ್ಷದ ಮೇಲೆ ಆಗಿದೆ. ಈಗ ಆರ್ಥಿಕ ಸೇರ್ಪಡೆ ಅಂತ ನಾವು ಒಂದು ವಿಷಯ ಕೇಳ್ತಾ ಇರ್ತೀವಿ, ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಂಕ್ ಖಾತೆಯನ್ನ, ಬ್ಯಾಂಕ್ ಉಳಿತಾಯ ಖಾತೆಯನ್ನ ಹೊಂದಿರಬೇಕು, ಮೂಲಭೂತವಾದಂತಹ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಅದರಿಂದ ಅವರು ಉಳಿತಾಯವನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಸರ್ಕಾರದ ಉದ್ದೇಶ.
0: ಮತ್ತೆ ಸರ್ಕಾರದ ಹಲವು ಯೋಜನೆಗಳನ್ನ ಈಗ ಖಾತೆಗೆ ಹಣ ಎಲ್ಲ ಬರೋದಾಗಿರ್ಬೋದು.
1: ಹೌದೌದು. ಈಗೇನಾಯ್ತು, ಮೊದ್ಲೆಲ್ಲ ಬೇರೆ ರೀತಿಯಲ್ಲಿ ಬರೋದು, ಈಗ ಮನಿ ಆರ್ಡರ್ ಅಂತೀವಲ್ಲ, ಆ ರೀತಿ ಎಲ್ಲಾನು ನೇರವಾಗಿ ನಗದು ತಂದು ಕೊಡೋರು ನಮ್ಮ ಅಂಚೆ ಕಚೇರಿ. ಈಗೇನಾಗಿದೆ, ಅದರಲ್ಲಿ ಸೋರಿಕೆ ಉಂಟಾಗಬಹುದು ಅನ್ನೋದು ಒಂದು ಶಂಕೆ ಆಯ್ತು. ಜೊತೆಗೆ ಆ ರೀತಿ ನಗದನ್ನ ನೇರವಾಗಿ ಕೊಡೋದಕ್ಕೆ ಸರ್ಕಾರಕ್ಕೆ ಖರ್ಚುನು ಕೂಡ ಬರುತ್ತೆ, ಆದ್ರೆ ಅದು ಸರಿಯಾಗಿ ಗೊತ್ತಾದಂತ ಫಲಾನುಭವಿಯನ್ನೇ ತಲುಪಬೇಕು ಅಂತಂದ್ರೆ ನೇರ ನಗದು ವರ್ಗಾವಣೆನೇ ಬಹಳ ಮುಖ್ಯ ಅಂತ ಸರ್ಕಾರಕ್ಕೆ ಮನಸ್ಸಿಗೆ ಬಂತು. ಇದಕ್ಕೋಸ್ಕರನೇ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ, ಯಾರಿಗೆ ಈ ಬ್ಯಾಂಕ್ ಉಳಿತಾಯ ಖಾತೆಗಳಿಲ್ಲ ಅಂತವರು ಉಳಿತಾಯ ಖಾತೆಯನ್ನ ಹೊಂದೋದಕ್ಕೆ ಇದು ಮುಖ್ಯವಾದಂತ ಯೋಜನೆ ಆಯ್ತು.
0: ನಮ್ಮ ಹಳ್ಳಿಯಲ್ಲಂತೂ ಸುಮಾರು ಜನ ಈಗ ಈ ಜನ್ಧನ್ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ, ಯಾಕೆಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಈ ರೈತರಿಗೆಲ್ಲ ಸಿಗ್ತದೆ ನೋಡಿ, ಒಟ್ಟಿಗೆ ಹಣ ಬರ್ತದೆ.
1: ನಿಜ ನಿಜ. ಅದು 4 ತಿಂಗಳಿಗೆ ಒಂದ್ಸರಿ 2,000 ರೂಪಾಯಿ ಬರ್ತಾ ಇರುತ್ತೆ, ಅದಕ್ಕೆಲ್ಲೂ ಅನುಕೂಲ ಆಗುತ್ತೆ. ಮತ್ತೆ ಅದಕ್ಕೆ ಬ್ಯಾಂಕ್ ಖಾತೆ ಇರಲೇಬೇಕು. ಆದ್ರಿಂದ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯನ್ನ ಪ್ರಾರಂಭ ಮಾಡಿ ಯಾರ್ಯಾರಿಗೆ ಈ ಉಳಿತಾಯ ಖಾತೆಗಳಿಲ್ಲ ಅಂತವ್ರನ್ನ ಈ ಯೋಜನೆ ಅಡಿಯಲ್ಲಿ ತಂದು ಅವರಿಗೆಲ್ಲ ಒಂದು ಉಳಿತಾಯ ಖಾತೆಯನ್ನ ತೆರೆಯೋದಕ್ಕೆ ಅನುಕೂಲವನ್ನ ಸರ್ಕಾರ ಮಾಡಿಕೊಡ್ತು. ಇದರಲ್ಲಿ ಹಲವಾರು ವೈಶಿಷ್ಟ್ಯಗಳಿದಾವೆ ಸಂತೋಷಣ. ಮೊದಲಿಗೆ ಏನು ಅಂತಂದ್ರೆ, ಇಂತಿಷ್ಟು ಹಣ ಇಡಲೇಬೇಕು ಅಂತ ಒಂದು ಕಟ್ಟಳೆ ಇತ್ತು ಈ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ. ಆದ್ರೆ ಇದರಲ್ಲಿ ಆ ಒಂದು ಕಟ್ಟಳೆ ಇಲ್ವೇ ಇಲ್ಲ. ಕನಿಷ್ಠ ಇಷ್ಟು ಹಣವನ್ನ ಇಟ್ಟರು ಮಾತ್ರ ಬ್ಯಾಂಕ್ ಖಾತೆಯನ್ನು ತೆಗಿಬಹುದು ಅಂತ ಒಂದು ಇತ್ತಲ್ಲ, ಅದು ಇದು ಈ ಯೋಜನೆ ಅಡಿಯಲ್ಲಿ ಅನ್ವಯ ಆಗಲ್ಲ. ಜೊತೆಗೆ ಅವ್ರಿಗೆ ಒಂದು ಡೆಬಿಟ್ ಕಾರ್ಡ್ ಅಂತಾನು ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ಅದು ಅದರಲ್ಲಿ ಅವರು ಈ ಎಟಿಎಂಗಳು ಅಂತಾರಲ್ಲ ಹಣವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ, ಅದಕ್ಕೂ ಕೂಡ ಅದನ್ನ ಬಳಕೆ ಮಾಡಬಹುದು. ಜೊತೆಗೆ ಇದಕ್ಕೆ ಅಪಘಾತ ವಿಮೆ ಕೂಡ ಇದೆ. ಅಪಘಾತ ವಿಮೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ, ಸುಮಾರು 2 ಲಕ್ಷ ರೂಪಾಯಿ ಅವ್ರಿಗೂ. ಅದು ಒಂದು ಅನುಕೂಲ. ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಯಾರು ಮೂಲಭೂತ ಉಳಿತಾಯ ಖಾತೆ ಅಂತಾರೆ ಇದನ್ನ, ಅದನ್ನ ಅವರು ತೆರೆದು ಆರ್ಥಿಕ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಿದ್ರೆ, ಅಂದ್ರೆ ಅದಕ್ಕೆ ಹಣ ಹಾಕೋದು ತೆಗೆಯೋದು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇರೋಂಥವ್ರಿಗೆ ಸುಮಾರು 10,000 ರೂಪಾಯಿವರೆಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲದಿದ್ರು ಹಣವನ್ನ ತೆಗೆದುಕೊಳ್ಳುವಂತ ಒಂದು ಅವಕಾಶವನ್ನು ಕೂಡ ಕೊಡ್ತಾರಂತ. ಆದ್ರಿಂದ ಇದು ಬಹಳ ಒಳ್ಳೇದಲ್ವಾ?
0: ದಿನ ವಸ್ತುಗಳನ್ನ ಖರೀದಿಸಿ, ಈಗ ತರಕಾರಿ ಖರೀದಿಸಿ ಅದನ್ನ ಮಾರುವವರು ತುಂಬಾ ಅನುಕೂಲ ಆಗ್ಬಹುದು ಇದು.
1: ಹೌದು. ಇದಕ್ಕೆ ಈ ಜನ್ಧನ್ ಖಾತೆಯನ್ನ ತೆಗೆಯೋದಕ್ಕೆ ಅಂಥ ದಾಖಲಾತಿಗಳೇನು ಬೇಕಾಗಲ್ಲ. ಪ್ರತಿಯೊಬ್ಬರ ಹತ್ರನೂ ಈಗ ಆಧಾರ್ ಕಾರ್ಡ್ ಇದೆ. ಆಧಾರ್ ಸಂಖ್ಯೆ ಇದ್ರೂ ಸಾಕು, ಅಥವಾ ಆಧಾರ್ ಪ್ರತಿ ಇರುತ್ತಲ್ಲ ಅದಿದ್ರೆ ಸಾಕು ಈ ಖಾತೆಯನ್ನ ತೆಗಿಬಹುದು. ಒಂದ್ ವೇಳೆ ಆಧಾರ್ ಕಾರ್ಡ್ ಅವ್ರ ಹತ್ರ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಮತದಾರರ ಗುರುತಿನ ಚೀಟಿ ಇರುತ್ತೆ, ಅದಾದ್ರೂ ಆಗ್ಬಹುದು ಅಥವಾ

0: ಆಕಾಶವಾಣಿ ಇದೀಗ ಕೇಳೋಣ ನಮ್ಮ ಮುಂದಿನ ಕಾರ್ಯಕ್ರಮವನ್ನ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಸಂತೋಷಣ್ಣ,
3: ಜಗಣ್ಣ ಬನ್ನಿ ಬನ್ನಿ.
2: ಏನ್ ಆರಾಮ ಕೂತ್ಬಿಟ್ಟಿ?

0: ಚೀಟಿ ಆಗ್ಬೋದು.
1: ಪಡಿತರ ಚೀಟಿನೂ ಪರಿಗಣಿಸಬಹುದು ಅನ್ಸುತ್ತೆ. ಜೊತೆಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಉದ್ಯೋಗ ಚೀಟಿ ಅಂತ ಕೊಡ್ತಾರೆ, ಜಾಬ್ ಕಾರ್ಡ್, ಅದಾದ್ರೂ ಆಗಬಹುದು. ಮತ್ತೆ ಕೆಲವರು ವಾಹನ ಓಡಿಸೋದಕ್ಕೆ ಈ ಪರವಾನಗಿಯನ್ನು ಪಡ್ಕೊಂಡಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್, ಅದಾದ್ರೂ ಕೂಡ ಆಗಬಹುದು. ಇದು ಆ ವ್ಯಕ್ತಿಯನ್ನ ಗುರುತಿಸೋದಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ಅವರ ವಿಳಾಸದ ಒಂದು ಪುರಾವೆನೂ ಕೂಡ ಆಗುತ್ತೆ. ಈ ಆಧಾರ್ ಕಾರ್ಡ್ ಕೊಡಬಹುದು ಅಥವಾ ನಾವು ಈಗ ಹೇಳಿದಂತ ಕೆಲವು ದಾಖಲೆಗಳನ್ನು ಕೊಟ್ಟು ಈ ಖಾತೆಯನ್ನ ನಾವು ತೆಗೆಯಬಹುದು. ಯಾವುದೇ ಒಂದು ಅವ್ರ ಹತ್ರ ದಾಖಲೆ ಇಲ್ಲ ಅಂದ್ರೂ ಬ್ಯಾಂಕ್ ಅಧಿಕಾರಿಗಳು ಅವರನ್ನ ನೋಡಿ ಇವರಿಗೆ ಖಾತೆಯನ್ನ ತೆಗೆಯೋದಕ್ಕೆ ಅವಕಾಶ ಕೊಡಬಹುದು ಅಂತ ಅವರು ನಿರ್ಧರಿಸಿದ್ರೆ ಅವ್ರಿಗೂ ಕೂಡ ಈ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವಕಾಶವನ್ನ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಕೊಡಬಹುದು ನೋಡು. ಈ ಒಂದು ಯೋಜನೆಯ ಮುಖ್ಯ ಅನುಕೂಲಗಳೇನು ಅಂದ್ರೆ ಅವರೇನು ಹಣವನ್ನ ಅಲ್ಲಿ ತೊಡಗಿಸ್ತಾರಲ್ಲ ಅದಕ್ಕೆ ಒಂದು ಬಡ್ಡಿನೂ ಕೂಡ ಕೊಡ್ತಾರೆ. ನಾವು ಉಳಿತಾಯ ಖಾತೆಯಲ್ಲಿ ಏನು ಬಡ್ಡಿ ತಗೊಳ್ತೀವಲ್ಲ ಅದು ಇದಕ್ಕೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ಅಪಘಾತ ವಿಮೆ ಅನ್ವಯಿಸುತ್ತೆ ಇದಕ್ಕೂ ಕೂಡ. ಜೊತೆಗೆ ಯಾವುದೇ ಒಂದು ಕನಿಷ್ಠ ಒಂದು ಹಣವನ್ನ ಅಲ್ಲಿ ಇಡೋ ಅಂತ ಅವಶ್ಯಕತೆ ಇರೋದಿಲ್ಲ.
0: 500 ರೂಪಾಯಿ ಇರಲೇಬೇಕು, 300 ರೂಪಾಯಿ ಇರಲೇಬೇಕು ಅನ್ನೋದು ಯಾವುದೂ ಇಲ್ಲ.
1: ಮತ್ತೆ ಇವರಿಗೆ ಒಂದು ಡೆಬಿಟ್ ಕಾರ್ಡ್ ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ನಮ್ಮಲ್ಲಿರುವಂತಹ ಎಟಿಎಂ ಮೆಷಿನ್ ಇಂದ ಹಣವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಜೊತೆಗೆ ಇವರಿಗೆ ಒಂದು ಜೀವ ವಿಮೆ ಕೂಡ ಇರುತ್ತೆ, 30,000 ರೂಪಾಯಿ ಅವರಿಗೆ, ಯಾರು ಈ ಖಾತೆದಾರರು ಇರ್ತಾರಲ್ಲ ಅವರಿಗೆ. ಮತ್ತೆ ಹಣವನ್ನ ಇಡೀ ಭಾರತದಾದ್ಯಂತ ಎಲ್ಲಿಗೆ ಬೇಕಾದ್ರೂ ಕೂಡ ಇವರು ವರ್ಗಾಯಿಸಬಹುದು, ಅದು ಕೂಡ ಒಂದು ಅವಕಾಶ ಇರುತ್ತೆ. ನೀನು ಆಗ್ಲೇ ಹೇಳಿದೆ ಬೇರೆ ಬೇರೆ ಯೋಜನೆಗಳಲ್ಲಿ ನೇರ ನಗದು ವರ್ಗಾವಣೆ ಅಂತ ಎಲ್ಲದಕ್ಕೂ ಕೂಡ ಈಗ ಅನ್ವಯಿಸ್ತಾ ಇದಾರೆ. ಅದು ವಿಶೇಷವಾಗಿ ಆಧಾರ್ ಸಂಖ್ಯೆಯನ್ನ ಒಳಗೊಂಡು ಈ ಖಾತೆಯನ್ನ ತೆಗೆದಿದ್ರೆ ಬಹಳ ಅನುಕೂಲ.
0: ನೇರ ನಗದಿಗೂ
1: ಪಿಂಚಣಿಗೂ ಆಗ್ಬಹುದು. ಈಗ ಈ ಕೆಲವು ವೃದ್ಧಾಪ್ಯ ಪಿಂಚಣಿಯನ್ನ ಕೊಡ್ತಾರೆ, ಮತ್ತೆ ರಾಜ್ಯ ಸರ್ಕಾರದವು ಕೆಲವು ಯೋಜನೆಗಳಿದಾವೆ, ಆ ಯೋಜನೆಗಳಿಂದಲೂ ಕೂಡ ಹಣವನ್ನ ಪಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅದರಲ್ಲಿ ಏನು ಅಂತಂದ್ರೆ 2 ಲಕ್ಷ ರೂಪಾಯಿ ಒಂದು ವಿಮೆಯನ್ನ ಪಡಿಬಹುದು, ಬಹಳ ಕಡಿಮೆ ಒಂದು ಪ್ರೀಮಿಯಂಗೆ. ಅದೆಷ್ಟಪ್ಪ ಅಂತಂದ್ರೆ 436 ರೂಪಾಯಿ ವರ್ಷಕ್ಕೆ. ಮತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, ಅದು ಅಪಘಾತ ವಿಮೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಿರ್ ಸಾಕು. ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ, ನಮಗೆ ಪಿಂಚಣಿ ಬೇಕು 60 ವರ್ಷ ಆದ್ಮೇಲೆ ಅಂತಂದ್ರೆ ಅದಕ್ಕೂ ಕೂಡ ನಿಯಮಿತವಾಗಿ ಅವರು ಹಣವನ್ನ ಇಲ್ಲಿಂದಲೇ ಕೂಡ ವರ್ಗಾವಣೆ ಮಾಡಬಹುದು. ಈ ರೀತಿ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ಸಾಲವನ್ನ ಪಡಿಬೇಕು ಅಂತಂದ್ರೂ ಇದು ಅನುಕೂಲ ಆಗುತ್ತೆ. ಈಗ ಸಾಧಾರಣವಾಗಿ ಶಿಶು ಸಾಲ ಅಂತೀವಿ, ಶಿಶು ಸಾಲ ಅಂತಂದ್ರೆ 50,000 ರೂಪಾಯಿ ಅವರಿಗೆ ಕೊಡುವಂತ ಸಣ್ಣ ಸಾಲ, ಅದಕ್ಕೆ ಸಂಬಂಧಪಟ್ಟ ಒಂದು ಖಾತೆ ಆಗುತ್ತೆ. ಮತ್ತೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಲವನ್ನು ಕೊಡುವಂತದ್ದು. ಈ ಎಲ್ಲ ಯೋಜನೆ ಅಡಿಯಲ್ಲೂ ಕೂಡ ಇಲ್ಲಿ ಹಣವನ್ನ ಸಾಲವನ್ನ ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ. ಮತ್ತೆ ಬೇರೆ ಯೋಜನೆಗಳ ಪಡೆಯೋದಕ್ಕೂ ಅನುಕೂಲ ಆಗುತ್ತೆ, ನೇರ ನಗದು ವರ್ಗಾವಣೆಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ.
0: ಅಂದ್ರೆ ಪ್ರತಿಯೊಬ್ಬನ ಹತ್ರ ಒಂದು ಬ್ಯಾಂಕ್ ಖಾತೆ ಇದ್ರೆ ಆತ ಹಣವನ್ನು ಉಳಿತಾಯನೂ ಮಾಡ್ತಾನೆ, ಆದ್ರೆ ಗಳಿಸ್ತಾ ಹೋಗ್ತಾನೆ.
1: ಹೌದು. ಮತ್ತೆ ಸರ್ಕಾರಕ್ಕೂ ಕೂಡ ತಮ್ಮ ಯೋಜನೆಗಳ ಒಂದು ಫಲವನ್ನ ಗೊತ್ತಾದಂತ ಫಲಾನುಭವಿಗಳಿಗೆ ನೇರವಾಗಿ ವರ್ಗಾಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದರಿಂದನೇ ಸರ್ಕಾರ ಈ ಯೋಜನೆ ನಮ್ಮ ಆರ್ಥಿಕತೆಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂದ್ರೆ 1,000,000,000 ಕೋಟಿ ರೂಪಾಯಿ ಇದರಿಂದ ಉಳಿತಾಯ ಆಗಿದೆ. ಅದು ಒಂದು ಈ ಯೋಜನೆಯ ಒಂದು ಹಿರಿಮೆ ಅಂತ ಹೇಳ್ಬಹುದು.
0: ಜಗಣ್ಣ, ನಿಮ್ ಜೊತೆ ಮಾತಾಡಿ ಒಂದು ಜನ್ಧನ್ ಬಗ್ಗೆ ಒಂದು ಪುಸ್ತಕನೇ ಓದ್ದಾಗ ಆಯ್ತು.
1: ಸರಿ, ಈಗ ತಿಳ್ಕೊಂಡಲ್ಲ, ಬೇರೆಯವರಿಗೂ ಈ ವಿಚಾರ
0: ತಿಳಿಸ್ಬೇಕಪ್ಪ.
1: ನಡಿ ಹೋಗೋಣ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಕೆಎನ್ ಸಂತೋಷ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಮೂರು ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ದತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು, ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು, ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ

0: ದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ. ಕಲ್ಪಾಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು, ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ಧ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ದ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ದ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ದ 1-1 ಗೋಲುಗಳ ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ದ 5-1 ಗೋಲುಗಳ ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಅಪರಾಹ್ನ 2:30.

0: ಆಕಾಶವಾಣಿ ಧಾರವಾಡ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಯಭಾಗ ತಾಲೂಕಿನ ಹಾರೋಗೇರಿಯ ಸದಾಶಿವ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆ ವಾದನ 8 ಮಾತ್ರ ಆದಿತಾಳ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಯಬಾಗ್ ತಾಲೂಕಿನ ಹಾರೋಗೇರಿಯ ಸದಾಶಿವ ಭಜಂತ್ರಿ ಮತ್ತು ಸಂಗಡಿಗರಿಂದ 8 ಮಾತ್ರ ಆದಿತಾಳ ಹಾಗೂ 5 ಮಾತ್ರ ಅರಜಂಪ ತಾಳದಲ್ಲಿದ್ದ ತಾಸೆವಾದನ ಕೇಳಿದಿರಿ. ಜನಪದ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ.
4: ಆತ್ಮೀಯ ಕೇಳುಗರೆ, ಇತ್ತ ಗಮನಿಸಿ, ಅನಿವಾರ್ಯ ಕಾರಣಗಳಿಂದ ಸಂದೇಶಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತಿಲ್ಲ. ಹೀಗಾಗಿ ಈಗ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮಾಂಗಲ್ಯಂ ತಂತು ನಾನೇನಾ ಚಿತ್ರದ ಗೀತೆ. ಧ್ವನಿ ನೀಡಿದ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
1: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
0: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
1: ಇದೇ ದಿನಾಂಕ 29ರಂದು ಸೋಮವಾರ
0: ಮುಂಜಾನೆ 11ರಿಂದ 12 ಗಂಟೆಯವರೆಗೆ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಇಳಯರಾಜ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಕೇಳಿ ಭಾಗ್ಯದ ಬಳೆಗಾರ ಚಿತ್ರದ ಗೀತೆ.

ಕನ್ನಡ ಚಿತ್ರಗೀತೆಗಳನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ ಬೆಂಗಳೂರು ಕೇಂದ್ರದಿಂದ.

ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ದ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ 4ನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು. ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು, ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು, ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷಿತ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು

0: ಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ ಎರಡು ದಿನಗಳ ಹಿಂದೆ ಒಂದೇ ಕುಟುಂಬದ ಐವರು ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು July 1 ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ ಶೇಕಡಾ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, ಶೇಕಡಾ 36% ರಫ್ತಿನಲ್ಲಿ, ಶೇಕಡಾ 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ PDPSAD ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಸಂಜೆ 6:40.
4: ಆಕಾಶವಾಣಿ ಧಾರವಾಡ. ಇದೀಗ ಎಳೆಯರ ಬಳಗ. ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ

ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇಂದಿನ ಕಾರ್ಯಕ್ರಮದಲ್ಲಿ ನೃತ್ಯಪಟು ಬಾಲಪ್ರತಿಭೆ ಶಮಂತಕ ಹಾಗೂ ಅವರ ತಾಯಿ ಸವಿತಾ ಹೆಗಡೆ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಸಹಕಾರ ತ್ರಿವೇಣಿ ಬೆಟಗೇರಿ.
1: ಮುದ್ದು ಮಕ್ಕಳೇ, ಇವತ್ತು ನಮ್ಮ ಸ್ಟುಡಿಯೋಕ್ಕ ಒಬ್ಬ ಬಾಲ ಕಲಾವಿದ, ಭರತನಾಟ್ಯದ ಪ್ರವೀಣ, ಈತನಿಗೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಕೂಡ ಸಿಕ್ಕವ. ಶಮಂತಕ ನಮ್ಮ ಸ್ಟುಡಿಯೋಕ್ಕ ಬಂದಾನ. ಶಮಂತಕ ನನ್ನೀಗ ಮಾತಾಡ್ಸೋಣ. ಶಮಂತಕ, ನಮ್ಮ ಸ್ಟುಡಿಯೋಕ್ಕ ನಿನಗ ಸ್ವಾಗತ. ಇಲ್ಲಿ ಆಕಾಶವಾಣಿ ಸ್ಟುಡಿಯೋಕ್ ಬಂದಿ, ನಿನಗೇನ್ ಅನ್ಸಾಕತ್ತದ?
2: ನನಗ ಬಾಳ ಖುಷಿ ಆಗಾಕತ್ತೈತಿ.
1: ಬಾಳ ಖುಷಿ ಆಗಾಕತ್ತದ? ಮತ್ತ ಡಾನ್ಸ್ ಮಾಡಬೇಕಾರು ಹಿಂಗ ಖುಷಿ ಆಗ್ತದ? ಏನ್ ಅನಿಸ್ತದ ಭರತನಾಟ್ಯ ಮಾಡಬೇಕಾರ?
2: ನಂಗ ಭರತನಾಟ್ಯ ಮಾಡುವಾಗ ಬಾಳ ಖುಷಿ ಆಕೈತಿ, ಮತ್ತ ಭಕ್ತಿ ಬರ್ತೈತಿ.
1: ಹೋ, ಆ ಭಕ್ತಿಯ ಭಾವ ಬರ್ತದ. ಮತ್ತ ಶಮಂತಕ, ನೀ ಯಾರಿಂದ ಭರತನಾಟ್ಯಂ ಕಲಿತಾ ಇದ್ದೀ?
2: ನಾನ್ ಅತುಲ್ ಬಾಲು ಹೇಳಿ ಒಬ್ರು ಚೆನ್ನೈ ಒಳಗಿರ್ತಾರ, ಅವ್ರ ಕಡೆ ಕಲಿಯಾಕತ್ತೀನಿ.
1: ಚೆನ್ನೈ ಬಹಳ ದೂರದಲ್ಲಪ್ಪ, ಹೆಂಗ್ ಹೋಗ್ತೀನಿ ನೀನು?
2: ನಾನು ಮತ್ ನನ್ನ ಅಪ್ಪ ಇಬ್ರು ಸೇರಿಸಿ ತಿಂಗ್ಳಿಗೆ ಮೂರ್ ಸಲ ನಾನು ಅಲ್ಲಿ ಹೋಗಿ ಕಲ್ತು ಅಲ್ಲಿ ಸ್ಟೇ ಮಾಡಿ ಬರ್ತೇನೆ.
1: ಪ್ರತಿ ತಿಂಗಳು ಮೂರ್ ದಿನ ಅಲ್ಲಿ ಹೋಗಿ ಕಲ್ತ್ಕೊಂಡು ಬರ್ತೀಯ. ಮತ್ತ ನಿನಗ ಮೊದಲನೇದಾಗಿ ಡಾನ್ಸ್ ಹೇಳ್ಕೊಟ್ಟವರು ನಿಮ್ ತಾಯಿ ಅಂತ ಕೇಳಿದೆ. ಅಮ್ಮನೂ ಭರತನಾಟ್ಯ ಕಲಾವಿದೆ?
2: ಹೌದು.
1: ಹೌದಾ, ಏನು ಅಮ್ಮನ ಹೆಸರು?
2: ಅಮ್ಮನ ಹೆಸರು ಸವಿತಾ ಹೆಗಡೆ.
1: ಸವಿತಾ ಹೆಗಡೆ, ಮೊದಲಿಗೆ ಅಮ್ಮನ ಹೇಳ್ಕೊಟ್ಟಿದ್ದು ಹಂಗಾರ ಶಮಂತಕ್ಕನಿಗೆ. ಎಷ್ಟು ವರ್ಷದಿಂದ ಡಾನ್ಸ್ ಕಲಿತಾ ಇದೀಯಪ್ಪ ನೀನೀಗ?
2: ನಾನು ಸಣ್ಣವಿದ್ದಾಗಿಂದ ಅಮ್ಮ ಕ್ಲಾಸ್ ತಗೋವಾಗ ನಾ ಬಾಜು ಕುತ್ಕೊಂಡು ಕೇಳೋದು ಹಂಗೆಲ್ಲ ಮಾಡ್ತಿದ್ದೆ, ನಂಗೆ ಅದು ಅಟ್ಯಾಚ್ ಐತಿ.
1: ಆ ನೀನು ಬೆಳೀತಾ ಬೆಳೀತಾ ನಿಮ್ಮಅಮ್ಮ ಭರತನಾಟ್ಯ ಕ್ಲಾಸ್ ಮಾಡಬೇಕಾರ ಅವ್ರ ಪಕ್ಕದೊಳಗೆ ಇರ್ತಿದ್ದಿ, ಹಿಂಗಾಗಿ ಹುಟ್ಟಿನಿಂದನ ನಿನಗ ಡಾನ್ಸ್ ನೋಡಿ ಅದ್ರ ಬಗ್ಗೆ ಆಸಕ್ತಿ ಬೆಳೀತು. ಮತ್ತ ನೀನು ಈಗ ಯಾವ ಕ್ಲಾಸ್ ನಲ್ಲಿ ಇದ್ದೀಯಪ್ಪ, ಯಾವ ಶಾಲೆಗೆ ಹೋಗ್ತಿ?
2: ನಾನು ಫಿಫ್ತ್ ಕ್ಲಾಸ್ ಹೋಗಿದ್ದೀನಿ, ಬಾಲ ಬಳಗ ಶಾಲೆ. ನಮ್ ಶಾಲಿ ಮರ ಗಿಡ ಅಂದ ಹಚ್ಚ ಹಸಿರಾಗದವ, ಮತ್ತ ಅಲ್ಲೇ ಅದ್ ನಮ್ದ ಒಂದ್ ಫ್ರೀಡಮ್ ಟೈಪ್ ಹಂಗೆಲ್ಲ ಬಿಡ್ತಾರ.
1: ಬಹಳ ಖುಷಿ ಆಯ್ತು ಕೇಳಿ. ಮತ್ತ ಭರತನಾಟ್ಯಂ ಡಾನ್ಸ್ ಮಾಡತ್ತೀಯಲ್ಲಪ್ಪ ನೀನು, ಬಹಳಷ್ಟು ಪ್ರಶಸ್ತಿ ತಗೊಂಡಿ ಅಂತ ಕೇಳಿದ್ವಿ, ಆ ಪ್ರಶಸ್ತಿಗಳ ಬಗ್ಗೆ ಹೇಳ್ತೀಯ?
2: ಚೆನ್ನೈ ಮಾಡಿದ್ದ ತ್ರಿಪುರಾಂತರ ಫೆಸ್ಟಿವಲ್, ಇನ್ನೊಂದು ಬೆಂಗಳೂರೊಳಗ ಆಗಿದ್ ಕ್ಯಾನ್ವಾಸ್ ಫೆಸ್ಟಿವಲ್, ಕನಸು ಫೆಸ್ಟಿವಲ್ ಮತ್ತು ಮುಂತಾದಗಳು ಬಾಳಿದ್ದಾವ.
1: ಈಗ ನೆನಪು ಬರ್ತಾ ಇಲ್ಲ. ಮತ್ತ ದೊಡ್ಡವಾದ ಮೇಲೆ ಶಮಂತಕನಿಗೆ ಏನಾಗ್ಬೇಕಂತ ಆಸೆ ಅದ?
2: ನಂಗೀಗ ದೊಡ್ಡ ಮೇಲೆ ನಂಗೆ ದೊಡ್ಡ ಡ್ಯಾನ್ಸರ್ ಆಗೋದ್ ಆಸೆ ಐತಿ.
1: ದೊಡ್ಡ ಡ್ಯಾನ್ಸರ್ ಆಗ್ಬೇಕು, ಬಹಳ ಖುಷಿ ಆಯ್ತು ಕೇಳಿ. ಆಮೇಲೆ ಈಗ ನಿನಗ ಅಮ್ಮ ಮೊಬೈಲ್ ನೊಳಗ ಅಥವಾ ಟಿವಿ ಒಳಗ ಬ್ಯಾರೆ ಬ್ಯಾರೆ ಡ್ಯಾನ್ಸರ್ನ ತೋರಿಸ್ತಿರ್ಬಹುದು, ಇವ್ರೆಷ್ಟು ಚಂದ ಡಾನ್ಸ್ ಮಾಡ್ತಾರ, ಇವ್ರ ಹಂಗ ಆಗ್ಬೇಕು ಅಂತ ಹೇಳಿ. ನಿನಗ ಭರತನಾಟ್ಯ ಕಲಾವಿದ್ರೊಳಗ ಯಾರು ಬಹಳ ಇಷ್ಟ ಆಗ್ತಾರ?
2: ನಂಗ ನಮ್ ಸರ್ ಆಕ್ಚುಲಿ ಬಾಳ ಇಷ್ಟ ಆಗ್ತಾರ, ಅವ್ರ ಬಿಟ್ಟ ಅಂದ್ರೆ ಬೇರೆಯವರೆಲ್ಲ ಬಾಳ ಇಷ್ಟ ಇದಾರ ನಂಗೆ, ಎಲ್ಲರೂ ಸೇರ್ತಾರ.
1: ಯಾರ್ದಾರ ಒಂದ್ ಹೆಸರು ಹೇಳ್ಬೋದ?
2: ಪರಶುನಾಥ ಉಪಾಧ್ಯಾಯ ಸರ್, ಮೇವಿನ್ ಕೋ ಸರ್, ಕೆ ಪಿ ರಾಕೇಶ್ ಸರ್.
1: ಆಮೇಲೆ ಈ ಭರತನಾಟ್ಯ ಮಾಡೋರು ಅಭಿನಯ ಕೂಡ ಮಾಡ್ತಿರ್ತಾರ, ನಾವ್ ನೋಡ್ತೀವಿ. ಕಣ್ಣಿನೊಳಗ ಭಾವನೆಗಳನ್ನ ತೋರಿಸ್ತಿರ್ತಾರ, ಕೈಯೊಳಗ ಮುದ್ರೆಗಳನ್ನ ತೋರಿಸ್ತಿರ್ತಾರ. ಇವೆಲ್ಲವನ್ನ ಕಲಿತು ಮಾಡ್ಬೇಕಂದ್ರೆ ಇದೊಂದು ಬಹಳಷ್ಟು ಮನಸ್ ಕೊಟ್ಟು ಕಲಿಬೇಕು. ಇದೆಲ್ಲ ನಿಂಗೆ ಹೆಂಗ ಅನಿಸ್ತದ?
2: ನನಗ ಇದೆಲ್ಲ ಒಂಥರ ಮಾಡುವಾಗ ಖುಷಿಯಾಗಿ ಮಾಡ್ಬೇಕ, ಇಲ್ಲಂದ್ ಮಾಡಕ ಹೋಗ್ಬಾರ್ದು ಅನ್ಸ್ತೈತಿ.
1: ಬಹಳ ಒಳ್ಳೆ ಮಾತು, ಖರೆ ಇದು. ಮಾಡಬೇಕಾರ ಶ್ರದ್ಧಾದಿಂದ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು, ಇಲ್ಲಾಂದ್ರೆ ಏನು ಮಾಡಬಾರ್ದ ಅಂತೀಯ ನೀನು. ಮತ್ತ ನಿನಗ ಈ ಭರತನಾಟ್ಯ ಬಿಟ್ಟು ಮತ್ತೇನು ಆಸಕ್ತಿ, ಮತ್ತೇನು ಹಾಬೀಸ್ ಅದಾವಪ್ಪ?
2: ನಂಗ್ ಭರತನಾಟ್ಯಂ ಬಿಟ್ಟ ನಾ ಸ್ಕೇಟಿಂಗ್ ಹೋಗ್ತೇನೆ.
1: ಸ್ಕೇಟಿಂಗ್ ಹೋಗ್ತೀಯ? ಮತ್ತ ನಿನಗ ಅಮ್ಮ ಮಾಡು ಯಾವ ಅಡುಗೆ ಇಷ್ಟ ಆಗ್ತದ?
2: ನಾನು ಅಮ್ಮಗ ಯಾವಾಗ್ಲೂ ಹೇಳ್ತಿರ್ತೇನೆ, ಅಮ್ಮ ಪಾಲಕ್ ಪುಲಾವ್ ಮಾಡೇಳ್ಬಾರ್ಸತ. ಅಮ್ಮ ಮಾಡಿರ್ತಾರ
1: ಪಾಲಕ್ ಪುಲಾವ್.

0: ಭಾಳ ಚಲೋ ಮಾಡ್ತಾರ ನಿಮ್ಮಮ್ಮ. ಮತ್ತ ನಿನ್ಗೇನು ಸ್ವೀಟ್ ಇಷ್ಟ?
1: ಮೈಸೂರು ಪಾಕ್ ಬಹಳ ಇಷ್ಟ.
0: ಮೈಸೂರು ಪಾಕ್ ಬಹಳ ಇಷ್ಟ. ಆಮೇಲೆ ಮತ್ತ ಆಟ ಆಡ್ತೀಯ ನೀನು ಹೊರಗೋಗಿ? ಸಮಯ ಸಿಗ್ತದ?
1: ನಾನು ಹೊರಗೆ ಹೋಗೋದಿಲ್ಲ, ನನ್ನ ಫ್ರೆಂಡ್ ಬಂದಿರ್ತಾ, ನಾವು ಅವಾಗ ಆಟ ಆಡ್ತಿರ್ತೇವೆ.
0: ಏನ್ ಆಟ ಆಡ್ತೀರಿ?
1: ಒಂದಿಲ್ಲ ಬ್ಯಾಡ್ಮಿಂಟನ್ ಆಡ್ತೇವಿ, ಇಲ್ಲ ಕ್ರಿಕೆಟ್ ಆಡ್ತೇವೆ.
0: ಹೌದಾ? ಮತ್ತ ಮೊಬೈಲ್ ಫೋನ್ಯಾಗ ಮಕ್ಕಳಿಗೆ ಈಗ ಕಾರ್ಟೂನ್ ನೋಡ್ಲಿಕ್ಕೆ ಸಿಗ್ತಾವು, ಬೇರೆ ಬೇರೆ ಕಥೆಗಳನ್ನ ನೋಡ್ತಿರ್ತಾರ, ಅಥವಾ ತಮಗಿಷ್ಟ ಆಗೋ ಹಾಡು ಡಾನ್ಸ್ ನೋಡ್ತಿರ್ತಾರ. ನೀ ಮೊಬೈಲ್ ಫೋನ್ ಉಪಯೋಗ ಮಾಡ್ತೀಯ? ಅಮ್ಮ ಕೊಡ್ತಾರ?
1: ಹಾ, ಕೊಟ್ಟಿರ್ತಾರ.
0: ಏನ್ ನೋಡ್ತೀಯ ಅದ್ರೊಳಗೆ?
1: ಗೇಮು ಆಡ್ತೇನೆ, ಆದ್ರ ನಾವು ಒಂದೊಂದ್ಸಲ ಡ್ಯಾನ್ಸ್ ಬಗ್ಗೆ, ಆಮೇಲೆ ಟೆಂಪಲ್ ಒಳಗೆ ಕೆತ್ತನೆ ಅದೆಲ್ಲ ಬಗ್ಗೆ ನೋಡ್ತಿರ್ತೇನೆ.
0: ಹಾ, ಅಂದ್ರ ನಿಂಗ ವಾಸ್ತುಶಿಲ್ಪ, ಹಳೆಯ ದೇವಾಲಯಗಳು ಅವೆಲ್ಲ ಬಹಳ ಸೇರ್ತಾವ. ಮತ್ತ ನಿನಗ ಎಷ್ಟು ಜನ ಸ್ನೇಹಿತರಿದ್ದಾರೆ?
1: ನನಗೆ ಫ್ರೆಂಡ್ಸ್ ಭಾಳ ಮಂದಿ ಇದ್ದಾರೆ. ನನಗೆ ದಿನ ಆಟ ಆಡಕ್ಕೆ ಒಬ್ಬ ಫ್ರೆಂಡ್ ಇದ್ದಾನೆ, ಶ್ರೇಯಸ್ ಹೇಳಿ.
0: ಶ್ರೇಯಸ್ ಜೊತೆ ಎಷ್ಟು ಆಟ ಆಡೋದು, ಅದ್ರ ಭಾಳ ಜನ ಫ್ರೆಂಡ್ಸ್ ಇದ್ದಾರೆ. ಶಮಂತಕ, ನಿನ್ ಜೊತೆ ನಿಮ್ಮಅಮ್ಮನೂ ಬಂದಾರ. ಈಗ ನಿಮ್ಮಅಮ್ಮ ಸವಿತಾ ಹೆಗಡೆ ಅವರನ್ನ ನಾವೀಗ ಮಾತಾಡ್ಸೋಣಲ್ಲ. ಸವಿತಾ ಹೆಗಡೆ ಅವರ, ನಿಮಗ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ನೀವು ನಿಮ್ಮ ಮಗನನ್ನ ಕರ್ಕೊಂಡು ಬಂದೀರಿ, ಮಗನಿಗೆ ಭರತನಾಟ್ಯ ಹೇಳಿ ಕೊಡ್ತಾ ಇದ್ದೀರಿ. ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ.
2: ನಮಸ್ತೆ, ನಾನು ಸವಿತಾ ಹೆಗಡೆ ಅಂತ. ಕಳೆದ 20 ವರ್ಷದಿಂದ ಇಲ್ಲಿ ಭರತನಾಟ್ಯ ಕ್ಲಾಸ್ ಅನ್ನು ತಗೋತಾ ಇದ್ದೇನೆ. ಕಲಾರ್ಪಣ ಟ್ರಸ್ಟ್ ಧಾರವಾಡ ಅಂತ ಹೆಸರು ನಮ್ಮ ಡಾನ್ಸ್ ಕ್ಲಾಸ್ ಹೆಸರು. ನಾನು ಪ್ರದರ್ಶನವನ್ನು ನೀಡ್ತೇನೆ ಮತ್ತೆ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೇನೆ.
0: ನೀವು ನೃತ್ಯ ಕಲಾವಿದರು, ಅದನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದೀರಿ. ಈಗ ಸವಿತಾ ಅವರ, ನೀವು ಒಬ್ಬ ಕಲಾವಿದೆ ಆಗಿರೋದ್ರಿಂದ ನಾನು ಕೇಳ್ತೀನಿ, ಬಹಳಷ್ಟು ಪಾಲಕರಿಗೆ ಏನ್ ತಲೆಯೊಳಗಿರ್ತದ ಅಂತ ಹೇಳಿದ್ರೆ, ಈ ನೃತ್ಯ ಕಲೆ ಭರತನಾಟ್ಯ ಅನ್ನೋದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಕಲಿಸ್ಬೇಕು ಅಂತ ಹೇಳಿ ಬಹಳ ಜನ ಗಂಡು ಮಕ್ಕಳಿಗೆ ಆಸಕ್ತಿ ಇದ್ರೂ ಕಳಿಸುವುದಿಲ್ಲ. ಆಮೇಲೆ ಅವ್ರೇನಂತಾರ, ಈ ಗಂಡು ಮಕ್ಕಳು ಭರತನಾಟ್ಯ ಕಲ್ತ್ರಂದ್ರ ಅವರ ಹಾವಭಾವ ಭಂಗಿಯೊಳಗ ಒಂದು ಹೆಣ್ಣುತನ ಬರ್ತದ ಅಂತ ಅನ್ಕೊಳ್ತಾರ. ಆ ಬಗ್ಗೆ ನೀವೇನಂತೀರಿ?
2: ಅದು ಎಲ್ಲರ ಹತ್ರ ಬರೋದು ಸಾಧ್ಯ ಇಲ್ಲ. ಒಂದು ಗುರುಗಳ ಹತ್ರ ಸರಿಯಾದ ರೀತಿಯಲ್ಲಿ ಪಾಠ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರಲ್ಲಿ ಹೆಣ್ತನದ ಛಾಯೆಯನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆ ಗಂಡಿನ ಗಡುಸುತನನೇ ಡಾನ್ಸ್ ಅಲ್ಲಿ ಬರಬಹುದು. ಯಾಕೆಂದ್ರೆ ತುಂಬಾ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಆದವರು ಇದ್ದಾರೆ, ಈಗಲೂ ಇದ್ದಾರೆ. ಚಿಕ್ಕ ಚಿಕ್ಕ ಸಿಟಿಗಳಲ್ಲಿ ಅದರದ್ದು ಅವೇರ್ನೆಸ್ ಕಡಿಮೆ ಇದೆ, ದೊಡ್ಡ ಸಿಟಿಗಳಲ್ಲಿ ಅದು ತುಂಬಾ ಕಾಮನ್ ಆಗಿ ಆಗ್ಬಿಟ್ಟಿದೆ. ಗಂಡ್ಮಕ್ಳು ಡಾನ್ಸ್ ಕಲ್ತ್ರೆ ಹೆಣ್ಮಕ್ಳ ತರ ನಡೀತಾರೆ, ಹೆಣ್ಮಕ್ಳ ತರ ಮಾತಾಡ್ತಾರೆ ಅಂತ. ಅದು ಅಷ್ಟು ಸತ್ಯವಾದಂತದ್ದಲ್ಲ. ಏನೋ ಕೆಲವೊಬ್ರು ಇರ್ತಾರೆ, ಅದು ಎಲ್ಲಾ ಕಡೆನೂ ಇರೋದೇ. ಅದು ಅಂದ್ರೆ ಒಂದು ಆ ಬಾಡಿಯ ಫಿಟ್ನೆಸ್ ಅನ್ನ ಹಾಗೆ ಉಳಿಸ್ಕೊಳ್ಳುವ ಹಾಗೆ ಅವರಿಗೆ ಟ್ರೈನಿಂಗ್ ಮಾಡಬೇಕು. ಹೆಣ್ಮಕ್ಳಿಗೆ ನಾವು ಸ್ವಲ್ಪ ಲಾಲಿತ್ಯವನ್ನ ಮಾಡು ಅಂತ ಹೇಳ್ತೇವೆ, ಅದನ್ನ ಗಂಡ್ಮಕ್ಳು ಅದನ್ನ ನಾವು ಸರಿಯಾದ ವೇದಲ್ಲಿ ಅವರಿಗೆ ಗೈಡ್ ಮಾಡಿದ್ರೆ ಆ ತರ ಅವರಲ್ಲಿ ಬೆಳವಣಿಗೆ ಆಗೋದಿಲ್ಲ.
0: ಸವಿತಾ ಅವರ, ನೀವು ಯಾರಿಂದ ನೃತ್ಯ ಕಲ್ಕೊಂಡಿರಿ? ಮತ್ತ ಈ ಕಾರ್ಯಕ್ರಮವನ್ನ ಬಹಳಷ್ಟು ಪಾಲಕರು ಕೇಳ್ತಿರ್ತಾರ. ಆ ಪಾಲಕರಿಗೆಲ್ಲ ಏನಿರ್ತದ, ಇತ್ತೀಚೆಗೆ ಸ್ಪರ್ಧಾತ್ಮಕ ಜಗತ್ತು, ನಮ್ಮ ಮಕ್ಕಳನ್ನ ನಾವು ಈ ನೃತ್ಯ ಕಲೆಯಲ್ಲಿ ತೊಡಗಿಸ್ಬಿಟ್ರೆ ಮಕ್ಕಳು ಓದ್ತಾರೋ ಇಲ್ಲೋ ಅನ್ನುವಂತಹ ಒಂದು ಕಳಕಳಿ ಇರ್ತದ. ಪಾಲಕರಿಗೆ ಏನ್ ಹೇಳ್ತೀರಿ ನೀವು?
2: ನನ್ನ ಈ 20 ವರ್ಷದ ತರಬೇತಿ ಅನುಭವದಿಂದ ನಾನು ಹೇಳೋದಂತಂದ್ರೆ, ಖಂಡಿತವಾಗ್ಲೂ ಪಾಲಕರು ಯಾರು ಈ ಆಸಕ್ತಿಯಿಂದ ಸಂಗೀತ ಅಥವಾ ಡಾನ್ಸ್ ಅನ್ನ ಕಲೀಲಿಕ್ಕೆ ಹೋಗ್ತಾರೋ ಅವರನ್ನ ದಯವಿಟ್ಟು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ತುಂಬಾ ಅವರು ಫೋಕಸ್ ಮಾಡೋದನ್ನ ಕಲಿತಾರೆ, ಮೆಮೊರಿ ತುಂಬಾ ಜ್ಞಾಪಕ ಶಕ್ತಿಯನ್ನು ಹೆಚ್ಚಾಗ್ತದೆ, ಮತ್ತೆ ಏನಂದ್ರೆ ಒಂದು ಒಳಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ತದೆ.
0: ನಿಮ್ಮ ಮಗುವನ್ನ ನೋಡಿದೆ, 10 ವರ್ಷದ ಮಗು ಬಹಳ ಒಂದು ಧೈರ್ಯದಿಂದ ಮಾತಾಡದ, ಅವನು ಯಾವುದೇ ರೀತಿ ನರ್ವಸ್ನೆಸ್ ಇರ್ಲಿಲ್ಲ ಮಾತಾಡಿಸೋಬೇಕಾದ್ರೆ.
2: ಯಾಕೆಂದ್ರೆ ಅದು 4 ಜನರ ಮುಂದೆ ಅಂದ್ರೆ ನೃತ್ಯ ಮಾಡೋದಕ್ಕೆ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ತದೆ. ಇನ್ನೊಂದು ಏನಂತಂದ್ರೆ, ಒಂದು ಕಷ್ಟವನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಕೊಡುತ್ತದೆ. ಯಾಕೆಂದ್ರೆ ಅದು ಫಿಸಿಕಲ್ ನಮ್ಮ ಬಾಡಿಗೆ ಅದು ವ್ಯಾಯಾಮವನ್ನು ಕೊಡೋದಕ್ಕೆ, ನೋವುಗಳನ್ನ ತಡ್ಕೊಳ್ಳೋ ಶಕ್ತಿಯನ್ನ ಡಾನ್ಸ್ ಕೊಡುತ್ತೆ. ಇದರಿಂದಾಗಿ ಪೇರೆಂಟ್ಸ್ ಗೆ ಅದರದ್ದು ಅವೇರ್ನೆಸ್ ಅನ್ನ ತರಬೇಕು. ಅಂದ್ರೆ ಈ ತರ ಆಕ್ಟಿವಿಟೀಸ್ ಗೆ ಹೋದ್ರೆ ಎಲ್ಲಿ ಮಾರ್ಕ್ಸ್ ಕಡಿಮೆ ಬೀಳುತ್ತೇನೋ, ಅಭ್ಯಾಸ ಕಡಿಮೆ ಮಾಡ್ತಾರೇನೋ ಅಂತ ಹೇಳಿ. ಇಲ್ಲ, ತುಂಬಾ ಜನ ಹೇಳ್ತಾರೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, 10th PUC ಆದವರು ಬಂದವರು, ಅವ್ರೇನಂತಾರೆ, ಮನೆಗೆ ಹೋದ್ಮೇಲೆ ನಾವು ತುಂಬಾ ಫ್ರೆಶ್ ಆಗಿ ಕುತ್ಕೊಂಡು ಓದ್ತೀವಿ ಅಂತ. ತುಂಬಾ ಜನ ತಿಳ್ಕೊಂಡಿದ್ದಾರೆ ಅವ್ರಿಗೆ ಆಯಾಸ ಆಗುತ್ತೆ ಅಂತ. ಬಾಡಿಗೆ ಆಯಾಸ ಆಗಿರ್ಬೋದು, ಆದ್ರೆ ಮನಸ್ಸಿಗೆ ತುಂಬಾ ಅವರು ಖುಷಿ ಫೀಲ್ ಅಲ್ಲಿ ಇರ್ತಾರೆ, ಓದಿದ್ದನ್ನ ತುಂಬಾ ಖುಷಿಯಿಂದ ಓದ್ತಿರ್ತಾರೆ.
0: ಅಂದ್ರೆ ಯಾವುದೇ ರೀತಿ ವಿದ್ಯಾಭ್ಯಾಸದಲ್ಲಿ ಈ ಭರತನಾಟ್ಯಂ ಕಲಿಯುತ್ತಿರುವಂತಹ ಮಕ್ಕಳು ಹಿಂದೆ ಉಳಿಯೋದಿಲ್ಲ. ಅವರ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಅವರ ದೈಹಿಕ ಮಾನಸಿಕ ಸಾಮರ್ಥ್ಯಗಳು ಹೆಚ್ಚಾಗ್ತವ ಅಂತ ನೀವು ಹೇಳ್ತೀರಿ?
2: ಖಂಡಿತವಾಗ್ಲು.
0: ನೀವು ಮಗುವನ್ನ ಯಾವ ಶಾಲೆಗೆ ಹಾಕಿದ್ದೀರಿ? ಯಾಕಂತ ಹೇಳಿದ್ರೆ ಮನೆ

0: ಅಷ್ಟೇ ಮುಖ್ಯ ಶಾಲೆನೂ ಇರ್ತದೆ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ. ಶಾಲೆಯವರು ಯಾವ ರೀತಿ ಆಸಕ್ತಿಗೆ ಏನು ಪೂರಕವಾಗುವಂತಹ ವಾತಾವರಣವನ್ನ ಒದಗಿಸಿಕೊಟ್ಟಾರ ಅಂತ ಹೇಳ್ತೀರಿ?
1: ನನ್ನ ಮಗ ಶಮಂತಕ್ಕ ಇಲ್ಲೇ ಬಾಲಬಳಗ ಸ್ಕೂಲಿಗೆ ಹೋಗ್ತಾನೆ. ಅದು ತುಂಬಾ ಪರಿಸರ ಸ್ನೇಹಿ ಶಾಲೆ. ಅಲ್ಲಿ ಇಂತಹ ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಚಿತ್ರಕಲೆ ಇರ್ಬೋದು, ಇಂತಹ ಒಂದು ವಿಷಯಗಳಲ್ಲಿ ಇಷ್ಟಪಟ್ಟು ಅಭ್ಯಾಸ ಮಾಡುವಂತಹ ಮಕ್ಕಳಿಗೆ ತುಂಬಾ ಪ್ರೋತ್ಸಾಹವನ್ನು ನೀಡುತ್ತಾರೆ, ಪ್ರೀತಿಯನ್ನು ನೀಡುತ್ತಾರೆ. ಯಾಕೆಂದ್ರೆ ಅವನು ಇವತ್ತು ಇಷ್ಟೊಂದು ಪ್ರದರ್ಶನ ನೀಡಲಿಕ್ಕಿರ್ಬೋದು, ಚೆನ್ನೈಗೆ ಹೋಗಿ ಕ್ಲಾಸಿಗೆ ಹೋಗಿ ಕಲ್ತ್ಕೊಂಡು ಬರ್ಲಿಕ್ಕಿರ್ಬೋದು, ನಾವು ಶಾಲೆಯನ್ನು ತುಂಬಾ ಸಲ ತಪ್ಪಿಸ್ಬೇಕಾಗತ್ತೆ, ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವಾಗೆಲ್ಲ. ಮತ್ತೆ ಒಮ್ಮೊಮ್ಮೆ ಪ್ರದರ್ಶನ ಮುಗಿಸ್ಕೊಂಡು ಬಂದಾಗ ಆರಾಮಿರೋದಿಲ್ಲ, ಒಂದಿನ ಹೋದ್ರೆ ಒಂದ್ 4 ದಿವಸ ಸ್ವಲ್ಪ ರೆಸ್ಟ್ ತಗೋತಿರ್ತಾನೆ. ಅವಾಗೆಲ್ಲ ಅಭ್ಯಾಸವನ್ನ ಹೇಳ್ಕೊಟ್ಟಂತ ಅವರು ಶಾಲೆಯಲ್ಲಿ ಮೌಷಿ ಅಂತ ಕರೀತಾರೆ ಟೀಚರ್ಸ್ಗೆ. ಹಾಗಾಗಿ ಅವನ ಕ್ಲಾಸ್ ಎಲ್ಲಾ ಮೌಷಿಗಳು ತುಂಬಾ ಅವನಿಗೆ ಸಪೋರ್ಟ್ ಆಗಿರ್ತಾರೆ. ಮತ್ತೆ ಅಲ್ಲಿಯ ಪ್ರಿನ್ಸಿಪಾಲ್ ಆದಂತಹ ಪ್ರತಿಭಾ ಕುಲಕರ್ಣಿ ಅವರು ಇಂತಹ ಮಕ್ಕಳನ್ನ ತುಂಬಾ ಪ್ರೋತ್ಸಾಹವನ್ನ ಕೊಡ್ತಾರೆ. ಮತ್ತೆ ಇವನಿಗೆ ತುಂಬಾ ಅಂದ್ರೆ ತುಂಬಾ ಅವರು ಸಹಕಾರ ಮತ್ತೆ ಮಾರ್ಗದರ್ಶನ ಇರ್ಬೋದು, ಒಂದು ಒಳ್ಳೆಯ ಹಾರೈಕೆ ಇದೆ ಅವನ ಮೇಲೆ, ಒಳ್ಳೆಯ ಸಾಧನೆ ಮಾಡಲಿ ಅಂತ ಹೇಳಿ ಒಂದು ಸಪೋರ್ಟಿವ್ ಆಗಿ ನಿಲ್ತಿದ್ದಾರೆ. ಅದಕ್ಕೆ ನಾನು ಖಂಡಿತವಾಗ್ಲೂ ಅವರಿಗೆ ಒಂದು ಧನ್ಯವಾದವನ್ನು ಹೇಳಿ ಸಮಯದಲ್ಲಿ ಇಷ್ಟಪಡ್ತೇನೆ.
0: ಇನ್ನು ಈ ಭರತನಾಟ್ಯಂ ನೃತ್ಯ ಬಾಕಿ ಎಲ್ಲಾ ನೃತ್ಯ ಪ್ರಕಾರಗಳಿದ್ದಾವ, ಕುಚ್ಚುಪುಡಿ ಕೇಳ್ತೀವಿ, ಮೋಹಿನಿ ಅಟ್ಟಂ, ಬೇರೆ ಬೇರೆ ನೃತ್ಯ ಪ್ರಕಾರಗಳಿಗಿಂತ ಇದು ಹೇಗೆ ಭಿನ್ನ ಅನ್ನೋದು ಹೇಳ್ತೀರಿ ಭರತನಾಟ್ಯಂ?
1: ಭರತನಾಟ್ಯಂ ಆಕ್ಚುಲಿ ಮೂಲ ತಮಿಳುನಾಡಿಂದ ಬಂದಿದ್ದು, ನಾಟ್ಯಶಾಸ್ತ್ರದ ತುಂಬಾ ಅಂಶಗಳನ್ನ ಅಳವಡಿಸಿಕೊಂಡು ಬೆಳೆದಂತಹ ಮುಖ್ಯವಾದಂತಹ ಶಾಸ್ತ್ರೀಯ ನೃತ್ಯ ಪ್ರಕಾರ. ಏನಾಗಿದೆ ಅಂತ ಅಂದ್ರೆ ಅದರದ್ದು ಅಂಶಗಳನ್ನ ತುಂಬಾ ಬೇರೆ ಬೇರೆ ಶಾಸ್ತ್ರೀಯ ನೃತ್ಯಗಳಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಮದರ್ ಭರತನಾಟ್ಯಂ ಅಂತ ನಾವು ತಿಳ್ಕೋಬಹುದು, ಅಷ್ಟೊಂದು ಅಂಶಗಳು ಬೇರೆ ಶಾಸ್ತ್ರ ನೃತ್ಯಗಳು ಇದರಿಂದ ತೆಗೆದುಕೊಂಡು ಹೋಗಿದೆ. ಆದ್ರಿಂದ ನಾನೇನಂತೀನಿ, ಒಂದು ಭರತನಾಟ್ಯವನ್ನ ಬೇಸಿಕ್ ಅನ್ನ ಅಥವಾ ಒಂದು ಚಂದಾಗಿ ಕಲ್ತ್ರೆ ಅವರು ಬೇರೆ ಬೇರೆ ಫಾರ್ಮ್ ಅನ್ನ ತುಂಬಾ ಸುಲಭವಾಗಿ ಕಲಿತಾರೆ. ಆದ್ರಿಂದ ಭರತನಾಟ್ಯ ಸ್ಪೆಷಲ್ ಆಗಿ ನಿಲ್ತದೆ. ಪ್ರತಿಯೊಂದು ಶಾಸ್ತ್ರೀಯ ನೃತ್ಯನು ಆ ಪ್ರಾಂತ್ಯದ ಪ್ರಭಾವದಿಂದ ಬೆಳೆದದ್ದು. ಅದಕ್ಕೆ ನಾವು ತುಂಬಾ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾವುದು ಶ್ರೇಷ್ಠ ಯಾವುದು ಇದು ಕಡಿಮೆ ಅಂತ. ಯಾಕೆಂದ್ರೆ ಆ ಪ್ರಾಂತ್ಯಕ್ಕೆ ಪ್ರಾಂತ್ಯದ ಸಂಗೀತ, ಆ ಪ್ರಾಂತ್ಯದ ಸಂಸ್ಕೃತಿ ಇದನ್ನ ರೂಢಿಸ್ಕೊಂಡು ಆ ಶಾಸ್ತ್ರೀಯ ನೃತ್ಯ ಬೆಳೆದಿದ್ದಕ್ಕೆ ಅದರದ್ದೇ ಆದ ಒಂದು ವಿಶೇಷತೆ ಪ್ರತಿಯೊಂದು ಶಾಸ್ತ್ರೀಯ ನೃತ್ಯಕ್ಕೆ ಇದೆ.
0: ಅಂದ್ರೆ ಎಲ್ಲಾ ನೃತ್ಯಗಳಿಗೂ ಅದರದೇ ಆದಂತಹ ಪ್ರಾಮುಖ್ಯತೆ ಅದ ಅಂತ ನೀವು ಹೇಳ್ತೀರಿ. ಮತ್ತೆ ಕೆಲವು ಮಕ್ಕಳಿಗೆ ನೃತ್ಯಾಭ್ಯಾಸ ಮಾಡು, ಡಾನ್ಸ್ ಕ್ಲಾಸಿಗೆ ಹೋಗು ಅಂತ ತಂದೆ ತಾಯಿ ಒತ್ತಾಯ ಮಾಡ್ತಿರ್ತಾರೆ. ಮಕ್ಕಳಿಗೆ ಆ ನೃತ್ಯ ಮಾಡೋದ್ರಲ್ಲಿ ಖುಷಿನೂ ಇರುವುದಿಲ್ಲ, ನೃತ್ಯ ಕಲಿಬೇಕಂತ ಆಸಕ್ತಿನೂ ಇರುವುದಿಲ್ಲ. ಆದ್ರೆ ಕಲಿಸ್ಬೇಕು ಅನ್ನುವಂತಹ ಹುಮ್ಮಸ್ಸು ಬಹಳಷ್ಟು ಪಾಲಕರೊಳಗಿರ್ತದೆ. ನೀವು ಪಾಲಕರಿಗೆ ಏನು ಹೇಳ್ತೀರಿ, ಮಗು ಇಷ್ಟಾನೇ ಪಡೋದಿಲ್ಲ ಅಂದಾಗ ಒತ್ತಾಯ ಮಾಡಿ ಡಾನ್ಸ್ ಕಲಿಸ್ಬೇಕು ಬೇಡೋ, ಇದು ಎಲ್ಲರಿಗೂ ಒಂದು ಪ್ರಶ್ನೆ ಎದುರಾಗ್ತದೆ ಪಾಲಕರಿಗೆ. ನಾನೇನು ಮಾಡಬೇಕು, ನನ್ನ ಮಗು ಡಾನ್ಸ್ ಮಾಡ್ಲಿಕ್ಕೆ ಒಲ್ಲೆ ಅಂತದೆ, ನಾನು ಸಣ್ಣಕ್ಕಿದ್ದಾಗ ಸಣ್ಣವಿದ್ದಾಗ ಕಲಿಬೇಕಂತ ಅಂದ್ಕೊಂಡಿದ್ದೆ, ನನಗೆ ಕಲಿಸ್ಲಿಲ್ಲ ನಮ್ಮ ಪಾಲಕರು, ನನ್ನ ಮಗು ಕಲೀಲಿ ಅನ್ನುವಂತಹ ಒಂದು ಆಶೆ ಇರ್ತದೆ, ಆದರೆ ಮಗುವಿಗೆ ಆಸಕ್ತಿನೇ ಇರೋದಿಲ್ಲ. ಏನಂತೀರಿ ನೀವು ಈ ಬಗ್ಗೆ?
1: ತುಂಬಾ ಪಾಲಕರು ಇದೇ ಮನಸ್ಥಿತಿಯಲ್ಲಿ ಬರೋದು ನಾನು ನೋಡಿದ್ದೇನೆ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸಿನ ಮಕ್ಕಳನ್ನ ನೀವು ಕರ್ಕೊಂಡು ಬಂದು ಹಾಕಿದ್ರೆ ಅವರು ತುಂಬಾ ವಿರೋಧ ಮಾಡೋದಿಲ್ಲ, ಚಿಕ್ಕವರಿರ್ತಾರೆ, ಹೇಳಿದ್ದನ್ನ ಸ್ವಲ್ಪ ಕೇಳ್ಕೊಂಡು ಮಾಡ್ಕೊತ ಹೋಗ್ತಾರೆ. ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು, ಇವರು ನಾಳೆನೇ ಸ್ಟೇಜ್ ಹತ್ತಬೇಕು ಆ ಥರ ಏನು ಮಾಡಬಾರ್ದು, ಸುಮ್ಮನೆ ಕ್ಲಾಸಿಗೆ ಬಿಡ್ತಾ ಹೋಗಬೇಕು. ಅವರಿಗೆ ಸ್ವಲ್ಪ ಸ್ವಲ್ಪವಾಗಿ ತಿಳ್ಕೋತಾ ಬಂದ ಹಾಗೆ ಅವರಿಗೆ ಆಸಕ್ತಿಗಳು ತನ್ನಿಂತಾನೇ ಬರ್ಲಿಕ್ಕೆ ಶುರುವಾಗುತ್ತೆ. ನೀವು ಆಮೇಲೆ 6, 7 ಕ್ಲಾಸು 8, 9 ಕ್ಲಾಸ್ನವರಿಗೆ ಈ ಫೋರ್ಸ್ ಮಾಡಿ ಅಥವಾ ಇಷ್ಟ ಇದೆ ಅಂತ ತಂದರೆ ಅವರನ್ನ ನಾವು ನಮ್ಮ ಈ ನೃತ್ಯದ ಬಗ್ಗೆ ತುಂಬ ಹೇಳ್ಕೊಡೋದು ಕಷ್ಟ, ಆಸಕ್ತಿ ಇಲ್ಲ ಅಂತಂದರೆ. ಯಾಕೆಂದರೆ ಅವರಿಗೆ ಆಲ್ರೆಡಿ ಅವ್ರಿಗೆ ತಲೆಯಲ್ಲಿ ತುಂಬಿರುತ್ತೆ, ಅಂದರೆ ಅವರಿಗೆ ಅದನ್ನ ಬೇರೆಯವ್ರ ಮಾತನ್ನು ಕೇಳಿ ಅದನ್ನು ಫಾಲೋ ಮಾಡುವಷ್ಟು ಸಮಾಧಾನದಲ್ಲಿ ಅವರು ಇರೋದಿಲ್ಲ ಆ ಏಜಲ್ಲಿ. ಅದಕ್ಕೆ ಅಂಥವರಿಗೆ ಫೋರ್ಸ್ ಮಾಡೋದು ತಪ್ಪು ಅಂತಲೇ ನಂದು ಭಾವನೆ. ನೀವು ಚಿಕ್ಕವರಿರುವಾಗ ಮಕ್ಕಳನ್ನ ನೀವು ಖಂಡಿತವಾಗ್ಲೂ ಕಂಟಿನ್ಯೂಸ್ ಆಗಿ ಕರ್ಕೊಂಡು ಬಂದ್ರೆ ಮಕ್ಕಳು ಆಸಕ್ತಿಯನ್ನ ತೋರಿಸೇ ತೋರಿಸ್ತಾರೆ. ಯಾಕೆಂದ್ರೆ ಆ ಶಕ್ತಿ ಡಾನ್ಸಿಗಿದೆ, ಮಕ್ಕಳಲ್ಲಿ ಒಂದು ಖುಷಿಯನ್ನು ತರೋದಿರ್ಬೋದು, ನಾನು ಮಾಡಬೇಕು ಅಂತ ಒಂದು ಹುಮ್ಮಸ್ಸನ್ನು ಕೊಡುವಂತಹ ಶಕ್ತಿ ಡಾನ್ಸಿಗಿದೆ. ಕೆಲವೊಂದು ಮಕ್ಕಳು ದೊಡ್ಡವರಾದ್ಮೇಲೂ ಬಂದು ಕಲಿತು ಚೆನ್ನಾಗಿ ಮಾಡೋರು ಇರ್ತಾರೆ, ಅದು ದೊಡ್ಡವರಾದ್ಮೇಲೆ ಅವರಿಗೆ ಬೇಕು ಅಂತ ಇರಬೇಕು.
0: ಅಂದ್ರೆ ಬಹಳ ಚಿಕ್ಕ ವಯಸ್ಸಿನ ಮಕ್ಕಳನ್ನ ತಂದು ಹಂಗ ಸೇರಿಸಬಹುದು, ದೊಡ್ಡವರಿಗೆ ಫೋರ್ಸ್ ಮಾಡಬಾರದು ಅಂತೀರಿ?
1: ಹೌದೌದು.
0: ಮತ್ತೆ ಎಲ್ಲಾ ಮಕ್ಕಳಿಗೂ ಒಂದು ಗುರಿ ಇರ್ತದೆ, ಸಣ್ಣ ಮಕ್ಕಳಿಗೆ ಅವರು ತಮ್ಮ ಕನಸುಗಳನ್ನು ಬೆನ್ನತ್ತಿ ಹೋಗ್ತಾರೆ.

0: ಹಾಕ್ತಾರೆ. ಆದ್ರೆ ತಂದೆ ತಾಯಿಗೂ ಇರ್ತದ, ನನ್ನ ಮಗು ಇದಾಗ್ಬೇಕು ಹಿಂಗಾಗ್ಬೇಕಂತ. ನೀವೇನ್ ಕನಸು ಕಂಡಿರಿ ನಿಮ್ಮ ಮಗುವಿನಗೋಸ್ಕರ?
1: ಅವನು ಹೀಗೆ ಆಗ್ಬೇಕು ಅಂತ ಕನಸು ಕಂಡವಳಲ್ಲ ನಾನು, ಅವನಲ್ಲಿ ಇರುವಂತ ಪ್ರತಿಭೆಯನ್ನ ಒಂದು ಗುರುವಾಗಿ ಗುರುತಿಸಿದವಳು ನಾನು, ಅಮ್ಮನ್ಕಿಂತಲೂ ಹೆಚ್ಚಾಗಿ. ನಾನು ಅದಕ್ಕೆ ಅವನಿಗೆ ಯಾವುದನ್ನು ಫೋರ್ಸ್ ಮಾಡಿ ಕಲಿಸಿಲ್ಲ. ಅವನು 3 ತಿಂಗಳ ಇರುವಾಗಲೇ ನಾನು ಪಕ್ಕದಲ್ಲಿ ಕುತ್ಕೊಂಡು ಕ್ಲಾಸ್ ಶುರು ಮಾಡಿರೋದು. ಅವನು ಪಕ್ಕದಲ್ಲೇ ಕುತ್ಕೊಂಡು ಅಕ್ಕಗಳು ಮಾಡೋದನ್ನು ನೋಡೋದನ್ನು ಕಲಿತಾ ಅವನು, ನಾನು ಅವನನ್ನು ಒಂದು ದಿವಸ ನಿಂತ್ಕೊಂಡು ಕಲಿಸಿದ್ದಿಲ್ಲ, ಕ್ಲಾಸಲ್ಲಿ ಕುತ್ಕೊಂಡು ಕಲಿತು ಕಲ್ತ್ಕೊಂಡು ಆಮೇಲೆ ಅವನಿಗೆ ಅಂದರೆ ನಾವು ಹೇಳ್ಕೊಡೋದಷ್ಟು ಪಾಠಗಳು

0: ಮನೆಯಲ್ಲೇ ಕುತ್ಕೊಂಡು ಅಕ್ಕಗಳು ಮಾಡೋದನ್ನ ನೋಡೋದನ್ನ ಕಲಿತಾ ಅವನು, ನಾನು ಅವನನ್ನು ಒಂದು ದಿವಸ ನಿಂತ್ಕೊಂಡು ಕಲಿಸಿದ್ದಿಲ್ಲ. ಕ್ಲಾಸಲ್ಲಿ ಕುತ್ಕೊಂಡು ಕಲ್ತ್ಕೊಂಡು ಆಮೇಲೆ ಅವನಿಗೆ ಅಂದ್ರೆ ನಾವು ಹೇಳ್ಕೊಡೋದಷ್ಟು ಪಾಠಗಳು ಭಯಪಾಠ ಬರ್ತಿತ್ತು. ಅವನಾಗಿ ಅದನ್ನ ಹೇಳ್ತಿದ್ದ. ರಿದಮ್ ಸೆನ್ಸ್ ತುಂಬಾ ಇತ್ತು, ಲಯ ಜ್ಞಾನ ಇತ್ತು. ಅವಾಗ ನನಗೆ ಅನಿಸ್ತು, ನೋಡೋಣ ಮಾಡಿ, ಒಂದು ಏನಾದ್ರು ಇಂಟ್ರೆಸ್ಟ್ ಇದ್ರೆ ಮಾಡ್ಕೊಳ್ಳಿ ಅಂತ. ಅದು ಹೇಗಾಯ್ತು ಅಂತಂದ್ರೆ, ಅವನಿಗೆ ಅದು ಒಂದು ದೊಡ್ಡ ದಾರಿ ಓಪನ್ ಆಗ್ಬಿಡ್ತು. ಅವನು ಹೋದಲ್ಲೆಲ್ಲ ತುಂಬಾ ಸಕ್ಸಸ್ಫುಲ್ ಹೆಸರು ತಗೊಳ್ತಾ ಹೋದ. ಅದಕ್ಕೆ ನಾವು ಓಕೆ, ಈ ಫೀಲ್ಡಲ್ಲಿ ಅವನು ಪ್ರತಿಭೆ ಇದೆ, ಇದರಲ್ಲಿ ಹೋಗ್ಬೋದು ಅಂತ ನಾವು ಒಂದು ಸಪೋರ್ಟ್ ಆಗಿ ಸಹಕಾರದಿಂದ ನಿಂತ್ಕೊಂಡು ಪೇರೆಂಟ್ಸ್ ಹೋಗ್ತಾ ಇದ್ದೇವೆ. ಬಿಟ್ಟರೆ ನಾವು ಹಾಗೆ ಒಂದು ದೊಡ್ಡ ಅವನು ಹಾಗಾಗಬೇಕು ಅಂತ ಕನಸ್ಕೊಂಡವರಲ್ಲ. ಯಾಕೆ ಅಂದರೆ ಮಕ್ಕಳಲ್ಲಿ ಪ್ರತಿ ಬೆಳವಣಿಗೆಯಲ್ಲಿ ಅವರವರ ಉದ್ದೇಶಗಳು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಅವನು ಚಿಕ್ಕವನು, ಈಗ ಅವನಿಗೆ ಇದು ಇಷ್ಟವಾಗಿರ್ಬೋದು, ಅದಕ್ಕೆ ನಾವು ಅವನಿಗೆ ಇಷ್ಟ ಅಂತ ಕಲಿಸ್ಕೋತ ಹೋಗ್ತೀವಿ. ನಾವು ಈಗ ಅವನ ಮೇಲೆ ಅದೇ ರೀತಿಯ ಆಸೆಗಳನ್ನು ಇಟ್ಟುಕೊಂಡ್ರೆ ನಾವು ಇದರಲ್ಲಿ ಫೋರ್ಸ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ನೀನು ಹಾಗಾಗಬೇಕು ಹೀ ಅಂದರೆ ನಮ್ಮಲ್ಲಿ ಬಂದ್ಬಿಡುತ್ತಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ ಆಗಬೇಕು, ಅವನು ಹಾಗಾಗಬೇಕು ಅಂತ ಒಂದು ಕಲ್ಪನೆ ಬಂದ ತಕ್ಷಣ ನಾವು ಅವನಿಗೆ ಫೋರ್ಸ್ ಮಾಡ್ತೇವೆ. ಇದರಿಂದ ಅವನು ಇಂಟ್ರೆಸ್ಟ್ ಕಳ್ಕೋಬಹುದು ನಾವು ಫೋರ್ಸ್ ಮಾಡಿದರೆ. ಅದಕ್ಕೆ ನಾವು ಫೋರ್ಸ್ ಅಂತೂ ಖಂಡಿತ ಮಾಡ್ತಾ ಇಲ್ಲ. ಅವನಿಗೆ ಎಷ್ಟು ದಿನ ಖುಷಿಯಾಗತ್ತೆ ಇದನ್ನು ಮಾಡಲಿ, ಮುಂದೆ ಮತ್ತೊಂದು ಯಾವುದೋ ಒಂದು ಇಷ್ಟ ಆಗತ್ತೆ ಅಂದರೆ ಮಾಡಲಿ, ಹಾಗೆ ವಿಚಾರವನ್ನು ಇಟ್ಟುಕೊಂಡು ಅವನು ಬೆಳೆಸ್ತಾ ಇರೋದು.
1: ಸವಿತಾ ಅವರ ಪಾಲಕರೆಲ್ಲ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಾರೆ. ನೀವು ಹೇಳಿದ್ರಿ ಸಣ್ಣ ವಯಸ್ಸಿನಲ್ಲೇ ಶುರು ಮಾಡಿಸಿದ್ರ ಮಕ್ಕಳು ಆ ವಯಸ್ಸಿನೊಳಗ ಪ್ರತಿರೋಧ ವ್ಯಕ್ತಪಡಿಸೋದಿಲ್ಲ, ಆ ಆಸಕ್ತಿ ಇದ್ರ ಮುಂದುವರಿಸ್ತಾರ, ಇಲ್ಲಾಂದ್ರ ಬಿಡ್ತಾರ. ಇದು ಬಹಳ ಒಳ್ಳೆಯದು. ಸವಿತಾ ಅವರ ಮಕ್ಕಳನ್ನ ಮುಂದೆ ತರಬೇಕು ಅಂತ ಹೇಳಿದ್ರೆ ಇಬ್ರು ಪಾಲಕರದು ಪಾತ್ರ ಅದರೊಳಗೆ ಇರ್ತದ. ಈಗ ನಿಮ್ಮ ಯಜಮಾನರು ಏನ್ ಮಾಡ್ತಾರೆ, ಅವರು ಯಾವ ರೀತಿ ಸಹಕಾರವನ್ನ ನಿಮ್ಮ ಮಗುವಿನ ಈ ನೃತ್ಯ ಕಲೆಗೆ, ಇಬ್ರು ಸೇರಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ರೀತಿ ಅವರು ನಿಮಗೆ ಸಾಥ್ ಕೊಡ್ತಾರ ಅಂತ ಹೇಳ್ಬೋದು?
0: ಅವರು ತಬಲಾ ಆರ್ಟಿಸ್ಟ್ ಇದ್ದಾರೆ, KCD ಮ್ಯೂಸಿಕ್ ಕಾಲೇಜ್ ಒಳಗೆ ಲೆಕ್ಚರ್ ಇದ್ದಾರೆ. ನಾವು ಆರ್ಟ್ ಫೀಲ್ಡಲ್ಲೇ ಇರೋದಕ್ಕೆ ನಮಗೆ ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ನಾಲೆಜ್ ಮೊದಲೇ ಇದೆ. ಯಾಕೆಂದ್ರೆ ಈ ಕಲೆಗೆ ಪ್ರಾಕ್ಟೀಸ್ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದು ನನ್ನ ಕ್ಲಾಸಲ್ಲಿ ಬ್ಯುಸಿ ಆದಾಗ ನಮ್ಮನೆಯವರು ನಮ್ಮ ಮಗನನ್ನು ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾರೆ. ಆಮೇಲೆ ಹೊರಗೆ ಊರಿಗೆ ಹೋಗುವಾಗ ನಾವು ಎಲ್ಲ ಸಲನೂ ನಾವು ಹೆಣ್ಮಕ್ಳು ಒಬ್ಬೊಬ್ಬರನ್ನೇ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ಕಾಲೇಜನ್ನು ಲೀವ್ ಹಾಕ್ಕೊಂಡು ಅವನನ್ನು ಚೆನ್ನೈಗೆ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾರೆ, ಉಳ್ಕೋತಾರೆ, ಪ್ರಾಕ್ಟೀಸ್ ಮಾಡಿಸ್ಕೋತಾರೆ, ಮತ್ತೆ ವಾಪಸ್ ಕರ್ಕೊಂಡು ಬಂದು ಮತ್ತೆ ಮನೇಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಯಾಕೆಂದರೆ ಒಂದು ತಿಂಗಳ ಗ್ಯಾಪಲ್ಲಿ ಅದು ನೆನಪಿರಲ್ವಲ್ಲ, ಮತ್ತೆ ಅದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂದರೆ ಅಷ್ಟು ಕಂಟಿನ್ಯೂಸ್ ಪ್ರಾಕ್ಟೀಸಲ್ಲಿ ಅವರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಮತ್ತೆ ಇಬ್ಬರಲ್ಲೂ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ, ನಾ ಇದನ್ನು ಕಲಿಸ್ಬೇಕು ಇವ್ರು ಹಾಗಿಲ್ಲ, ನಮ್ದಿಬ್ರದ್ದು ಒಂದೇ ಅಭಿಪ್ರಾಯ. ಅದಕ್ಕೆ ಅವನಿಗೆ ಅದು ಸಹಕಾರ. ಅದು ಏನಂದ್ರೆ ಅವನಿಗೆ ಒಮ್ಮೊಮ್ಮೆ ಕಾಲು ನೋವು ಬಂದಿರುತ್ತೆ, ಪ್ರಾಕ್ಟೀಸ್ ಮಾಡೋಕ್ಕೆ ಇಲ್ಲ ಅಂತ ಹೇಳಿ ಅಮ್ಮನ ಹತ್ರ ಬಂದಾಗ ನಾನು ಎಕ್ಸ್ಕ್ಯೂಸ್ ಕೊಡಲ್ಲ. ನನ್ನ ಹತ್ರ ಬಂದಾಗ ಅವನು ನನ್ನ ಕಾಲು ನೋಗುತ್ತೆ ಅಪ್ಪನ ಹತ್ರ ಹೋಗಿ ಹೇಳ್ತಿರ್ತಾನೆ, ಅವಾಗ ಅವರು ಎಕ್ಸ್ಕ್ಯೂಸ್ ಕೊಡಲ್ಲ. ಅಂದ್ರೆ ನಮ್ಮಲ್ಲಿ ಇಬ್ಬರಲ್ಲಿ ಬೇರೆ ಬೇರೆ ತರ ನೋಡಿ ಅವನು ಅದನ್ನ ಬೆನಿಫಿಟ್ ತಗೊಳ್ಳಿಕ್ಕೆ ಏನಾದ್ರು ಟ್ರೈ ಮಾಡ್ತಾನೋ ಅಂತ ಹೇಳಿ ನಾವು ಇಬ್ರು ಒಂದೇ ಆಗಿರ್ತೀವಿ. ಮಾಡ್ಬೇಕಂದ್ರೆ ಮಾಡ್ಬೇಕು, ಬೇಡ ಇವತ್ತು ಮಾಡೋದು ಇಷ್ಟ ಇಲ್ಲ ಬಿಡು ಅಂದ್ರೆ ಬಿಡ್ತೀವಿ. ಹಾಗೆ ಅಂದ್ರೆ ಇಬ್ರು ಪಾಲಕರು ಒಂದೇ ಮನಸ್ಸಿಂದ ಒಂದೇ ಉದ್ದೇಶವನ್ನು ಇಟ್ಕೊಂಡಿದ್ರೆ ಮಕ್ಕಳ ಬೆಳವಣಿಗೆ ತುಂಬಾ ಚೆನ್ನಾಗಾಗತ್ತೆ.
1: ಒಬ್ಬ ತಾಯಿಯಾಗಿ ಎಲ್ಲಾ ಕೇಳುತ್ತಿರುವಂತಹ ಪಾಲಕರಿಗೆ ಏನಾದ್ರು ಹೇಳಬೇಕು ಅಂತ ಅನ್ಸಿದ್ರೆ ಹೇಳ್ಬೋದು?
0: ಎಲ್ಲಾ ಪಾಲಕರಲ್ಲಿ ನಾನು ಕೇಳ್ಕೊಳ್ಳೋದು ಅಂತಂದ್ರೆ, ಯಾವುದೇ ವಿಷಯದಲ್ಲೂ ಮಕ್ಕಳಿಗೆ ಫೋರ್ಸ್ ಮಾಡಬಾರ್ದು. ನಾವು ನಮ್ಮ ಆಸೆಗಳನ್ನ ಅಥವಾ ನಮ್ಮ ಗುರಿಯನ್ನು ಅವರಿಗೆ ತೋರಿಸ್ಲಿಕ್ಕೆ ಹೋದ್ರೆ ನಿಜವಾಗಿ ಅವರಲ್ಲಿರುವ ಆಸಕ್ತಿಯನ್ನು ಗುರುತಿಸೋದು ನಮ್ಗೆ ಆಗೋದಿಲ್ಲ ಒಂದು ಪಾಲಕರಾಗಿ. ಅದಕ್ಕೆ ಅವರಿಗೆ ತುಂಬಾ ಅವಕಾಶಗಳನ್ನ ನೋಡ್ಲಿಕ್ಕೆ ಬಿಡಬೇಕು ಅಂತ. ಸ್ಪೋರ್ಟ್ಸು, ಡಾನ್ಸು, ಮ್ಯೂಸಿಕ್ಕು, ಡ್ರಾಯಿಂಗು, ಯಾವುದಕ್ಕೆ ಹೋಗ್ತೀನಿ ಅಂತಾರೋ ಅದಕ್ಕೆಲ್ಲ ಕಳಿಸಿ. ಅವಾಗ ಮಕ್ಕಳಲ್ಲಿ ಯಾವುದೋ ಒಂದು ತುಂಬಾ ಇಷ್ಟ ಆಗ್ಬಿಡತ್ತೆ. ಅದನ್ನ ಅವರು ಆಟೋಮೆಟಿಕಲಿ ಅಂದ್ರೆ ನಾವು ಏನು ಹೇಳೋದೇ ಬೇಡ, ಅದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ಕೋತಾ ಅದ್ರಲ್ಲಿ ಬೆಳವಣಿಗೆಯನ್ನು ನೋಡ್ಕೋತಾ ಹೋಗ್ತಾರೆ. ಅಂದ್ರೆ ಹೇಳೋದು ಏನಂದ್ರೆ, ಯಾವುದಕ್ಕೂ ಮಕ್ಕಳಿಗೆ ಫೋರ್ಸ್ ಅನ್ನ ಮಾಡಬಾರ್ದು. ಅವರು ಹೇಗೆ ಫ್ಲವರ್ ತನ್ನಿಂತಾನೆ ಅರಳುತ್ತಲ್ಲ, ಹಾಗೆ ನಿಜವಾಗ್ಲೂ ಅವರಿಗೆ ಬಿಡಬೇಕು. ಆದ್ರೆ ಮಾರ್ಗದರ್ಶನ ಇರಬೇಕು. ಏನಂತಂದ್ರೆ ಇದು ಮಾಡ್ತಿರೋದು ಸರಿಯೋ ಇಲ್ಲೋ ಅನ್ನೋದು ಒಂದು ಮಕ್ಕಳ ಮೇಲೆ ನಮ್ಮೊಂದು ಗಮನ ಇರಬೇಕು. ಅಂದ್ರೆ ನಾವು ಫ್ರೀಡಮ್ ಅಂತಂದ್ರೆ ಅದು ಹೆಂಗ್ ಬೇಕಾರೋ ಅಲ್ಲ, ಅದು ಅದರಲ್ಲಿ ಒಂದು ನಮ್ಮ ಮಾರ್ಗದರ್ಶನದಲ್ಲೇ ಫ್ರೀಡಮ್ ಆಗಿ ಹೋಗ್ತಿರ್ಬೇಕು. ಆ ತರ ಒಂದು ಸಂಬಂಧವನ್ನ ಪಾಲಕರು ಮತ್ತು ಮಕ್ಕಳಲ್ಲಿ ಬೆಳೆಸ್ಕೊಂಡ್ರೆ ಅದು ಒಂದು ವ್ಯಕ್ತಿ ಖಂಡಿತವಾಗ್ಲೂ ಒಂದು ಯಶಸ್ವಿಯನ್ನ ಸಾಧಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಬಹಳ ಒಳ್ಳೆಯದು ಸವಿತಾ ಹೆಗ್ಡೆಯವರ, ನೀವು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ಹಂಚಿಕೊಂಡಿರಿ. ಇದರಿಂದ ಮಕ್ಕಳಿಗೂ ಪಾಲಕರಿಗೂ ಸಹಾಯ ಆಗ್ತದ ಅಂತ ಅನ್ಕೊಳ್ತೀನಿ. ನಮ್ಮ ಸ್ಟುಡಿಯೋಕ ಮಗನನ್ನ ಕರ್ಕೊಂಡು ಬಂದು ನಿಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
0: ಇವತ್ತು ನನ್ನ ಮಗನಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ನೃತ್ಯಪಟು ಬಾಲ ಪ್ರತಿಭೆ ಶಮನ್.

0: ಆಗಂತಕ ಹಾಗೂ ಅವರ ತಾಯಿ ಸವಿತಾ ಹೆಗಡೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಸಹಕಾರ ತ್ರಿವೇಣಿ ಬೆಟಗೇರಿ.
1: ಮಕ್ಕಳಿಗಾಗಿ ಕಾರ್ಯಕ್ರಮ ಎಳೆಯರ ಬಳಗ ಇದುವರೆಗೆ ಮೂಡಿಬಂತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಧಾರವಾಡ. ಈಗ ಸಮಯ 3:02:10. ನಿಲಯದ ಮಧ್ಯಾಹ್ನದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಂಜೆಯ ಪ್ರಸಾರವನ್ನು 5:30 ಆರಂಭಿಸುತ್ತೇವೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಹಿಂದಿ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳ ಮೇಲೆ ಮೂಡಿಬರಲಿವೆ. ಇನ್ನು ವಿದ್ಯಾತಾರಸಿಂಗಳಿಗೆ ಅನುಮತಿ ಕೊಡಿ. ನಮಸ್ಕಾರ.

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಸಮಯ ಸರಿಯಾಗಿ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಆಕಾಶವಾಣಿ ಧಾರವಾಡ ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
0: ಈಗ ಟೀ ಟೈಮ್ ಚಿತ್ರಗೀತೆಗಳು ಆರಂಭದಲ್ಲಿದೆ. ತೂಗುದೀಪ ಚಿತ್ರದ ಗೀತೆ, ಗಾಯಕಿ P. ಸುಶೀಲಾ.

0: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಇನ್ನು ಮುಂದೆ ಕೇಳಿ ಸಂಗಮ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಸಿಕೆ ರಮಾ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ ಚಿತ್ರ ಅವಳಿ ಜವಳಿ.

0: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
1: ಡಾಕ್ಟರ್ ಆರ್ ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
0: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443414 ಹಾಗೂ 2444

0: 4431 ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11-12 ಗಂಟೆಯವರೆಗೆ.
1: ಸಿದ್ಧಿಯ ಪರ್ವತ ಏರಲು ಸೋಪಾನ.
2: ಟೀ ಟೈಮ್ ಚಿತ್ರಗೀತೆಗಳು ಕಾರ್ಯಕ್ರಮದ ಮುಂದಿನ ಗೀತೆ ಬಹದ್ದೂರ್ ಗಂಡು ಚಿತ್ರದ್ದು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: स्वच्छता से भरा निर्मा शुद्ध नमक।
1: ಈಗ ಕಾರ್ಯಕ್ರಮ ವಿವರಣೆ. ಇನ್ನು ಮುಂದೆ ಸರಿಯಾಗಿ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದಿಂದ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಕೃಷಿ ಮಾಹಿತಿ, ನಂತರ ಸಿದ್ದಾಪುರ ತಾಲೂಕು ದಂತಕಲ್ನ ಸುಜಾತಾ ಎಸ್ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ ತಾಳಮದ್ದಲೆ, 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, 9:15 ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು, 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಜನತೆ ಹಾಗೂ ಆನ್ಲೈನ್ ವಂಚನೆಗಳು, ಈ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಯಾರಾಮನ್. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಾಳೆ ಬೆಳಗ್ಗೆ 8:35 ಹಾಗೂ ಸಂಜೆ 5:30 ಘನತೆವತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ಬೆಂಗಳೂರು ಭೇಟಿಯ ಕುರಿತು ಬಾನುಲಿ ವರದಿ. ಬೆಳಗ್ಗೆ 11:00 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯನ್ನುದ್ದೇಶಿಸಿ ಮಾಡಲಿರುವ ಮನ್ ಕಿ ಬಾತ್ನ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಪ್ರಧಾನಮಂತ್ರಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8:00 ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗುವುದು. ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುನೀತಿ ಪಥ ಕಥಾನಾಟಕ ಸರಣಿ, ನಾಟಕ ಭಗವಂತನಲ್ಲಿ ವಿಶ್ವಾಸವಿಡಿ, ಮೂಲ ರಚನೆ ಜಗನ್ನಾಥ ಜಮಾದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLSVDIT ಹಳಿಯಾಳ. 7:30 ಭಾವಗೀತೆಗಳು, 8:00 ಹಾಗೂ ರಾತ್ರಿ 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. 8:30 ಅಶ್ವಿನಿ ಭಿಡೆ ದೇಶಪಾಂಡೆ ಅವರಿಂದ ಗಾಯನ ಕೇಳುತ್ತೀರಿ. ನಾಳೆ ಬೆಳಿಗ್ಗೆ 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಅದಿತಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ, 10:00 ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ದಿವ್ಯಾಂಗರ ಬಾಳಿಗೆ ಬೆಳಕು ತುಂಬುತ್ತಿರುವ ಗೂಡೊಂದರ ಯಶೋಗಾಥೆ, ಈ ಕುರಿತು ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರೊಂದಿಗೆ ಮಾತು, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ನವರಸಾಭಿನಯ,

0: ರಚನೆ ವಿದ್ಯಾಶಿರಹಟ್ಟಿ, ನಿರ್ದೇಶನ ಜಿ ಸುರೇಖಾ ಸುರೇಶ್. 10:30 ಗಿಳಿಬಿಂಡು ಕಾರ್ಯಕ್ರಮದಲ್ಲಿ ಸರಸ್ವತ್ಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಂಬರ್ 9 ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ. ನಾಳೆ 1:20 ಹಾಗೂ ಸಂಜೆ ಕೃಷಿರಂಗದಲ್ಲಿ ಜಮಖಂಡಿ ತಾಲೂಕು ನಾವಲಿಗೆಯ ಹನುಮಂತ್ ಬರಗಾಲ್ ಹಾಗೂ ಸಂಗಡಿಗರಿಂದ ಕಣಿವಾದನ. 1:30 ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. 3:01 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸಂಜೆ 5:45 ಟೀ ಟೈಮ್ ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ, 6:51 ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ICC ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ 2026 ವೀಕ್ಷಕ ವಿವರಣೆಯನ್ನು ನಮ್ಮ ಮುಖ್ಯವಾಹಿನಿ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳು ಹಾಗೂ DRM ವಾಹಿನಿಯಲ್ಲಿ ಕೇಳಬಹುದು. ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮುಂದುವರಿಯುತ್ತವೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುಕ್ತಿಜಾ ಎಂಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. 7:45 ನೈತಿಕ ಶಿಕ್ಷಣ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ. 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 9:15 ಸ್ಪಾಟ್ಲೈಟ್ನ ಅನುವಾದ ಸಂಚಿಕೆ. 9:30 ರವ್ವಸ್ರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
1: This is Akashvani, the news read by Valsa Williams. Prime Minister Narendra Modi has arrived in Victoria for a 3-day visit to Seychelles. He was given a warm welcome by the President of Seychelles, Dr. Patrick Hermini, at the airport. Appreciating the gesture, Prime Minister Modi reiterated that Seychelles is a valued maritime partner and a close friend in the Indian Ocean. Mr. Modi said he is looking forward to a productive visit aimed at further strengthening India and Seychelles' long-standing ties and enhancing cooperation for the benefit of the people of both nations. Prime Minister Modi also thanked the Indian diaspora for the warm welcome at the airport. He said the manner in which the Indian diaspora has preserved and celebrated culture from different parts of India is appreciable. Prime Minister Modi will be the guest of honour at celebrations marking the historic 50th anniversary of independence of Seychelles. U.S. Secretary of State Marco Rubio has praised Prime Minister Narendra Modi's leadership, saying India has made significant economic progress and is playing a bigger role on the global stage. In an interview with a news agency at the White House, Mr. Rubio said the Trump administration views India as one of the U.S.'s closest strategic partners. He said Prime Minister Modi has led a country that is making strong economic gains and becoming an increasingly influential global power. Prime Minister Narendra Modi will share his thoughts with the people of the country and abroad in his Mann Ki Baat program on Akashvani tomorrow. The 135th episode of the monthly radio program will be broadcast across the entire Akashvani and Doordarshan network, the AIR news website and the news on AIR mobile app. The Sri Ram Janmabhoomi Tirth Kshetra Trust has officially acknowledged the resignations of General Secretary Champat Rai and Trustee Anil Mishra. Treasurer of the Sri Ram Janmabhoomi Tirth Kshetra, Swami Govind Devgiri Maharaj, today issued a statement on this issue. The statement said, "The resignations will be discussed in the next meeting." It also assured that the silver bricks and jewellery donated by devotees are accounted for. The trust in this letter said it is deeply saddened, hurt and extremely distressed by recent incidents at the Ayodhya Ram temple. It also confirmed an FIR has been registered in the donation-related case based on the SIT's interim report, with legal proceedings underway. In Tamil Nadu, the MDMK party led by Vaiko has ended its 9-year alliance with the DMK. The party general secretary Vaiko led a general council meeting in Chennai today, during which a general resolution was passed for withdrawal from the alliance. The MDMK alleged that attempts were made to weaken the party. The MDMK has 2 MLAs in the assembly.

0: The Intermeteorological Department has predicted heavy to very heavy rainfall over sub-Himalayan West Bengal and Sikkim during the next 2 days. The weather agency also forecast heavy rainfall over Bihar, Chhattisgarh, coastal Andhra Pradesh, coastal Karnataka, Tamil Nadu, Puducherry, Karaikal and in some parts of northeast India today. In US Open Badminton, India's Devika Sehag, Kidambi Srikanth and Ronak Chauhan have reached the semi-finals at the Titan Gym in the California State University. Devika caused a major upset, defeating third seed Riko Gunji of Japan in straight games 22-20, 21-19 in the women's singles quarterfinals. In men's singles, Srikanth defeated Chinese Taipei's Liao Zhuo Fu 21-9, 12-21, 21-8 to stay on course for a possible all-India final. Ronak Chauhan also advanced, beating Israel's Misha Zilberman 23-21, 21-11. India have reached the quarterfinals of the Badminton Asia Junior Mixed Team Championships with a convincing 2-0 victory over Kazakhstan in their opening Group C match in Yatsushiro, Japan. The girls' doubles pair of Durga Isha Kandrapu and Kirti Manjala gave India a strong start. Puneet Suresh and Deepthi Raj Aditi then extended India's lead. The Indian team went on to dominate the remaining matches and comfortably sealed the tie. India are placed in Group C alongside Chinese Taipei, Kazakhstan and the Philippines. Their next match against Chinese Taipei will decide the group winner. And with that, we end this news bulletin.
1: Akashavani, Dharwada. Samachara Darshana. Mukhyamshagalu. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ ಸಂಪನ್ನ. ನೀರಾವರಿ ಯೋಜನೆಗಳು ಕಾಲಮಿತಿಯಲ್ಲಿ ಪೂರ್ಣಗೊಳ್ಳಲು ಸಮಷ್ಟಿ ಹಿತದಿಂದ ಒಗ್ಗೂಡಿ ಕೆಲಸ ಮಾಡೋಣ, ಮುಖ್ಯಮಂತ್ರಿ ಆಶಯ. ರಾಜ್ಯಾದ್ಯಂತ ಸೋಮವಾರದಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭ. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ ಕಳೆದ 21ರಂದು ಜರುಗಿತು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು.
2: यही जुड़ाव योग का मूल भाव है. महर्षि अरविंद भी कहते थे, हमारा पूरा जीवन योग है, चाहे हमें इसका बोध हो या न हो. योग जब स्वभाव में आता है तो वो मानवीय एकता का आधार बन जाता है. योग मानव के जीवन का चेतना के साथ
1: ರಾಜ್ಯದ ನೆಲ ಜಲ ಸಮಸ್ಯೆಗಳಿಗೆ ಸಮಷ್ಟಿ ಹಿತದಿಂದ ಒಗ್ಗೂಡಿ ಕೆಲಸ ಮಾಡಿದರೆ ಜನಪರ ನೀರಾವರಿ ಯೋಜನೆಗಳು ಕಾಲಮಿತಿಯಲ್ಲಿ ಪೂರ್ಣಗೊಳ್ಳಲಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ತುಂಗಭದ್ರಾ ಅಣೆಕಟ್ಟೆಯ ನೂತನ 33 ಕ್ರೆಸ್ಟ್ ಗೇಟ್ಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಮುನಿರಾಬಾದ್ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು.
3: ನಮ್ಮ ನೀರು ನಮ್ಮ ಹಕ್ಕು, ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ತುಂಗಭದ್ರಾ ನದಿ 1860ರಲ್ಲಿ ಬ್ರಿಟಿಷರ್ ಆವತ್ತಿನ ಕಾಲದಲ್ಲಿ ಇಂಜಿನಿಯರ್ ಅವರು ಎಸ್ ಆರ್ ಆರ್ಥರ್ ಪಾಟ್ ಅವರು ಅದಕ್ಕೆ ಒಂದು ನಾಂದಿಯನ್ನ ಹಾಡಿದ್ರು. ನಂತರ 1949ರಲ್ಲಿ ಆರಂಭವಾಗಿ ಇದನ್ನ ಪೂರ್ಣಗೊಂಡಂತ ಸಂದರ್ಭದಲ್ಲಿ ಅನೇಕರು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡು

0: ಇವತ್ತು ರಾಯಲಸೀಮೆ ಮತ್ತು ಬಳ್ಳಾರಿ ಭಾಗದ ಈ ಯೋಜನೆಯನ್ನು ನಾವೆಲ್ಲ ಜಾರಿಗೊಳಿಸಬೇಕಾದಂತ ಒಂದು ಪರಿಸ್ಥಿತಿಗೆ ಬಂತು. ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊಳ್ ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ.
1: ನಾಲ್ಕನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಯನ್ನು ರಾಜ್ಯದ ಐವರು ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ್ದ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನಿಸಿ ಗೌರವಿಸಿದರು. ಹೀಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಸ್ವೀಕರಿಸಿದರು. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: 2026 ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗ್ಯದ. ರಾಷ್ಟ್ರಪತಿಗಳು, ಹೋಮ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು ನನ್ನನ್ನು ಗುರುತಿಸಿ ನನಗೆ ಪದ್ಮಶ್ರೀ ಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕ ಹಾಗೂ ನನ್ನ ಸಂಸ್ಥೆಯ ವತಿಯಿಂದ ಅವರಿಗೆ ತುಂಬಾ ಆಭಾರಿ ಇದ್ದೇವೆ. ನಾನು ಸುಮಾರು 42 ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮೂಡಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದ್ದೇವೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ.
1: ಹಾವೇರಿ ಜಿಲ್ಲೆಯಲ್ಲಿ 29 ತಾರೀಖು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30 ತಾರೀಖಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29 ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿ ಆಗಿದೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರ ಇದ್ದಾರೆ. ಅವರೆಲ್ಲರನ್ನೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿಡುತ್ತೆ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
1: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000 ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ಗಮನ ಸೆಳೆದವು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
4: 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. 3,000-4,000 ಜನ ಇಲ್ಲಿಗೆ ಭೇಟಿ ಕೊಟ್ಟಿರ್ಬೋದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
1: ಖೇಲೋ ಇಂಡಿಯಾ ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಲೋಹಿಯಾ ನಗರದಲ್ಲಿ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣ ರೂಪುಗೊಂಡಿದೆ. 175,50,000 ರೂಪಾಯಿ ವೆಚ್ಚದಲ್ಲಿ 22 ಕ್ರೀಡೆಗಳಿಗೆ ಅಗತ್ಯವಾದ ಸೌಲಭ್ಯಗಳನ್ನು ಒಳಗೊಂಡಿದ್ದು

0: ಸಂಕರ್ ಇರ್ಬೋದು, ಇಂಡೋರ್ ಗೇಮ್ಸ್ ಇರ್ಬೋದು, ಈ ರೀತಿ ಹಲವಾರು 22 ಗೇಮ್ಗಳಿಗೆ ನಾವು ಪ್ರಾಯೋಜನ ಇಟ್ಟಿದ್ದೇವೆ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗುಳ್ಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಧಾರವಾಡ. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಅಧಿಕಾರಿಕ ಪ್ರವಾಸಾರ್ಥಂ ಸೆಷೆಲ್ಸ್ ದೇಶಸ್ಯ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ. ತಮಿಳುನಾಡು ರಾಜ್ಯೆ ವಾಯ್ಕೋ ಇತ್ಯಸ್ಯ ನೇತೃತ್ವೆ ಎಂಡಿಎಂಕೆ ದಲೇನ ಡಿಎಂಕೆ ದಲೇನ ಸಹ ಸ್ವೀಯ ನವವರ್ಷೀಯಂ ಗಠಬಂಧನಂ ಸಮಾಪ್ತಂ. ಪ್ರಸಿದ್ಧಃ ತಮಿಳ ಚಲಚ್ಚಿತ್ರ ಅಭಿನೇತಾ ನಿರ್ದೇಶಕಶ್ಚ ಕೆ ಭಾಗ್ಯರಾಜಃ ಅದ್ಯ ಚೆನ್ನೈಯಾಂ ಪಂಚತ್ವೆ ವಿಲೀನಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತಿ ಜನಪ್ರಿಯ ಮಾಸಿಕ ಕಾರ್ಯಕ್ರಮೆ ದೇಶ ವಿದೇಶಸ್ಯ ಜನೈಸ್ಸಹ ಸ್ವೀಯಂ ಮನೋಗತಂ ವಿನಿಮಯೀಕರಿಷ್ಯತಿ. ಅಮೆರಿಕಾ ದೇಶಸ್ಯ ವಿದೇಶಮಂತ್ರಿ ಮಾರ್ಕೋ ರುಬಿಯೋ ಅವದತ್ ಯತ್ ಟ್ರಂಪ್ ಪ್ರಶಾಸನಂ ಭಾರತಂ ಸಂಯುಕ್ತ ರಾಜ್ಯ ಅಮೆರಿಕಾಯಾಃ ಅತ್ಯಂತಂ ನಿಕಟತಮೇಷು ರಣನೀತಿಕ ಸಹಯೋಗಿಷು ಅನ್ಯತಮಂ ಮನ್ಯತೆ. ಅಪಿ ಚ ಕ್ರೀಡಾವಾರ್ತಾಸು ಫಿಫಾ ವಿಶ್ವಕಪ್ ಸ್ಪರ್ಧಾ ಮಾಲಿಕಾಯಾಂ ಮಿಶ್ರ ದೇಶಃ ಇರಾನ್ ದೇಶೇನ ಸಹ ಅಂತಿಮೆ ಜಿ ಸಮೂಹಸ್ಯ ದ್ವಂದ್ವೇ ಏಕಂ ಏಕಂ ಇತ್ಯಂಕಾಂತರಾಲೇನ ಸಮತಾವಾಪ್ಯ ಪ್ರಥಮತಯಾ ಫಿಫಾ ವಿಶ್ವಕಪ್ ಸ್ಪರ್ಧಾಯಾಃ ನಾಕೌಟ್ ಇತ್ಯೇತಸ್ಮಿನ್ ಚರಣೆ ಪ್ರವಿಷ್ಟಃ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿದಿವಸೀಯ ಪ್ರವಾಸಾರ್ಥಂ ಸೆಷೆಲ್ಸ್ ದೇಶಸ್ಯ ರಾಜಧಾನ್ಯಾಂ ವಿಕ್ಟೋರಿಯಾ ನಗರೆ ಸಂಪ್ರಾಪ್ತಃ. ಸಾಮಾಜಿಕ ಅಂತರ್ಜಾಲೀಯ ಪ್ರೇಷಿತೆ ಸಂದೇಶೆ ಶ್ರೀಮೋದಿನ ವಿಮಾನ ಪತ್ತನೆ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹೊರ್ಮನಿ ಇತ್ಯನೇನ ಕೃತ್ ಭವ್ಯ ಸ್ವಾಗತಸ್ಯ ಭೂರಿ ಭೂರಿ ಪ್ರಶಂಸಾ ವಿಹಿತ. ಪ್ರಧಾನಮಂತ್ರಿಣ ಪ್ರತಿಪಾದಿತಂ ಯತ್ ಸೆಷೆಲ್ಸ್ ದೇಶಃ ಹಿಂದ್ ಮಹಾಸಾಗರೆ ಭಾರತಸ್ಯ ಏಕಃ ಸಾಮುದ್ರಿಕ ಸಹಯೋಗೀ ದೃಢಃ ಮಿತ್ರದೇಶಶ್ಚ ವರ್ತತೆ. ಮೋದಿ ಅವೋಚತ್ ಯತ್ ಸಹ ಅಸ್ಯಾಃ ಯಾತ್ರಾಯಾಃ ಮಾಧ್ಯಮೇನ ಉಭಯೋರ ದೇಶಯೋಃ ದೀರ್ಘಕಾಲೀನ ಸಂಬಂಧಾನ್ ಸುದೃಢೀಕರ್ತುಂ ನಾಗರಿಕ ಕಲ್ಯಾಣಾಯ ಸಹಯೋಗಂ ವರ್ಧಯಿತುಂ ಸಂವಾದಂ ಪ್ರತಿ ಆಶಾನ್ವಿತೋ ವಿದ್ಯತೆ. ಅನೇನ ಸಹೈವ ತೇನ ವಿಮಾನ ಪತ್ತನೆ ಭಾರತೀಯ ಪ್ರವಾಸಿ ಜನಸಮೂಹಾಯ ಅಪಿ ಹಾರ್ದಿಕಂ ಸ್ವಾಗತಾರ್ಥಂ ಧನ್ಯತಾ ವಚಾಂಸಿ ಜ್ಞಾಪಿತಾನಿ. ಗದಿತಂ ಚ ಯತ್ ಭಾರತೀಯ ಪ್ರವಾಸಿಭಿಃ ಯಥಾ ಸ್ವಸಂಸ್ಕೃತಿಃ ಸಂರಕ್ಷಿತಾ ಸಾ ಶ್ಲಾಘನೀಯ ವರ್ತತೆ. ಅವಧೇಯಾಸ್ಪದಂ ವರ್ತತೆ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೆಷೆಲ್ಸ್ ದೇಶಸ್ಯ ಐತಿಹಾಸಿಕ ಪಂಚಾಶತ್ತಮಸ್ಯ ಸ್ವತಂತ್ರತಾ ದಿವಸ ಸಮಾರೋಹಸ್ಯ ಮುಖ್ಯ ಅತಿಥಿಃ ಭವಿಷ್ಯತಿ. ತಮಿಳುನಾಡು ರಾಜ್ಯೆ ವಾಯ್ಕೋ ಇತ್ಯಸ್ಯ ನೇತೃತ್ವೆ ಎಂಡಿಎಂಕೆ ದಲಂ ಡಿಎಂಕೆ ಇತ್ಯನೇನ ಸಹ ನವವರ್ಷೀಯಂ ಗಠಬಂಧನಂ ಸಮಾಪಿತವಾನ್. ದಲಸ್ಯ ಸಚಿವಃ ವಾಯ್ಕೋ ವರ್ಯಃ ಅದ್ಯ ಚೆನ್ನೈ ನಗರೆ ಸಾಮಾನ್ಯ ಪರಿಷದಃ ಸಭಾಯಾಃ ನೇತೃತ್ವಂ ಕೃತವಾನ್. ಅಪಿ ಚ ಸಭಾಯಾಂ ಗಠಬಂಧನಾತ್ ಬಹಿರ್ಗಂತುಂ ಸಾಮಾನ್ಯಃ ಪ್ರಸ್ತಾವಃ ಸ್ವೀಕೃತಃ. ಅವಧೇಯಂ ಚ ಯತ್ ಎಂಡಿಎಂಕೆ ದಲಂ ಸಪ್ತದಶಾಧಿಕ ದ್ವಿಸಹಸ್ರತಮೆ ವರ್ಷೆ ಡಿಎಂಕೆ ಇತ್ಯಸ್ಯ ನೇತೃತ್ವೆ ಜಾತೆ ಧರ್ಮ ನಿರಪೇಕ್ಷ ಪ್ರಗತಿಶೀಲ ಸಂಘಟನೆ ಸಮ್ಮಿಲಿತಃ ಆಸೀತ್. ಪ್ರಖ್ಯಾತಃ ತಮಿಳ ಚಲಚಿತ್ರಾಭಿನೇತಾ ನಿರ್ದೇಶಕಶ್ಚ ಕೆ ಭಾಗ್ಯರಾಜಃ ಅದ್ಯ ಪ್ರಾತಃಕಾಲೆ ಚೆನ್ನೈ ನಗರೆ ದಿವಂಗತಃ. ಸಹ ತ್ರಿಸಪ್ತತಿಃ ವರ್ಷೀಯಃ ಆಸೀತ್. ಪ್ರಖ್ಯಾತಃ ಚಲಚಿತ್ರ ನಿರ್ಮಾತಾ ಭಾಗ್ಯರಾಜಃ ಚಿತ್ತಾಕರ್ಷಕ ಚಿತ್ರಕಥಾಯಾಃ ವಿನೋದಪೂರ್ಣ ಸಂವಾದಾನಾಂಚ ಕೃತೆ

0: क्षिताः सन्ति। अमेरिकायाः कैलिफोर्निया राज्यस्य फुलेटन नगरे प्रवृत्तायां यूएस ओपन बैडमिंटन प्रतियोगितायां भारतस्य देविका सिहागः रौनक चौहानः च स्वस्व वर्गेषु विजयम् अवाप्य प्रागुपान्त्य चक्रे प्रविष्टवन्तौ। फीफा विश्वकप स्पर्धायां मिस्र देशः ईरान देशेन सह अन्तिमे जी समूहस्य द्वन्द्वे एकमेकम् इति अंकैः समता अवाप्य प्रथमतया फीफा विश्वकप स्पर्धायाः नॉकआउट इति चरणे प्रविष्टः। अस्मिन् द्वन्द्वे ईरान देशस्य रामिन रेजाइन क्रीडायाः नायकत्वेन उद्घोषितः। अधुना राउंड ऑफ 32 चरणे तस्य सम्मुखीकरणं ऑस्ट्रेलिया दलेन सह भविष्यति इति वार्ताः।
1: ಆಕಾಶವಾಣಿ ಸಮಯ 6:30. ಇನ್ನು ಮುಂದೆ ಕೇಳಿ ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ

0: ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನು ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನ ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಡ್ಸ್ ಖನಿಜಗಳನ್ನು ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನು ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.
3: ಆಕಾಶವಾಣಿ ಧಾರವಾಡ.
4: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
5: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ದತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ

0: ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ದಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ ಶೇಕಡ 30% ಮಾತ್ರ ಬಿತ್ತನೆಯಾಗಿದ್ದು, ಶೇಕಡ 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 2,08,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪೋಲಿಯೋ ಭಾನುವಾರ June 28 4 ದಿನಗಳ ಕಾಲ ಅರ್ಬನ್ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 2,08,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೂ ಪೋಲಿಯೋನ ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುವುದರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂತಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
0: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ದತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು,

ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ದತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತನಕ್ಕೆ ನೀಡಲು ಬಂದಿದೆ ಹಬ್ಬದ ನಾಳಿಗೆ.
4: ಆಕಾಶವಾಣಿ ಧಾರವಾಡ.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
1: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
0: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
1: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
0: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
1: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
6: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
5: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
6: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
5: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರೆಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS

0: ಸಂಚಯನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಎನ್ಪಿಎಸ್ ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ.
5: ರೈತ ಬಾಂಧವರೇ ನಮಸ್ಕಾರ. ಅಂತರ ಬೆಳೆಯಾಗಿ ಸೋಯಾ ಅವರೆ, ಹೈಬ್ರಿಡ್ ಹತ್ತಿ ಮತ್ತು ಸೋಯಾ ಅವರೆ, ಎರಡು ಸಾಲು ಸೋಯಾ ಅವರೆ ಮತ್ತು ಒಂದು ಸಾಲು ಹೈಬ್ರಿಡ್ ಹತ್ತಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 40 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಹೈಬ್ರಿಡ್ ಹತ್ತಿಯನ್ನು 60 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಗೋವಿನ ಜೋಳ ಮತ್ತು ಸೋಯಾ ಅವರೆ, ಒಂದು ಸಾಲು ಗೋವಿನ ಜೋಳದ ಜೊತೆ ಎರಡು ಸಾಲು ಸೋಯಾ ಅವರೆಯನ್ನು ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 30 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಗೋವಿನ ಜೋಳ 20 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಇನ್ನು ತಂಬಾಕು ಮತ್ತು ಸೋಯಾ ಅವರೆ, ಸೋಯಾ ಅವರೆಯನ್ನು ಮುಂಗಾರು ಹಂಗಾಮು ಪ್ರಾರಂಭವಾದ ಕೂಡಲೇ ಬಿತ್ತಬೇಕು. ಬಿತ್ತನೆಯನ್ನು 30 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿ ಮಾಡಿ ಬಿತ್ತನೆ ಮಾಡಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ತಂಬಾಕು ಸಸಿಯನ್ನು 60 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಇನ್ನು ಸೋಯಾ ಅವರೆ ಜೊತೆ ತೊಗರೆ, 4 ಸಾಲು ಸೋಯಾ ಅವರೆ ಮತ್ತು 2 ಸಾಲು ತೊಗರಿಯನ್ನು 30 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 30 ಸೆಂಟಿಮೀಟರ್ ಅಂತರದ 3 ಕಾಳಿನ ಕೂರ್ಗಿಯಿಂದ ಕೊನೆಯ ಸಾಲನ್ನು ಹುಸಿ ಮಾಡಿ ಬಿತ್ತಬೇಕು. ಹುಸಿ ಮಾಡಿದ ಸಾಲಿನಲ್ಲಿ ಎಳಸಡ್ಡೆಯಿಂದ ತೊಗರಿ ಬಿತ್ತನೆ ಕೈಗೊಳ್ಳಬೇಕು. ರೈತ ಬಾಂಧವರೇ, ಅಂತರ ಬೇಸಾಯ ಹಾಗೂ ಕಳೆ ನಿರ್ವಹಣೆ. ಬಿತ್ತನೆ ಮಾಡಿದ 15, 30 ಮತ್ತು 40 ದಿವಸಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಬೇಕು. ಸಾಧ್ಯವಾದಲ್ಲಿ ಒಂದು ಸಲ ಕೈಗಳೆ ಕೈಗೊಳ್ಳಬೇಕು. ರೈಜೋಬಿಯಂ ಗೊಬ್ಬರ ಬಳಸುವ ವಿಧಾನ. ರೈಜೋಬಿಯಂ ಗೊಬ್ಬರವನ್ನು ದ್ವಿದಳ ಧಾನ್ಯ ಬೀಜಗಳಿಗೆ ಬಿತ್ತುವ ಮುಂಚೆ ಲೇಪಿಸಬೇಕು. ಬೀಜೋಪಚಾರಕ್ಕೆ ಮುಂಚೆ ಮೊದಲಿಗೆ ಅಂಟು ದ್ರಾವಣ ತಯಾರಿಸಬೇಕು. ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಅಂಟು ದ್ರಾವಣವೆಂದರೆ ಬೆಲ್ಲದ ಪಾಕ. 1/4 ಕೆಜಿ ಬೆಲ್ಲ 1 ಲೀಟರ್ ನೀರಿನಲ್ಲಿ ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಆರಿಸಿ ಬೆಲ್ಲದ ಪಾಕ ತಯಾರಿಸಬೇಕು. ಅವಶ್ಯವಿದ್ದಷ್ಟು ಅಂಟು ದ್ರಾವಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಒಂದು ಪಾಕೆಟ್ನಲ್ಲಿರುವ 200 ಗ್ರಾಂ ಜೈವಿಕ ಗೊಬ್ಬರವನ್ನು ಹಾಕಿ ಕಲಿಸಬೇಕು. ಬಿತ್ತನೆ ಬೀಜಕ್ಕೆ ರೈಜೋಬಿಯಂ ಮಿಶ್ರಿತ ದ್ರಾವಣವನ್ನು ಸುರಿದು ಪ್ರತಿ ಬೀಜಕ್ಕೂ ಹರಡುವಂತೆ ಮೃದುವಾಗಿ ಕಲಿಸಬೇಕು. ಈ ರೀತಿ ಸಂಸ್ಕರಿಸಿದ ಬೀಜವನ್ನು ಬಟ್ಟೆ ಅಥವಾ ಗೋಣಿಚೀಲದ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಬೇಕು. ಬೀಜ ಒಣಗಿದ ನಂತರ ಕೂಡಲೇ ಬಿತ್ತನೆ ಮಾಡಬೇಕು. ಇನ್ನು ರೈತ ಬಾಂಧವರೇ, ಹೆಸರು. ಹೆಸರು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಸುಮಾರು 70 ದಿನಗಳಲ್ಲಿ ಕೊಯ್ಲಿಗೆ ಬರುವುದರಿಂದ ಎರಡು ಬೆಳೆ ತೆಗೆಯುವ ಸಂದರ್ಭದಲ್ಲಿ ಹೆಚ್ಚು ಪ್ರಯೋಜನಕಾರಿ. ಇದನ್ನು ಮುಂಗಾರು ಹಾಗೂ ಬೇಸಿಗೆಯಲ್ಲಿ ಬೆಳೆಯಲಾಗ್ತದೆ. ಇನ್ನು ತಳಿಗಳು ಯಾವಪ್ಪ ಅಂದ್ರೆ ಪೋಸಾ ಬೈಸಾಕಿ, ಡಿಜಿಜಿವಿ, ಡಿಜಿಜಿ, ಈ ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಬಿತ್ತಬಹುದು. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗೆ ಏನಪ್ಪ ಅಂದ್ರೆ ಬೀಜ 5-6 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ 2 ಟನ್, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 200 ಗ್ರಾಂ, ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಗೂ ಗಂಧಕವನ್ನು ಜಿಪ್ಸಂ ಮುಖಾಂತರ ಮಣ್ಣಿನಲ್ಲಿ ಬೆರೆಸಬೇಕು. 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜೋಪಚಾರ ಮಾಡಿದ ಬೀಜ ಬಿತ್ತನೆ ಮಾಡಬೇಕು. ಬಿತ್ತುವಾಗ ರಾಸಾಯನಿಕ ಗೊಬ್ಬರದಿಂದ 7.5 ಸೆಂಟಿಮೀಟರ್ ದೂರ ಮತ್ತು ಬೀಜದಿಂದ ಬೀಜಕ್ಕೆ 7.5-10 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತನೆ ಮಾಡಬೇಕು. ಇನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಸಾಲಿನಿಂದ ಸಾಲಿನ ಅಂತರವನ್ನು 37.5 ಸೆಂಟಿಮೀಟರ್ ವರೆಗೆ ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜದ ಪ್ರಮಾಣಕ್ಕೆ ಹೆಚ್ಚಿಸಬಹುದು. ರಂಜಕವನ್ನ ಶಿಲಾರಂಜಕದ ರೂಪದಲ್ಲಿ ಮಣ್ಣಿಗೆ ಒದಗಿಸಿ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜದ ಪ್ರಮಾಣಕ್ಕೆ ಲೇಪಿಸಿ ಬಿತ್ತನೆ ಮಾಡಬೇಕು. ಇದರಿಂದ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಮಾಡಬಹುದು. ಅಂತರ್ಬೇಸಾಯ, ಬಿತ್ತಿದ 45 ದಿನಗಳೊಳಗಾಗಿ 2 ಸಾರಿ ಅಂತರ್

ಬೇಸಾಯ ಮಾಡಿ ಕಳೆ ಹತೋಟಿ ಮಾಡಬೇಕು, ಇಲ್ಲವೇ ಕಳೆ ನಿಯಂತ್ರಣ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥೈಲಿನ್ 30 ಇಸಿ ಕಳೆನಾಶಕವನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. 30 ದಿನಗಳ ನಂತರ ಒಂದು ಸಲ ಅಂತರ ಬೇಸಾಯ ಮಾಡಿ ಕಳೆಗಳನ್ನು

0: ಬೆಳೆಗಳಿಗಾಗಿ ಎರಡು ಸಾರಿ ಅಂತರ ಬೇಸಾಯ ಮಾಡಿ ಕಳೆ ಹತೋಟಿ ಮಾಡಬೇಕು. ಇಲ್ಲವೇ ಕಳೆ ನಿಯಂತ್ರಣ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥೈಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. 30 ದಿನಗಳ ನಂತರ ಒಂದು ಸಲ ಅಂತರ ಬೇಸಾಯ ಮಾಡಿ ಕಳೆಗಳನ್ನು ನಿಯಂತ್ರಿಸಬಹುದು. ಕಳೆನಾಶಕವನ್ನು ಸಿಂಪರಣೆ ಮಾಡುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು.
1: ಕೃಷಿ ಮಾಹಿತಿ ಕೇಳಿದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಸಿದ್ದಾಪುರ ತಾಲೂಕು ದಂತಕಲ್ನ ಸುಜಾತಾ ಎಸ್ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ ತಾಳಮದ್ದಲೆ.

0: ಮಹಾಭಾರತದ 17ನೇ ದಿನದ ಯುದ್ಧ ಪ್ರಾರಂಭ ಆಗ್ತಾ ಉಂಟು. ಮಗನನ್ನ ಕಳೆದುಕೊಂಡು ಕೋಪ ಶೋಕಗಳಿಂದ ಕೂಡಿದ ಕರ್ಣನ ರಥ ಈ ಕಡೆಗೆ ಬರ್ತಾ ಉಂಟು. ಕರ್ಣಾರ್ಜುನರಲ್ಲಿ ಕಾಳಗವು ಪ್ರಾರಂಭವಾಗುವ ಪೂರ್ವದಲ್ಲಿ ಅವನ ಸಾರಥಿಯನ್ನ ಒಮ್ಮೆ ಕೆಣಕಿ ನೋಡ್ತೇನೆ. ಏನು ಚಂದ, ಏನು ಚಂದ! ಓಹೋ, ಶಲ್ಯಭೂಪತಿಗಳೋ, ನಮಸ್ಕಾರ, ನಮಸ್ಕಾರ.
1: ನಮಸ್ಕಾರ ಕೃಷ್ಣ, ನಮಸ್ಕಾರ.
0: ಏನಯ್ಯ ಇದು?

0: ಅಯ್ಯಾ ಶಲ್ಯಭೂಪ, ನೀನು ಮಾದ್ರ ದೇಶದಲ್ಲೇ ಅತ್ಯಂತ ಸುಂದರವಾದ ರೂಪ ನಿನ್ನದು. ಅಷ್ಟೇ ಅಲ್ಲ, ವೈರಿಗಳಿಗೆ ಸುಪ್ರತಾಪ. ಈ ಲೋಕದಲ್ಲಿ ನಿನ್ನಂತವರು ಸಿಗುವುದು ಬಹಳ ಅಪರೂಪ. ನೀನು ಪಾಂಡವರಿಗೆ ಪ್ರಿಯ ಬಂಧು, ಆದರೂ ಕೌರವನ ಪಕ್ಷದವನಾಗಿ ನಿಂತಿದ್ದೀಯ. ಇಂದು ಮಾದ್ರ ದೇಶದ ಸುಂದರಿಯರ ಗಲ್ಲವನ್ನು, ವೈರಿಗಳ ತಲೆಯನ್ನು ಒಡೆಯುವ ಗದೆಯನ್ನೋ ಹಿಡಿಯಬೇಕಾದ ಕೈಯಲ್ಲಿ ಚಮ್ಮಟಿಗೆಯನ್ನ ಹಿಡಿದು ಬಂದಿದ್ದೀಯಲ್ಲ. ಹೆಗಲ ಮೇರಲಿರಬೇಕಾದ ಶಲ್ಯವನ್ನ ಯಾರಾದ್ರೂ ಕಾಲನ್ನ ಒರೆಸುವುದಕ್ಕೆ ಹಾಕ್ತಾರೇನು? ಮಾದ್ರ ದೇಶದಲ್ಲಿ ಸಂಪತ್ತಿಗೆ ಬರವಿಲ್ಲ,
1: ಇಲ್ಲ
0: ಬರಗಾಲ ಬಂದ ಸುದ್ದಿಯೂ ಇಲ್ಲ.
1: ಇಲ್ಲ
0: ಹಾಗಿದ್ದರೂ ಬದುಕಿನ ಬಂಡಿಯನ್ನ ಸಾಗಿಸುವುದಕ್ಕೆ ಬಂಡಿಯನ್ನ ನಡೆಸುವ ವೃತ್ತಿ ಅನಿವಾರ್ಯವಾಗಿರಲಿಲ್ಲ. ನಮಗೆ ಒಂದು ಸ್ವಲ್ಪ ಸೂಚನೆಯನ್ನ ಕೊಟ್ಟಿದ್ರೆ ಸಾಕಿತ್ತು, ನಿನ್ನ ಅರ್ಹತೆಗೆ ತಕ್ಕ ಉದ್ಯೋಗವನ್ನ ಕೊಡಿಸಬಹುದಿತ್ತು. ಅದರ ಬದಲಿಗೆ ಸಾರಥಿತನದಂತ ಹೀನ ವೃತ್ತಿಯನ್ನ ಹಿಡಿದು ನಿನ್ನ ಮಾನವನ್ನಷ್ಟೇ ಅಲ್ಲ ಮಾದ್ರ ದೇಶದ ಮಾನವನ್ನು ಕಳೆದೇ ಇಲ್ಲ. ನಿನ್ನ ಬಗೆಗೆ ಅನುಕಂಪ ನನಗೆ. ಹೇಳು ಶಲ್ಯ, ಯಾಕೆ ಹೀಗಾಯ್ತು ಹೇಳು.
1: ಕೃಷ್ಣ, ರಾಜಕೀಯ ರೂಪವನ್ನೊಳಗೊಂಡು ನನ್ನನ್ನ ಪ್ರಶ್ನಿಸ್ತಾ ಇದ್ದೀಯೇ?
0: ಹಾ,
1: ನಿನ್ನ ಬಗೆಗೂ ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ.
0: ಏನು
1: ಕೇಳು.
2: ಕರ್ಣ,

0: ಕೃಷ್ಣ.
1: ಶಲ್ಯ,
0: ನೀನಾಡಿದ ಮಾತು ನಿಜ.
1: ಹ,
0: ಈ ಸಾರಥಿತನ ಎಂಬುದು ಹೀನ ವೃತ್ತಿ ಎಂಬುದರಲ್ಲಿ ಸಂಶಯವಿಲ್ಲ.
1: ಹಾ,
0: ಏನು ಮಾಡೋಣ?
1: ಏನು
0: ನನ್ನ ಪ್ರಾರಬ್ಧ?
1: ಹ,
0: ಕೌರವನ ಪಕ್ಷವನ್ನು ಸೇರುವಾಗ ಇದ್ದ ನಿರೀಕ್ಷೆಯೇ ಬೇರೆ.
1: ಓಹೋ,
0: ಇಲ್ಲಿ ನಡೆದದ್ದೇ ಬೇರೆ.
1: ಹಾ,
0: ಈ ಪಕ್ಷವನ್ನು ಸೇರುವಾಗ ಸರ್ವಸೇನಾಧಿಪತ್ಯವೇ ನನ್ನ ಪಾಲಿಗಿದೆ ಎಂದು ತಿಳಿದಿದ್ದೆ.
1: ಹ,
0: ಆದರೇನು ಮಾಡೋದು?
1: ಏನು,
0: ನನ್ನ ಪಾಳಿ ಇನ್ನೂ ಬಂದಿಲ್ಲ.
1: ಹ,
0: ಮಧ್ಯದಲ್ಲಿ ಕರ್ಣನಿಗೆ ಸಾರಥಿಯಾಗಬೇಕೆಂದು,
1: ಹ,
0: ತನ್ಮೂಲಕ ಕೌರವ ಸ್ಥಾಪನಾಚಾರ್ಯನಾಗಬೇಕೆಂದು ಆ ದುರ್ಯೋಧನ ಕೈಕಾಲು ಕಟ್ಟಿಕೊಂಡ.
1: ಹ,
0: ಮಾತಿಗೆ ಕಟ್ಟುಬಿದ್ದೆ ಕೃಷ್ಣ.
1: ಓಹೋ,
0: ಹೀಗಾದರೂ ಸುದ್ದಿಯಲ್ಲಿರುವಂತಾಯ್ತಲ್ಲ.
1: ಓಹೋ,
0: ಅದು ಒಂದು ಸಮಾಧಾನ.
1: ಪ್ರಚಾರದ ಆಸೆ ತಮಗೆ?
0: ಖಂಡಿತವಾಗಿ.
1: ಹ,
0: ಈ ಪ್ರಚಾರದ ಆಸೆ, ಅಧಿಕಾರದ ದಾಹ ಎಂಬುದು ದೇವತೆಗಳಿಗೆ ತಪ್ಪಿಲ್ಲ. ಅಂತಹದರಲ್ಲಿ ನಾನು ಮಹಾರಾಜ, ನನ್ನಲ್ಲಿರುವುದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಇರಲಿ, ಏನಾದರೊಂದು ಕಾರಣದಿಂದ ಈಗಿನ ಸ್ಥಾನ ತೆರವಾಯಿತೆಂದರೆ ನನಗೇ ಅವಕಾಶ ಸಿಕ್ಕಿತು ಎಂಬ ಆಶಾಭಾವವೂ ಇದೆ.
1: ಓಹೋ,
0: ಅದಿರಲಿ ಕೃಷ್ಣ. ಸಾರಥ್ಯದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡುವ ನೀನು ಅದೇ ವೃತ್ತಿಯಲ್ಲಿ 16 ದಿನಗಳನ್ನು ಕಳೆದಾಯ್ತಲ್ಲ. ಹೇಳು ಕೃಷ್ಣ, ಯಾಕೆ ದ್ವಾರಕೆಯಲ್ಲೆಲ್ಲರೂ ನಿನ್ನ ಕೈ ಬಿಟ್ಟರೋ, ಅಥವಾ ಬಲರಾಮದೇವರು ಮನೆಯಿಂದ ಹೊರಗಟ್ಟಿದರೋ? ಒತ್ತಾಯವಿಲ್ಲ ಕೃಷ್ಣ, ಹೇಳಿದ್ರೆ ಕೇಳ್ತೇನೆ.
1: ಶಲ್ಯ,
0: ಕೃಷ್ಣ,
1: ನಾನು ಸಾರಥ್ಯವನ್ನ ಹೀನ ಎಂದದ್ದು ನಿನ್ನ ದೃಷ್ಟಿಯಿಂದ. ಆಳುವವನು ಆಳಾದರೆ ಹೀನವೇ ಹೊರತು ಆಳಾಗಿದ್ದವನು ಹೀನನಲ್ಲ. ನಾನು ಮೊದಲಿನಿಂದಲೂ ಗೋವುಗಳನ್ನ ಮೇಯಿಸ್ತಾ ಇದ್ದವನು. ಗೋಪಾಲಕನಾದವನು ಈಗ ಅಶ್ವಪಾಲಕನಾಗಿದ್ದೇನೆ ಅಷ್ಟೇ. ಮೇಲಾಗಿ ಮಾನ ಅವಮಾನಗಳ ಚಿಂತೆಯೇ ನನಗಿಲ್ಲ. ಅಗ್ರಪೂಜೆಯು ದೊರೆಯುತ್ತೆಂದು ಗೌರವ ಹೆಚ್ಚುವುದೂ ಇಲ್ಲ. ಎಂಜಲ ಎಲೆಯನ್ನು ಎತ್ತಿದ ಕಾರಣಕ್ಕೆ ನನ್ನ ಮಾನಕ್ಕೆ ಮುಕ್ಕಾಗುವುದೂ ಇಲ್ಲ.
0: ತಕ್ಕುದಾದ್ದೆ,
1: ನಮ್ಮಂಥವರ ಮಾನವು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೀನು ಹಾಗಲ್ಲ ನೋಡು, ಮಾನವುಳ್ಳವನು. ನಾನು ಪಾಂಡವ ಪಕ್ಷವನ್ನು ಸೇರುವಾಗಲೇ ಈ ಉದ್ಯೋಗದ ಬಗ್ಗೆ ನನಗೆ ಒಪ್ಪಂದವಾಗಿತ್ತು. ಈ ಉದ್ಯೋಗವನ್ನ ಬಿಟ್ಟರೆ ನನಗೆ ನಿರುದ್ಯೋಗವೇ ಗತಿ. ಯುದ್ಧವನ್ನ ಮಾಡುವುದಿಲ್ಲ ಎಂದೇ ನಾನು ಹೇಳಿದ್ದು. ನೀನು ಹಾಗಲ್ಲ, ಅರಸನಾದ ನೀನು ಯುದ್ಧಕ್ಕಾಗಿ ಬಂದೆ, ಈಗ ಸಾರಥಿಯಾಗಿ ನಿಂತಿದ್ದೀಯ. ನನಗೆ ಸುಕರ್ಮವಾದದ್ದು ನಿನಗೆ ದುಷ್ಕರ್ಮ. ಅದಿರಲಿ, ಸಾರಥಿಯಾಗಿ ಕುಳಿತರೆ ಆಯ್ತೆ, ಸಾರಥ್ಯದ ಮರ್ಮ ತಿಳಿದಿದ್ದರೆ ಚಂದ. ಇಲ್ಲವಾದರೆ ಯಜ್ಞವನ್ನು ಮಾಡುವುದು ಮಾತ್ರ ತಿಳಿದವನು ಅಡುಗೆ ಭಟ್ಟನಾಗುವುದಕ್ಕೆ ಹೊರಟ ಹಾಗೆ ನಗೆಪಾಟಲಾದಿತ್ತು ಸ್ಥಿತಿ. ಎಲ್ಲರೂ ಎಲ್ಲವನ್ನ ತಿಳಿದಿರುವುದಿಲ್ಲ. ಸಾರಥ್ಯದ ಮರ್ಮವನ್ನ ತಿಳಿದು ರಥವನ್ನ ನಡೆಸಿದರೆ ನಿನಗೂ ಗೌರವ, ವೃತ್ತಿಗೂ ಗೌರವ. ನಿನ್ನ ಸ್ಥಿತಿಯೇನು ಹೇಳೋ
0: ಕೃಷ್ಣ. ಈ ಸಮಾಜದ ವೈಶಿಷ್ಟ್ಯವೇನೆಂದರೆ, ಇಲ್ಲಿ ಗಣ್ಯನೆನಿಸಿದವನು ಏನೇ ಮಾಡಲಿ ಅದು ವಿಶೇಷವಾಗಿ ಪರಿಗಣಿಸಲ್ಪಡುತ್ತದೆ. ಹಾಗಲ್ಲದೆ ಸಾಮಾನ್ಯನಾದವನೊಬ್ಬ ಏನನ್ನಾದರೂ ಸಾಧಿಸಲು ಹೊರಟರೆ ಬಹಳ ವಿಶ್ಲೇಷಣೆಗೊಳಪಡುತ್ತದೆ. ಕೃಷ್ಣ,
1: ಶಲ್ಯ,
0: ಸೇವಕನ ಮದುವೆಗೆ ಅರಸನು ಹೋದರೆ ಅರಸ ಸೇವಕನಾಗುವುದಿಲ್ಲ, ಬದಲಿಗೆ ಸೇವಕನ ಗೌರವವೇ ಹೆಚ್ಚುತ್ತದೆ. ಅರಸನ ಗೌರವಕ್ಕೂ ಕುಂದಿಲ್ಲ. ಇಲ್ಲಿ ಕರ್ಣನಿಗೆ ಸಾರಥಿಯಾದ್ದರಿಂದ ನನ್ನ ಗೌರವಕ್ಕೇನೂ ಕುಂದಿಲ್ಲ, ಬದಲಿಗೆ ಕರ್ಣನ ಗೌರವವೇ ಹೆಚ್ಚಾಗಿದೆ. ಇನ್ನು ಸಾರಥ್ಯದ ಬಗ್ಗೆ ನಿನಗೇನು ತಿಳಿದಿದೆ ಎಂದು ಕೇಳಿದೆಯಲ್ಲವೇ ಕೃಷ್ಣ. ಹೆದರಬೇಡ, ಪಾಂಡುರಾಜನಿಗೆ ದಿಗ್ವಿಜಯ ಕಾಲದಲ್ಲಿ ಸಾರಥಿಯಾಗಿದ್ದವನು ನಾನು. ಅದರಿಂದಲೇ ನನ್ನ ಕೌಶಲ ಖ್ಯಾತಿ ಹರಡಿದ್ದು. ಹಾಗಲ್ಲದೆ ಗೋವುಗಳನ್ನು ಮೇಯಿಸುವ ಗೋಪಾಲಕರ ಅಧಿದೈವವೆನಿಸಿದ ನೀನು, ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ, ಗೋಪಾಲಕ ದನ ಕಾಯುವವ, ನಿನಗೆ ತುರಗಲಕ್ಷಣದ ಅರಿವಿದೆ ಎಂದಾದರೆ, ನಾನೊಬ್ಬ ರಾಜ, ನನಗೆ ಯುದ್ಧ ಸೇನೆ ಅಶ್ವ ಆನೆ ಇವುಗಳ ಲಕ್ಷಣಗಳು ತಿಳಿದಿರುವುದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಕೃಷ್ಣ. ಅದಿರಲಿ, ಇನ್ನು ಅರ್ಜುನನ ರಥದ ಸಾರಥ್ಯದ ಬಗ್ಗೆ ಹೇಳುವುದಾದರೆ, ಅರ್ಜುನನದು ದಿವ್ಯವಾದ ರಥ.

0: ಕಣ್ಣುಗಳು ದಿವ್ಯವಾದವು. ಇಲ್ಲಿ ಸಾರಥಿಯಾದವನು ಅಂದರೆ ನೀನು ನೆಪಕ್ಕೆ ಕುಳಿತರೂ ಸಾಕು.
1: ಓಹೋ,
0: ಹಾಗಲ್ಲದೆ ನೀನೇ ಕುದುರೆಗಳನ್ನು ಆಯ್ದುಕೊಳ್ಳುವ ಸಂದರ್ಭ ಬಂದಿದ್ದರೆ ನಿನ್ನ ಗುಟ್ಟು ಬಯಲಾಗುತ್ತಿತ್ತು. ಕೃಷ್ಣ, ನಿನ್ನ ಗುಟ್ಟನ್ನು ಕಾಪಾಡುವ ಭರವಸೆಯನ್ನು ಕೊಡ್ತೇನೆ. ನಿಜವಾಗಿ ಹೇಳು, ನಿನಗೆ ತುರಗಲಕ್ಷಣದ ಅರಿವಿದೆಯೇನು?
1: ಶಲ್ಯ, ನಿನಗೆ ಆ ವಿಷಯದಲ್ಲಿ ಅನುಮಾನವೇ ಬೇಡ. ನಿನಗೆ ಅಶ್ವರುದಯನ್ನು ಬೋಧಿಸಿದಂತ ಸಾಂದೀಪನಿ ಗುರುಗಳೇ ನನಗೂ ಗುರುಗಳು. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ಸಾರಥ್ಯದ ಬರ್ಮವೇ ಬೇರೆ. ಸಾರಥಿಯಾದ ನಾನು ಕುದುರೆಗಳನ್ನು ರಥವನ್ನೂ ನಿಯಂತ್ರಿಸುವುದಷ್ಟೇ ಅಲ್ಲದೆ ರಥಿಕನನ್ನು ನಿಯಂತ್ರಿಸುತ್ತೇನೆ. ನಮ್ಮ ಅರ್ಜುನ ನಾನು ಹಾಕಿದ ಗೆರೆಯನ್ನು ದಾಟುವುದಿಲ್ಲ. ಅಂತ ಯೋಗ್ಯತೆ ನಿನಗಿದೆಯೇನೋ?
0: ನನ್ನ ಯೋಗ್ಯತೆಯನ್ನು ಕೇಳ್ತಾ ಇದೀಯ ಕೃಷ್ಣ? ಖಂಡಿತವಾಗಿ ನಿನಗಿಂತ ಒಂದು ಕೈ ಮೇಲೆ. ಅರ್ಜುನ, ಒಂದೊಮ್ಮೆ ನಿನ್ನ ಮಾತನ್ನು ಮೀರಿದರೆ ನೀನೇನು ಮಾಡುತ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಕರ್ಣ ನನ್ನ ಮಾತನ್ನು ಮೀರಿದ್ದೇ ಆದಲ್ಲಿ ಅರೆಗಳಿಗೆಯೂ ಸಾರಥಿಯಾಗಿ ಇರಲಾರೆ, ಇದು ಸತ್ಯ.
1: ಹಾಗಾದರೆ ಸರಿ, ಮುಂದೆ ನೋಡೋಣ.

0: ಅರ್ಜುನ, ಬಹಳ ಕಾಲದಿಂದ ಕಾಯುತ್ತಿದ್ದಂತಹ ಸಮಯ ಇಂದು ಸನ್ನಿಹಿತವಾಗಿದೆ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನ ತೀರ್ಮಾನಿಸುವಂತಹ ಕಾಲ ಇದು. ಸಿಂಧೂ ದೇಶದ ದೊರೆ ಜಯದ್ರಥನನ್ನ ಮೋಸದಿಂದ ಕೊಂದ ಹಾಗೆ ಈ ಕರ್ಣನನ್ನು ಕೊಲ್ಲಬಹುದು ಎನ್ನುವುದಾಗಿ ನೀನು ಭಾವಿಸಬೇಡ. ನಿನ್ನ ಸಮಗ್ರ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡಬೇಕಾದಂತಹ ಸಮಯ ಇದು, ಎಚ್ಚರವಿರಲಿ.
1: ಕರ್ಣ
2: ಕಣವಿನಲ್ಲಿ ಬೆಂಗಡೆಯೋಳು, ಕಣವಿನಲ್ಲಿ ಬೆಂಗಡೆಯೋಳು, ಕರದ ಬಿಲ್ಲ ಕೊಡಿದೆ ಜೀವಗಳ್ಳನೆಂದು ಬಲ್ಲೆ ಗೋ ಗ್ರಹಣ ದಿನದಲ್ಲಿ.
1: ಕರ್ಣ,
0: ಅರ್ಜುನ
1: ಜಯದ್ರಥನನ್ನು ಸಂಜೆಯಾಗುವುದರೊಳಗೆ ಕೊಲ್ಲುವ ಭಾಷೆ ಮಾಡಿದ್ದೆ. ಹೇಡಿಯಾದ ಸೈಂಧವ ಅಡಗಿಬಿಟ್ಟ. ಅರ್ಜುನ ಬೆಂಕಿಗೆ ಬಿದ್ದು ಸಾಯುವುದನ್ನೇ ಕಾಣುವುದಕ್ಕೆ ಕಾತರಿಸಿದ. ಮೋಸಕ್ಕೆ ಮೋಸ, ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನ ಕೊಂದಿರಿ, ಅಲ್ಲಿ ನಿನ್ನ ಪಾಲು ದೊಡ್ಡದು. ಹಿಂಗಡೆಯಿಂದ ಬಂದು ಅವನ ಬಿಲ್ಲನ್ನು ತುಂಡರಿಸಿದ ಶೂರ, ನೀನು ಧೈರ್ಯಶಾಲಿಯೇ ಆಗಿದ್ದರೆ ಎದುರು ನಿಂತು ಹೋರಾಡಬಹುದಿತ್ತು. ನನ್ನ ಮಗ ಅಭಿಮನ್ಯುವಿನ ಎದುರು ನಿಂತು ಹೋರಾಡಲಾರದೆ ಜೀವಗಳ್ಳತನದಿಂದ ವರ್ತಿಸಿದ ನೀನು ಈ ಅರ್ಜುನನನ್ನು ಎದುರಿಸಲು ಸಾಧ್ಯವಾಯಿತೇ? ಅಷ್ಟಕ್ಕೂ ನೀನು ನನ್ನನ್ನು ಎದುರಿಸುತ್ತಿರುವುದು ಇದೇ ಮೊದಲ ಬಾರಿಯೇನಲ್ಲ. ಈಗಾಗಲೇ ಮತ್ಸ್ಯನಗರದಲ್ಲಿ ಗೋಗ್ರಹಣದ ಸಮಯದಲ್ಲಿ ನೆಲ ಕಚ್ಚಿ ಒರಗಿದ ನಿನ್ನ ಪೌರುಷ ನನಗೆ ಚೆನ್ನಾಗಿ ಗೊತ್ತು. ನಾನು ಮನಸ್ಸು ಮಾಡಿದ್ದರೆ ಅಂದೇ ನಿನ್ನ ಕಥೆಯನ್ನ ಮುಗಿಸಬಹುದಿತ್ತು. ನಾನು ಹಾಗೆ ಮಾಡಿದ್ದರೆ ಈ ಮಾತನ್ನು ಹೇಳಲಿಕ್ಕೂ ನೀನು ಉಳಿಯುತ್ತಿರಲಿಲ್ಲ.
0: ಅರ್ಜುನ,
1: ಕರ್ಣ
0: ಅಭಿಮನ್ಯುವಿನ ಬಿಲ್ಲನ್ನ ಕಡಿಯುವಂತಹ ಸಂದರ್ಭದಲ್ಲಿ ನಾನು ತಪ್ಪಿದ್ದು ನಿಜ. ಅಂತಹ ವೀರನನ್ನ ಹಾಗೆ ಕೊಲ್ಲುವುದಕ್ಕೆ ನನಗೂ ಮನಸ್ಸಿರಲಿಲ್ಲ. ಆದ್ರೆ ಏನು ಮಾಡೋಣ, ಸೇನಾಧಿಪತಿಗಳ ಆಜ್ಞೆಯನ್ನ ನಾನು ಪಾಲಿಸಲೇಬೇಕಾಗಿತ್ತು. ಆದರೆ ಗೋಗ್ರಹಣದ ವಿಚಾರವನ್ನ ನೀನು ಹೇಳಿದೀಯಲ್ಲ, ಗೋಗ್ರಹಣದ ಯುದ್ಧ ಅದು ಯುದ್ಧವೇ ಅಲ್ಲ, ಅದು ಯುದ್ಧದ ಆಟ. ನಮಗೆ ಬೇಕಾಗಿದ್ದು ಜಯ ಅಲ್ಲ, ಕೇವಲ ನಿಮ್ಮ ರಹಸ್ಯ ಭೇದನ. ಆದರೆ ಆ ಸಂದರ್ಭದಲ್ಲಿ ನೀನು ಬಳಸಿದಂತಹ ಅಸ್ತ್ರ ಯಾವುದು? ಸಂಮೋಹನಾಸ್ತ್ರ. ವೀರರಾದವರು ಶೂರರಾದವರು ಬಳಸುತ್ತಾರೆಯೇ ಅದನ್ನ? ಕಳ್ಳರು ಬಳಸುವಂತಹ ಸಂಮೋಹನಾಸ್ತ್ರ ಆ ಅಸ್ತ್ರದ ಬಲದಿಂದಲೇ ಅಲ್ಲವೇ ನೀನು ನಮ್ಮ ವಸ್ತ್ರಾಭರಣವನ್ನ ಅಪಹರಣ ಮಾಡಿದ್ದು. ಆದ್ದರಿಂದ ಅಂತಹ ಯುದ್ಧದಿಂದ ಗೆದ್ದೇ ಎಂದು ಸಂಭ್ರಮಿಸಬೇಡ. ಆ ಗೋಗ್ರಹಣದ ವಿಚಾರ ಆಗಿರಲಿ, ಇದೋ ನಿನಗೆ ಸೋಮಗ್ರಹಣ ಖಂಡಿತ. ನಿನ್ನ ಸಮಗ್ರ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡು. ನನ್ನೆದುರು ಸಾಕ್ಷಾತ್ ಭಾರ್ಗವೇಂದ್ರರೇ ಬರಲಿ, ಅವರನ್ನು ದಣಿಸಬಲ್ಲೆ ಮಣಿಸಬಲ್ಲೆ. ಅರ್ಜುನ, ಹೋರಾಟಕ್ಕೆ ಸಿದ್ಧನಾಗು.
1: ಕರ್ಣ,
0: ಅಬ್ಬಾ ಏನಾಯಿತು ನನ್ನ ಪರಿಸ್ಥಿತಿ?

ಶಿವ ಶಿವ, ಇದೇನಾಯಿತು ಕರ್ಣನ ಪರಿಸ್ಥಿತಿ? ಯುದ್ಧವು ಮುಂದುವರಿಯುತ್ತಿದ್ದಂತೆ ಕೈ ಸೋಲುತ್ತಾ ಇದೆ. ಕಲಿತಿದ್ದ ಅಸ್ತ್ರಗಳು ಒಂದು ಕೂಡ ನೆನಪಿಗೆ ಬಾರದೆ ಹೋಗುತ್ತಾ ಇದೆಯಲ್ಲ. ನನ್ನ ಬುದ್ಧಿಗೇನಾದರೂ ಮಂಕು ಕವಿಯಿತೆ? ಹಾಗಾದರೆ ನನ್ನ ಅವಸಾನ ಕಾಲವು ಸಮೀಪಿಸುತ್ತಾ ಇದೆಯೇ? ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಆದರೆ ನನ್ನೊಡೆಯನಾದ ಸುಯೋಧನನನ್ನು ನಡುನೀರಿನಲ್ಲಿ ನಾನು ಕೈಬಿಟ್ಟು ನಡೆಯುವಂತಾಯಿತಲ್ಲ, ಅದಕ್ಕಾಗಿ ಚಿಂತಿಸ್ತಾ ಇದ್ದೇನೆ. ಎಂತಹ ಸೌಭಾಗ್ಯದ ಹುಟ್ಟು ನನ್ನದು! ಸಾಕ್ಷಾತ್ ಸೂರ್ಯದೇವನಿಂದ ಕುಂತಿದೇವಿಯಲ್ಲಿ ಹುಟ್ಟಿದಂತಹ ಕುವರ ನಾನು. ಹುಟ್ಟುವಾಗಲೇ ಕವಚ ಕುಂಡಲಗಳಿಂದ ಸುಶೋಭಿತನಾದವನು ನಾನು. ಆದರೆ ಹೆತ್ತ ತಾಯಿಗೆ ಬೇಡದ ಮಗುವಾಗಿ ಗಂಗೆಯ ಮಡಿಲನ್ನು ಸೇರಿದನಲ್ಲ. ಸೂತನಾದಂತಹ ಅತಿರಥನ ಅರಮನೆಯಲ್ಲಿ ನಾನು ಬೆಳೆದೆ. ಸೂತ ಎಂಬುದಾಗಿ ತಿರಸ್ಕಾರಕ್ಕೆ ಒಳಗಾದೆ. ಆಗ ನನ್ನೊಡೆಯ ಸುಯೋಧನ ನನ್ನನ್ನು ಆಧರಿಸದಿದ್ದರೆ ಅಂದೇ ಈ ಕರ್ಣನ ಅವಸಾನ ಆಗಿರುತ್ತಿತ್ತು. ನನ್ನ ಒಡೆಯನಾದರೂ ನನ್ನಲ್ಲಿ ತೋರಿದಂತಹ ಆತ್ಮೀಯತೆಯಾದರೂ ಎಂತಹದ್ದು! ಒಂದೇ ಒಂದು ಕ್ಷಣವಾದರೂ ಕೂಡ ನನ್ನ ಕೀಳು ವಂಶದ ನೆನಪು ಬಾರದಂತೆ ತನ್ನ ಸುಖ ದುಃಖಗಳನ್ನು ನನ್ನಲ್ಲಿ ಹಂಚಿಕೊಂಡ. ಹೆಚ್ಚೇನು ಹೇಳಲಿ, ಉಣ್ಣುವ ಅನ್ನದಲ್ಲಿ ನನಗೆ ತುತ್ತನ್ನು ತೆಗೆದಿಟ್ಟಂತಹ ನನ್ನ ದೊರೆ ಆತನ ಆಪತ್ತಿಗೊದಗದೆ ಸಾಯುವಂತಹ ಪರಿಸ್ಥಿತಿ ನನಗೆ ಒದಗಿ ಬಂತೆ. ಛೆ, ಎಲ್ಲವೂ ಸರಿಯಾಗಿತ್ತು. ಎಲ್ಲಿಯವರೆಗೆ? ಶ್ರೀಕೃಷ್ಣ ಬಂದು ನಿಜವನ್ನು ಹೇಳುವವರೆಗೆ. ಈ ಕರ್ಣನ ಸುದೀರ್ಘ ಬದುಕಿನ ಅವಧಿಯವರೆಗೆ ಮುಚ್ಚಿಟ್ಟಂತಹ ನನ್ನ ಜನ್ಮ ರಹಸ್ಯವನ್ನು ಕೃಷ್ಣ ಸರಿಯಾದ ಸಂದರ್ಭದಲ್ಲಿ ಬಿಚ್ಚಿಟ್ಟ. ಆತ ನನ್ನ ಜನ್ಮ ರಹಸ್ಯವನ್ನು ಹೇಳಿದ ಮೇಲೆ ಪಾಂಡವ ದ್ವೇಷದ ಅಡಿಪಾಯವೇ ಕುಸಿದು ಹೋಯಿತು. ಅದು ಸಾಲದೆಂಬಂತೆ ತಾಯಿಯಾದ ಕುಂತಿದೇವಿಯೇ ನನ್ನ ಪ್ರಾಣವನ್ನು ತೆಗೆಯುವ ಮೃತ್ಯು ದೇವತೆಯಾಗಿ ನಿಂತಳಲ್ಲ. ಆಕೆಯ ಸಂಕಟಕ್ಕೆ ಸ್ಪಂದಿಸ ಹೊರಟ ನಾನು ನಾನೇ ಕೈಯಾರೆ ನನ್ನ ಬದುಕಿಗೆ ಬೆಂಕಿ ಇಟ್ಟುಕೊಂಡೆ. ಏನು ಮಾಡುವುದು? ಅವಳ ಮಾತನ್ನ ಮನ್ನಿಸಿ ಪಾಂಡವ ಪಕ್ಷವನ್ನು ನಾನು ಸೇರಿದ್ದೆ ಅಂತಾದರೆ ದುರ್ಯೋಧನನಿಗೆ ದ್ರೋಹಿಯಾಗ್ತಾ ಇದ್ದೆ. ಸೇರಲಿಲ್ಲ ಅಂತಾದರೆ ಮಾತ್ರ ದ್ರೋಹಿ. ಸ್ವಾಮಿ ದ್ರೋಹಿಯಾಗಬೇಕು, ಇಲ್ಲ ಮಾತ್ರ ದ್ರೋಹಿಯಾಗಬೇಕು. ಇಂತಹ ಇಬ್ಬಂದಿತನದಲ್ಲಿ ಒಡೆದು ಹೋದಂತಹ ಈ ಹೃದಯವನ್ನು ಹೊತ್ತು ಬದುಕುವುದೆಂತು? ಆದ್ದರಿಂದ ನನ್ನ ಒಡೆಯನಿಗೋಸ್ಕರ ನನ್ನನ್ನು ನಾನು ನನ್ನ ಶ್ರೀಹರಿಗೆ ಅರ್ಪಿಸಿಕೊಳ್ಳುತ್ತೇನೆ. ದೇವರೇ, ಈ ಜಗತ್ತಿನಲ್ಲಿ ಮತ್ತೊಬ್ಬ ಕರ್ಣ ಹುಟ್ಟುವುದು ಬೇಡ. ಆ ಪ್ರಾರ್ಥನೆ ಒಂದು ಉಳಿದಿದೆ. ಹಾಗೆಯೇ ಸಾಯುವ ಸಂದರ್ಭದಲ್ಲಿ ನನಗೊಂದು ಸಮಾಧಾನ ಇದೆ. ಈ ಜೀವದ ಸಲುವಾಗಿ ನನ್ನ ಜೀವನಧ್ಯೇಯವನ್ನು ನಾನು ಬಲಿ ಕೊಡಲಿಲ್ಲವಲ್ಲ ಎನ್ನುವಂತಹ ಸಮಾಧಾನದೊಂದಿಗೆ ಪಾರ್ಥನ ರಥದಲ್ಲಿ ಕುಳಿತಂತಹ ನಳಿನ ಲೋಚನನನ್ನು ನಾನು ಕಣ್ತುಂಬಿಕೊಳ್ಳುತ್ತೇನೆ. ನನ್ನ ಅಂತರಂಗ ಬಹಿರಂಗದಲ್ಲೆಲ್ಲ ಅವನನ್ನೇ ಧ್ಯಾನಿಸುತ್ತಾ ಅವನ ಧ್ಯಾನದಲ್ಲೇ ನಿರತನಾಗಿರುತ್ತೇನೆ. ಮುಂದೇನಾಗುತ್ತದೋ ನೋಡೋಣ.

0: ಕರ್ಣ, ನೀನೊಬ್ಬ ದಾನಿ ಎಂದು ನಿನ್ನಲ್ಲಿಗೆ ಯಾಚಕನಾಗಿ ಬಂದಿದ್ದೇನೆ.
1: ಓಹೋ, ಬ್ರಾಹ್ಮಣೋತ್ತಮರು, ನಮಸ್ಕರಿಸಿಕೊಂಡಿದ್ದೇನೆ.
0: ನಿನ್ನ ಕಿವಿಗಳಲ್ಲಿ ಶೋಭಿಸುತ್ತಿರುವ ಕುಂಡಲಗಳನ್ನು ನಿನ್ನ ಹೃದಯದಲ್ಲಿರುವ ಅಮೃತ ಕಲಶದೊಂದಿಗೆ ದಾರೆಯನ್ನು ಎರೆದುಕೊಡು.
1: ಆಯಿತು ಸ್ವಾಮಿ. ಈ ಕರ್ಣನ ಸಾವಿಗೆ ಇದ್ದ ಕಟ್ಟ ಕಡೆಯ ತಡೆಯನ್ನು ಕೂಡ ನಿವಾರಿಸಲಿಕ್ಕೆ ನೀನು ಬಂದೆಯಾ ಸ್ವಾಮಿ? ನಿನ್ನಿಚ್ಛೆಯಂತಾಗಲಿ. ಇದೋ ಕುಂಡಲಗಳನ್ನು ಕತ್ತರಿ

0: ತೆಗೆದಿದ್ದೇನೆ. ಹೃದಯವನ್ನ ಸೀಳಿ ಅಮೃತ ಕಲಶವನ್ನ ಹೊರತೆಗೆದು ಇದೋ ದಾರೆ ಎರೆದು ಕೊಡುತ್ತಾ ಇದ್ದೇನೆ, ಮುರಹರನಿಗೆ ಅರ್ಪಿತವಾಗಲಿ.
1: ಕರ್ಣ, ನಿನ್ನ ದಾನ ನಿಷ್ಠೆಗೆ ಮೆಚ್ಚಿದ್ದೇನೆ. ಇಂಥ ಸಮಯದಲ್ಲಿಯೂ ನಸುವು ಬೇಸರಿಸದೆ ದಾನ ಮಾಡಿದ ನೀನು ದಾನಶೂರನೆಂಬ ಅಮರ ಕೀರ್ತಿಯನ್ನು ಪಡೆಯುತ್ತೀಯ. ನಿನಗೆ ಬೇಕಾದ ವರವನ್ನ ಕೇಳು.
0: ಸ್ವಾಮಿ, ಈ ಲೋಕದ ಬದುಕು ನನಗೆ ಸಾಕಾಗಿದೆ. ಹುಟ್ಟಿದಂದಿನಿಂದ ಬದುಕಿನೊಂದಿಗೆ ಹೋರಾಡಿ ಹೋರಾಡಿ ದಣಿದಿದ್ದೇನೆ ನಾನು. ಈ ನೋವು ಸಂಕಟಗಳಿಂದ ದೂರವಾದಂತಹ ಶಾಶ್ವತವಾದ ಮುಕ್ತಿಯನ್ನ ನನಗೆ ಕರುಣಿಸು ತಂದೆ, ಮುಕ್ತಿಯನ್ನ ಕರುಣಿಸು.
1: ಹಾಗೆಯೇ ಆಗಲಿ, ವೀರ ಮರಣದೊಂದಿಗೆ ಮುಕ್ತಿಯೂ ದೊರೆಯಂತಾಗಲಿ.

0: ಅರ್ಜುನ, ನಿಂತು ನೋಡುವುದೇನು? ಪಾಶುಪತಾಸ್ತ್ರವನ್ನು ಪಡೆದಾಗ ಅದರೊಂದಿಗೆ ಪಾರ್ವತೀದೇವಿಯು ಕರುಣಿಸಿದಂಥ ಅಂಜನ ಶರವನ್ನ ಕರ್ಣನ ಮೇಲೆ ತೆಗೆದು ಹೊಡೆ, ಅದರಿಂದಲೇ ಕರ್ಣನ ಅವಸಾನವಾಗ್ತದೆ.
1: ಕೃಷ್ಣ, ನಿನ್ನ ಮಾತಿನಂತೆ ಅಂಜನಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದೇನೆ.

0: ಅರ್ಜುನ, ನಿನ್ನ ಮಾತಿನಂತೆ ಕರ್ಣನ ಅವಸಾನವಾಯಿತು, ಸೂರ್ಯನ ಅಸ್ತಮಾನವೂ ಆಯಿತು. ಈ ಸುದ್ದಿಯನ್ನ ಧರ್ಮರಾಜನಿಗೆ ಹೇಳೋಣ. ನಡೆ
1: ನಡೆ.

ಇದುವರೆಗೆ ಯಕ್ಷಗಾನ ತಾಳಮದ್ದಲೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಸಿದ್ದಾಪುರ ತಾಲೂಕು ತಂತಕಲ್ನ ಸುಜಾತ ಎಸ್ ಹೆಗಡೆ ಹಾಗೂ ಸಂಗಡಿಗರು.

0: ಆಕಾಶವಾಣಿ ಸಮಯ ಆಗಿದೆ 7:34. ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಟೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು.

0: ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡಾ 50%ರಷ್ಟು ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲಾ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991ರ ಜೂನ್ 21ರಿಂದ 1996ರ ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ರಾಷ್ಟಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದ

ಲಿ ಕಜಾಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ದ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ ಮುಸ್ತಫಾ ಮಲಿಕ್ ಜಾನ್ ಹಾಗೂ ಅಲಿಸಾ ಕುಲೇಶೋವಾ ವಿರುದ್ದ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷಲ್ಸ್ ಪ್ರವಾಸ, ಸೆಷಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ 2 ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರು ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ ಒಟ್ಟು 65 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೇಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಕೇವಲ 10-15 ಗೇಟ್ ಅನ್ನು ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಳೆಯನ್ನ ಉಳಿಸುವಂತ ಕೆಲಸವನ್ನು ಮಾಡಿ ನಮಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಈ 33 ಗೇಟ್ಗಳನ್ನ ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೂಡುವುದು ಆರಂಭ, ಜೊತೆಗೂಡು ಚರ್ಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡುವುದು ಯಶಸ್ಸು. ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ನೀರು

0: ಹಾಗೆ ಮೂರು ರಾಜ್ಯದ ರೈತರನ್ನು ರಕ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಮೂರು ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನು, ಕೃಷ್ಣಾ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸಬೇಕು, ಈ ಮೂರು ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡೋಗಬೇಕು, ಆ ಕೆಲಸವನ್ನ ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂತಹ ದಿನ ಈ ಒಂದು ಸಾಕ್ಷಿಯಾಗಿದೆ. ಮತ್ತೊಂದು, ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ರೈತರ ಪರವಾಗಿ ನಿಂತ ಈ ಹಸಿರು ರೈತರ ಬದುಕಿಗೆ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರನ್ನ ಬದುಕಿಸ್ಬೇಕು, ಈ ಭತ್ತದ ಕಣಕವನ್ನ ಕಾಪಾಡಬೇಕು ಅಂತ ಹೇಳಿ ಇಂತಹ ತೀರ್ಮಾನಗಳನ್ನೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ.
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟೆಗಳಲ್ಲಿ ಶೇಕಡ 15ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ ಮೂರು ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ ಗೋದಾವರಿ, ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆಯ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚಿನ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
2: BRICS Head of Space Agency meeting 2026 was conducted in Bangalore under the chairship of India. In fact, we had 26 delegates from 10 countries participated in this program along with people from ISRO, InSpace and the Department of Space. There were a lot of discussion on the usage of remote sensing satellite constellation for the socio-economic benefit of BRICS countries, including disaster management, climate change and other aspects. We also discussed about the details on the sustainability through debris-free mission management systems. In fact, it was a quite interesting thing, and we are also going to include a couple of more countries. 5 more countries are also going to be a part of this system, and under the visionary leadership of Honorable Prime Minister of India, and the entire space ecosystem in our country is growing, and this discussion is going to really take us forward globally. Today, the country is having upper hand in the space activities, and it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries. Debris-free mission management system for the sustainability of the space activities. You know, the space is not only for the present generation, we have to also ensure it is safely available for the future generation.
1: ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ ಬೋನ್ಸ್ ಸಿಸ್ಟಮ್ಸ್ ಕ್ಯಾಬ್ಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ

0: ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ದಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ ಬಗ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡುತ್ತಾರೆ. ಆ ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೇನೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಮತ್ತು ಪ್ರಗತಿಪರ ಯೋಜನೆಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಾಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಾಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ, ಸಂಶೋಧನಾ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜಿಯೋಮಿಕ್ಸ್, ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಗಳ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳು ಇವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಮತ್ತು ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ

ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲ ಆಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ.

0: ಅಂತಾರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಧಾರವಾಡ, ಇದೀಗ ಕನ್ನಡ ಚಿತ್ರಗೀತೆಗಳು.
2: ಹತ್ತು ಲಕ್ಷ ಲಾಟ್ರಿ ನನ್ಗೆ
3: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಈಗ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ. ನಾನು ನನ್ನ ಹೆಂಡತಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ KJ ಯೇಸುದಾಸ್.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಇನ್ನು ಮುಂದೆ ಕೇಳಿ ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಹಾಡಿರುವ ಕಲಾವಿದರು ಎಸ್ ಜಾನಕಿ ಹಾಗೂ ಪಿ ಸುಶೀಲಾ.

ಲಾಲ ಲಾಲ

ನಿಮ್ಮಮ್ಮ ನಿಮ್ಮಮ್ಮ ನನ್ನತ್ತೆ ನನ್ನಣೆ ನಿನ್ನಣೆ ನಿಜ ಕಣೆ ನಿನ್ನಂಥ ಹೆಣ್ಣು ಎಲ್ಲೂ ಹುಟ್ಟಿಲ್ಲ ನಿನ್ನಾಸೆಗೆ ನನ್ನ ಬಿಟ್ಟಿಲ್ಲ ಆ ಎಂಥ ಹೆಣ್ಣು ಗಜ ನಿಮ್ಮ

0: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
1: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
0: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ಇನ್ ಕಾರ್ಯಕ್ರಮ
1: ಇದೇ ದಿನಾಂಕ 29ರಂದು ಸೋಮವಾರ
0: ಮುಂಜಾನೆ 11ರಿಂದ 12 ಗಂಟೆಯವರೆಗೆ.
2: ಸಿದ್ಧಿಯ ಪರ್ವತ ಏರಲು ಸೋಪಾನ.
3: ಅವಳ ಅಂತರಂಗ ಚಿತ್ರದ ಗೀತೆ ಕೇಳಿಬರಲಿರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಆರಂಭದಲ್ಲಿ ಕೇಳಿ ಮೊಹರಾ ಚಿತ್ರದ ಗೀತೆ, ಹಾಡಿದ್ದಾರೆ ಕುಮಾರ್ ಸಾನು.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರಸೌರಭ 5 ವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ஆகாஷவாணி. ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು, ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಯಾರಾಮ್.

0: ಮಿತ್ರರೇ ನಮಸ್ಕಾರ. ಶಿಕ್ಷಣ ಅನ್ನೋದು ಯುವ ಜನರ ಒಂದು ಜೀವನದೊಳಗ ಬಹಳ ಮುಖ್ಯವಾದ ಅಂಗ. ಒಂದು ಹಂತದ ಶಿಕ್ಷಣ ಪಡೆದ ನಂತರ ನಾವೆಲ್ಲರೂ ಮುಖ ಮಾಡೋದು ಒಂದು ನೌಕರಿಯ ಕಡೆಗೆ, ಅಥವಾ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಕೆಲವರ ಹಂಬಲ ಕೂಡ ಇರ್ತದ. ಇಲ್ಲ ಅಂತಲ್ಲ, ಆದ್ರ ಆ ಉದ್ಯಮಕ್ಕ ಬೇಕಾದಂತಹ ಹಣಕಾಸನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು. ತಂದೆ ತಾಯಿ, ಪಾಲಕರು, ಪೋಷಕರು ಅವರು ಸಬಲರಾಗಿದ್ರ ನಮಗ ಕೊಡುವಂತಹ ಒಂದು ಸಾಧ್ಯತೆ ಇರ್ತದೆ, ಇಲ್ಲಾಂದ್ರ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮುಂದಿನ ಜೀವನ ಏನು ಅನ್ನೋದು ಪ್ರತಿಯೊಬ್ಬ ಯುವತಿ ಯುವಕನ ಒಂದು ಯೋಚನೆ ಆಗಿರ್ತದೆ. ಈ ಹಂತದೊಳಗ ನಾವು ಅನೇಕ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇರ್ತೀವಿ, ಆಮೇಲೆ ಬೇರೆ ಬೇರೆ ಮಾಧ್ಯಮಗಳೊಳಗ ನೋಡಿ ನಾವು ಆ ಬಗ್ಗೆ ನಮ್ಮ ಯೋಚನಾ ಲಹರಿ ಓಡ್ತಾ ಇರ್ತದ. ಹಂಗಾದ್ರ ಅವೆಲ್ಲವೂ ಅಧಿಕೃತನ? ನಾವು ಯಾವ ಕಡೆ ಹೋಗ್ಬೇಕು? ಯಾವ ರೀತಿಯ ನೌಕರಿ ಹತ್ತಿರ ನಾವು ಹೋಗ್ಬಹುದು? ಇದು ಅಧಿಕೃತನ, ಇದು ಅನಧಿಕೃತನ? ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಹೌದು ಯುವ ಮಿತ್ರರೇ, ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ನನ್ ಜೊತೆಗಿರುವಂತಹ ವರುಣ್. ಹಂಗಿದ್ರ ವರುಣ್ ಯಾರು? ಇವರು ಕರ್ನಾಟಕದ ಆರ್ಯ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ವರುಣ್ ಜಿಆರ್. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್, ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ವರುಣ್, ತಾವು ಸಾಕಷ್ಟು ಕ್ಷೇತ್ರಗಳೊಳಗ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ಯುವಕ, ಹಂಗಾಗಿ ಯುವ ಜನರಿಗೆ ಯುವ ಜನರಿಂದಲೇ ಹೇಳಿಸಿದಾಗ ಇನ್ನಷ್ಟು ಅದು ತಲೆಗೆ ಹೋಗಬಹುದು ಅಂತೇಳಿ ಒಂದು ಆಸೆ. ಅಂದ್ರೆ ಒಟ್ಟು ಯುವ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ತಾವು ಆರ್ಥಿಕ ಸಾಕ್ಷರತೆಯ ಕ್ಷೇತ್ರದೊಳಗ ಕಾರ್ಯ ಮಾಡ್ತಾ ಇದ್ದೀರಿ, ಮಹಿಳಾ ಸಬಲೀಕರಣದ ಕ್ಷೇತ್ರದೊಳಗ ಕೂಡ ಕಾರ್ಯ ಮಾಡ್ತಾ ಇದ್ದೀರಿ. ಅಂದ್ರ ಈಗ ಬೇರೆ ಬೇರೆ ತರಹದ ಕೇಂದ್ರ ಸರ್ಕಾರದ ಯೋಜನೆಗಳು ಇರ್ತಾವ, ಅವು ಏನು, ಯಾರಿಗೆ ಕೊಡ್ತಾರ, ಯಾರು ಆ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು, ಈ ಎಲ್ಲದರ ಬಗ್ಗೆ ತಾವು ಅರಿವು ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದ್ದೀರಿ. ಎಷ್ಟೋ ಮಹಿಳೆಯರು ಕಷ್ಟದೊಳಗಿರ್ತಾರ, ಆದ್ರ ಅವರಿಗೆ ಯಾವ್ಯಾವ ಯೋಜನೆಗಳವ, ನಾವು ಆ ಯೋಜನೆಗಳೊಳಗ ಭಾಗಿ ಆಗಬಹುದೇನು, ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದೇನು, ಈ ಎಲ್ಲ ವಿಚಾರಗಳು ಸಾಕಷ್ಟು ಗೊತ್ತಿರೋದಿಲ್ಲ. ತಾವು ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಲಿಮಿಟ್ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಆನ್ಲೈನ್ ವಂಚನೆಗಳು. ಯಾಕಂದ್ರೆ ಇವತ್ತ ನಮ್ಮ ಯುವ ಜನರು ಸಾಕಷ್ಟು ಉದ್ಯೋಗದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ, ಒಂದು ಪುಟ್ಟ ಉದ್ಯಮವನ್ನ ನಡೆಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದೊಳಗ ಇದೆಲ್ಲದರ ಬಗ್ಗೆ ಜಾಗರೂಕರಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಅನ್ನೋದು ಒಂದು ಪುಟ್ಟ ಸಂದೇಶ. ಹಂಗಾದ್ರೆ ನಮ್ಮ ಆನ್ಲೈನ್ ವಂಚನೆಗೆ ಒಳಗಾಗಬಾರದು ನಮ್ಮ ಯುವ ಜನರು ಅಂತಂದ್ರೆ, ಸರ್ಕಾರ ಯಾವ ಯಾವ ಉದ್ಯೋಗದ ಭರವಸೆಯನ್ನು ಕೊಡುವಂತಹ ಯೋಜನೆಗಳನ್ನ ಹಮ್ಮಿಕೊಂಡದ, ಅದರ ಬಗ್ಗೆ ಕೂಡ ಆ ನಂತರ ಮಾತಾಡೋಣ ಅಂತ. ಮೊದಲಿಗೆ ಈ ಜಾಬ್ ಅಂದ ತಕ್ಷಣ ನಾವು ಸಾಮಾಜಿಕ ಜಾಲತಾಣಗಳೊಳಗ ನೋಡೋದು ಪಾರ್ಟ್ ಟೈಮ್ ಜಾಬ್ಸ್, ತಕ್ಷಣನೆ ಕೊಡಿಸ್ಬಿಡ್ತೀವಿ, ನೀವೇನೋ ಮಾಡ್ತಾ ಇರ್ತೀರಿ ಮನೆಯೊಳಗ ಕುತ್ಕೊಂಡನೆ ನೀವು ಕೆಲಸ ಮಾಡಬಹುದು ಪಾರ್ಟ್ ಟೈಮ್ ಜಾಬ್ಗಳನ್ನ, ನಿಮಗ ಆರ್ಥಿಕವಾಗಿ ಒಂದಷ್ಟು ಸಹಾಯ ಆಗ್ತದ ಅನ್ನುವಂತಹ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತಾರೆ ನಮ್ಮ ಯುವ ಮಿತ್ರರು. ಈ ಸಂದರ್ಭದೊಳಗ ಅವರು ಯಾವ ರೀತಿಯ ಸ್ಪಂದನೆ ಇರಬೇಕು ನಮ್ಮ ಯುವಜನರದು ಅಂತ?
1: ಸೊ ಬೇಸಿಕ್ ಆಗಿ ಏನಂತಂದ್ರೆ ಮೇಡಮ್, ಅಧಿಕೃತ ಸಂಸ್ಥೆಗಳು, ನೀವ್ ಯಾವುದೇ ತರಹದ ಜಾಬ್ ಬಗ್ಗೆ ನೀವು ಸರ್ಚ್ ಮಾಡಿದಾಗ ಆನ್ಲೈನ್ ಅಲ್ಲಿ, ಅಧಿಕೃತ ಸಂಸ್ಥೆಗಳು ತಮ್ಮ ರೆಸ್ಯೂಮ್ ಅನ್ನು ಮೊದಲು ಪಡೆದು ಅವ್ರ ಆಫೀಸಿಗೆ ಇಂಟರ್ವ್ಯೂ ಅಂತ ಕರೀತಾರೆ. ಇದು ನೀವು ಮೂಲಭೂತವಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಇದು. ಅದೇ ಅನಧಿಕೃತ ಯಾವುದೇ ವೆಬ್ಸೈಟ್ ಗಳಿದ್ರು, ಜಾಬ್ಸ್ ಗಳಿದ್ರು, ಏನಾಗುತ್ತೆ ಅಂತಂದ್ರೆ ನಿಮಗೆ ಮೊದಲು ಅಮೌಂಟ್ ಕೇಳದ್ ಮಾಡ್ತಾರೆ, ಅಥವಾ ಒಂದು ಸ್ಕ್ಯಾನರ್ ಕಳಿಸಿ ವಿಶ್ ಪೇ ಮಾಡಿ ಆನಂತರ ನಾವು ನಿಮಗೆ ಇಂಟರ್ವ್ಯೂ ತಗೊಂತೀವಿ ಅಂತಾರೆ. ಈ ರೀತಿಯ ವಿಷಯಗಳು ಬಂದಾಗ ತಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು.
0: ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅದಕ್ಕೆ ನೀವು ಇಷ್ಟು ಪೇಮೆಂಟ್ ಅಂತ ಹೇಳ್ತೀವಿ, ಪೇ ಮಾಡ್ಬಿಡ್ರಿ, ಸ್ಕ್ಯಾನ್ ಮಾಡ್ರಿ ಅಂತ ಹೇಳ್ತಾರೆ.
1: ಹೌದು, ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಇದು ಯಾವ್ದೋ ಅನಧಿಕೃತ ಸಂಸ್ಥೆ ಆಗಿರುತ್ತೆ ಅಂತ. ಯಾಕೆ ಅಂತಂದ್ರೆ ಯಾವುದೇ ಅಧಿಕೃತ ಸಂಸ್ಥೆ ಆದ್ರೂ ತಮ್ಮ ರೆಸ್ಯೂಮ್ ನೋಡಿ, ತಮಗೆ ಇಂಟರ್ವ್ಯೂ ಮಾಡಿ, ಇಟ್ ಮೇ ಬಿ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು, ಇಂಟರ್ವ್ಯೂ ಮಾಡಿ ಆಫೀಸಿಗೆ ಕರ್ಸಾದ್ಮೇಲೆ ನಿಮಗೆ ಬೇರೆ ಬೇರೆ ತರದೆಲ್ಲ ಇರ್ತದೆ. ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅಮೌಂಟ್ ಪೇ ಮಾಡಿ ಆನಂತರ ನಾವು ಇದು ಮಾಡ್ತೀವಿ ಅಂದ್ರೆ ಅದು ಒಂದು ಅನಧಿಕೃತ ಸಂಸ್ಥೆ ಆಗಿರುತ್ತೆ. ನೀವು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಸಂಸ್ಥೆ ಕೆಲಸ ತಾವು ಪಡಿಬೇಕು ಅಂದ್ರೆ ಮೊದಲು ಆಫೀಸ್ಗೆ ವಿಸಿಟ್ ಮಾಡಿ, ಆಫೀಸ್ ಬಗ್ಗೆ ತಿಳ್ಕೊಳ್ಳಿ, ಅದು ಅಧಿಕೃತ ಸಂಸ್ಥೆಯನ್ನ ತಿಳ್ಕೊಳ್ಳಿ, ಆನಂತರ ತಾವು ಜಾಬ್ ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ.
0: ಒಂದು ಬಿಟ್ಟು 10 ಸಲ ಯೋಚನೆ ಮಾಡಬೇಕು, ಇದು ಅಧಿಕೃತವಾದ ಸಂಸ್ಥೆ ಹೌದೋ ಅಲ್ಲೋ, ಯಾವ ರೀತಿಯ ಜಾಬ್ ಗಳನ್ನ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ಯುವ ಜನರು ಮೊದ್ಲ ಯೋಚನೆ ಮಾಡಬೇಕು, ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕು ಅಂತೀರಿ ವರುಣ್. ಈಗ ಏನಾಗಿರ್ತದ ಅಂದ್ರೆ, ಒಂದೊಂದ್ಸಲ ಕಷ್ಟದ ಪರಿಸ್ಥಿತಿ ಇರ್ತದ ವರುಣ್, ಅಷ್ಟೆಲ್ಲ ಯೋಚನೆ ಮಾಡುವಂತಹ ಸಂದರ್ಭವೇ ಇರುವುದಿಲ್ಲ. ಯಾರೋ ಒಂದ್ ಕೆಲಸ ಕೊಡ್ತಾರ ಅಂತಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿ ಆ ಕೆಲಸವನ್ನ ಮಾಡ್ಕೊಂಡ್ಬಿಡೋಣ, ಮುಂದೆ ಯೋಚನೆ ಅಂತ ಇರ್ತದ. ಹಿಂಗಾಗಿ ಎಷ್ಟೋ ಸಲ ನಮ್ಮ ಯುವ ಜನರು ಕಷ್ಟದೊಳಗ ಸಿಲುಕಿ ಹಾಕಿಕೊಳ್ಳುವಂತಹ ಪ್ರಶ್ನೆ ಬರ್ತದೆ. ಅಂದ್ರೆ ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ಲ, ಆತರ ಈ ಕಷ್ಟದೊಳಗಿರುವಂತಹ ಯುವಕ ಇನ್ನೊಂದು ಕಷ್ಟದೊಳಗ ಸಿಲುಕಿ ಹಾಕೊಂಡ್ಬಿಡ್ತಾನೆ.

0: ಅಂದ್ರೆ ಈಗ ಆನ್ಲೈನ್ ವಂಚನೆ ಅಂತ ಇರ್ತದಲ್ಲ, ಅದಕ್ಕೆ ಸಿಕ್ ಹಾಕೊಂಡ್ ಬಿಟ್ಟಿರ್ತಾನ. ಈಗ ಸಿಕ್ ಹಾಕೊಂಡ್ ಬಿಟ್ಟ ಅಂದ್ಮೇಲೆ ಅವರು ಯಾವ ತರದ ಸ್ಟೆಪ್ ತಗೋಬೇಕು ಮುಂದ?
1: ಇವಾಗ ನಮ್ಮ ಬ್ಯಾಂಕ್ ಇಂದ ಒಂದು ಅಮೌಂಟ್ ಹೋಗಿದೆ, ನಮ್ದು ಅಮೌಂಟ್ ಕಟ್ ಆಗಿದೆ ಅಥವಾ ನಮಗೆ ಫ್ರಾಡ್ ಆಗಿದೆ ಅಂತ ತಿಳಿದ ತಕ್ಷಣ ಮೊದಲನೇದಾಗಿ ಮಾಡಬೇಕಾಗಿರೋ ವಿಷಯ 1930. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 1930 ಈ ನಂಬರಿಗೆ ನೀವು ಫಸ್ಟ್ ಕಾಲ್ ಮಾಡಿಬಿಟ್ಟು ತಮ್ಮ ಅಕೌಂಟ್ ನಂಬರ್, ತಮ್ಮ IFSC ಕೋಡ್ ಅನ್ನ ಹೇಳಿ, ಈ ರೀತಿ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಈ ಟೈಮಲ್ಲಿ ಡೆಬಿಟ್ ಆಗಿದೆ ಅನ್ನೋದನ್ನ ಮೊದಲು ತಿಳಿಸಬೇಕು. ಇದನ್ನ ನೀವು ಮೊದಲನೇ 24 hours ಒಳಗೆ ಮಾಡ್ಬೇಕು. ಇದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಈ ಗೋಲ್ಡನ್ ಅವರ್ ಒಳಗಡೆ ಮಾಡಿದ್ರೆ ತಮ್ಮ ಅಮೌಂಟ್ 100% ಗ್ಯಾರಂಟಿ RBI ನೀಡುತ್ತೆ, ವಾಪಸ್ ಬರೋದಕ್ಕೆ 100% ಗ್ಯಾರಂಟಿ RBI ಅಶ್ಯೂರ್ ಮಾಡಿರುತ್ತೆ. ಸೊ ಯಾವುದೇ ಫ್ರಾಡ್ ಗಳಾದ್ರೂ ಟೈಮ್ ವೇಸ್ಟ್ ಮಾಡಿಲ್ದೆ ಮೊದಲು 1930 ಅನ್ನೋ ನಂಬರಿಗೆ ತಾವು ಕಾಲ್ ಮಾಡಬೇಕು.
0: ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಕೊಟ್ಟಿರುವಂತಹ ಒಂದು
1: ಸಂಖ್ಯೆ ಮೇಡಮ್. ಸೊ ಇದು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂತ ಏನಿರುತ್ತಲ್ಲ ಆ ಡಿಪಾರ್ಟ್ಮೆಂಟ್ಗೆ ನಂಬರ್ ಹೋಗುತ್ತೆ. ಆ ನಂತರ ತಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕು, ಈ ರೀತಿ ನಮ್ಮ ಅಕೌಂಟ್ಗೆ ಫ್ರಾಡ್ ಆಗಿದೆ, ದಯವಿಟ್ಟು ನಮ್ಮ ಅಕೌಂಟ್ ನ ಫ್ರೀಸ್ ಮಾಡಿ ಅಂತ ನಾವು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು. ಸೊ 30 days ಬ್ಯಾಂಕ್ ಅದಕ್ಕೆ ಆಕ್ಷನ್ ನ ತಗೊಳುತ್ತೆ ಮೇಡಮ್.
0: ಇಲ್ಲಿ ಎರಡು ಮುಖ್ಯವಾದ ಅಂಶಗಳು, ಒಂದು 24 hours ಒಳಗೆ ನಾನು ಏನು ಅನಧಿಕೃತ ಸಂಸ್ಥೆಯ ಜೊತೆಗೆ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅಂತಂದ್ರೆ ತಕ್ಷಣನೇ 1930 ಅವರು ಕರೆ ಮಾಡಬೇಕು ಅನ್ನುವಂತದ್ದು. ಇವೆರಡು ಅಂಶಗಳು, ಒಂದು ಮೊದಲು ಅರ್ಥ ಮಾಡ್ಕೋಬೇಕು 24 hours ಕಾರ್ಯಪ್ರವೃತ್ತರಾಗಬೇಕು, ಇನ್ನೊಂದು ಈ ಸಂಖ್ಯೆ 1930 ಅನ್ನುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಂದಿನ ಕೆಲಸವನ್ನ ಮಾಡಬೇಕು. ಆಮೇಲೆ ಈಗ ಫೇಕ್ ಮೆಸೇಜಸ್ ಬರ್ತಾವಲ್ಲ ನಮ್ಮ ಮೊಬೈಲ್ಗಳಿಗೆ, ಬೇರೆ ಬೇರೆ ಜಾಲತಾಣಗಳು ಅಲ್ಲಿ ಆ ಮುಖಾಂತರ, ಬೇರೆ ಬೇರೆ ಆಪ್ಗಳ ಮುಖಾಂತರ ನಾವು ಎಷ್ಟೋ ಸಲ ಅವರಿಗೆ ನಮ್ಮ ಸಂಖ್ಯೆನ ಕೊಟ್ಟಿರುವುದೇ ಇಲ್ಲ, ಮೊಬೈಲ್ ನಂಬರೇ ಕೊಟ್ಟಿರುವುದಿಲ್ಲ, ಆದ್ರೂ ಕೂಡ ನಮ್ಮ ಮೊಬೈಲ್ಗೆ ಬರ್ತಾವ ಎಷ್ಟೋ ಫೇಕ್ ಮೆಸೇಜಸ್. ಆ ಬಗ್ಗೆ ಏನ್ ಹೇಳ್ತೀರಿ?
1: ಸೊ ಇದರಲ್ಲಿ ಹಲವಾರು ತರಹದ ಮೆಸೇಜ್ಗಳು ಬರ್ತಾ ಹೋಗುತ್ತೆ ಮೇಡಮ್. ಮೊದಲನೇದು ತಮಗೆ 70% ಆಫರ್ ಇದೆ, 80% ಆಫರ್ ಇದೆ ಅಂತ ವೋಚರ್ಸ್ ಗಳು ಬರುತ್ತೆ. ಆ ನಂತರ ನಿಮಗೆ ಈ ತರ ಸಬ್ಸಿಡಿ ಲೋನ್ ಇದೆ, ಒನ್ ಕ್ಲಿಕ್ ಅವೇ ಅಲ್ಲಿ ನಿಮಗೆ ಈ ರೀತಿಯ ಸಬ್ಸಿಡಿ ಸ್ಕೀಮ್ ಸಿಗುತ್ತೆ ಅಂತ. ಮತ್ತೆ ಹಲವಾರು ಲೋನ್ ಆಪ್ಸ್ ಗಳಿದಾವೆ, ಅದರಲ್ಲಿ 1% ಬಡ್ಡಿಯಲ್ಲಿ ನಿಮಗೆ 1,00,000 ಸಾಲ ಕೊಡ್ತೀವಿ, 2,00,000 ಸಾಲ ಕೊಡ್ತೀವಿ, 5 minutes ತಮ್ಮ ಅಕೌಂಟ್ಗೆ ಹಾಕ್ತಿವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಹಲವಾರು ವೆಬ್ಸೈಟ್ ಗಳಿನ ಫೇಕ್ ಲಿಂಕ್ಸ್ ಗಳು ಬರ್ತಾ ಹೋಗುತ್ತೆ. ಇದನ್ನ ಪ್ರೆಸ್ ಮಾಡಿ ಕೇವಲ 5 seconds ಒಳಗೆ ತಮ್ಮ ಅಕೌಂಟ್ ಅಲ್ಲಿರೋ ಪ್ರತಿಯೊಂದು, ಈವನ್ 1 rupee ಇದ್ರೂ ಅದನ್ನು ಕಟ್ ಮಾಡ್ಕೊಂತಾರೆ, ಇಟ್ ಮೇ ಬಿ 1 crore ಇದ್ರೂ ಕಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ತುಂಬಾ
0: ಹುಷಾರಾಗಿರಬೇಕು.
1: ಇನ್ನೊಂದೇನು ಆಘಾತಕಾರಿ ವಿಷಯ ಅಂದ್ರೆ, ನಿಮ್ಮ ಅಕೌಂಟ್ ಇಂದ ಯಾರು ಫ್ರಾಡ್ ಮಾಡಿರ್ತಿರಲ್ಲ ಆ ಅಕೌಂಟ್ ಇಂದ ಆಲ್ಮೋಸ್ಟ್ 10-15 ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ದಟ್ ಯಾರು ಸ್ಕ್ಯಾಮ್ ಮಾಡಿದಾರೆ, ಅಮೌಂಟ್ ಎಲ್ಲಿ ಹೋಯ್ತು ಅನ್ನೋದು ಹಿಡಿಯೋದನ್ನು ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನೇ ನೀವು ಲಿಂಕ್ಸ್ ಗಳು ಬಂದ್ರೂ ಅನ್ನೋ ತರ ಡೈರೆಕ್ಟ್ ಆಗಿ ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.
0: ಯಾವ ಆಪ್ ಮುಖಾಂತರ ಆದ್ರೂ ಬಂದಿರಲಿ,
1: ಯಾವುದೇ ಆಪ್ ಮುಖಾಂತರ ಇಟ್ ಒಂದು ಸರಿ ಅದು ಅನ್ಆಥರೈಸ್ಡ್ ಅನ್ನೋದಾದ್ರೆ ಆ ಲಿಂಕ್ ಗಳನ್ನ ಯಾವುದೇ ಕಾರಣಕ್ಕೂ, ಇವಾಗ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಲೋನ್ ಇದೆ ಅಂತ ಒಂದ್ ಲಿಂಕ್ ಏನೋ ಮೇಲ್ಗಡೆ PM ಯೋಜನಾ ಅಂತ ನನ್ನ ಫೋನಿಗೆ ಬ್ಯಾಂಕ್ ಅದು ಇದು ಅಂತ ಸುಮಾರು ಬಂದಿದೆ. ಸೊ ನಾನು ಅದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ನಿಮಗೆ ಇನ್ನೂ ಇಲ್ಲ ಇದು ರಿಯಲ್ ಇರ್ಬೋದು ಅನ್ಸಂದ್ರೆ ಡಿಲೀಟ್ ಮಾಡಿ, ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಕೇಳ್ಕೊಳ್ಳಿ ಮ್ಯಾನೇಜರ್
0: ಹೇಳ್ತಾರೆ.
1: ಮ್ಯಾನೇಜರ್ ದೇಲ್ ಬಿ ಹ್ಯಾಪಿ, ಯಾಕೆ ಅಂತಂದ್ರೆ ಅವರು ಇವಾಗ ಈ ತರ ಸ್ಕೀಮ್ ಬಂದು ಫಲಾನುಭವಿಗಳಿಗೆ ಅದು ಉಪಯೋಗ ಆಗ್ಲಿ ಅನ್ನೋದು ಅವ್ರ ತಲೆಯಲ್ಲೂ ಇರುತ್ತೆ. ಸೊ ಆದಷ್ಟು ಜಲ್ದಿ ಏನು ಅಂತಂದ್ರೆ ಆ ಸ್ಕೀಮ್ ಇದೆಯಾ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಯಾವುದೇ ಲಿಂಕ್ ಗಳು ಇಟ್ ಮೇ ಬಿ ಎನಿಥಿಂಗ್ ಯಾವ್ದೇ ಇರ್ಬೋದು ಅದನ್ನ ಓಪನ್ ಮಾಡಬೇಡಿ. ಕೆಲವೊಂದ್ಸರಿ ನಿಮ್ಮ KYC ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿಲ್ಲ ಅಂತಾನು ಬ್ಯಾಂಕಿನ ಮೆಸೇಜ್ ತರಾನೇ ಬರುತ್ತೆ. ಆ ರೀತಿ ಮೆಸೇಜ್ ಗಳು ಬಂದ್ರು ಯಾವುದೇ ಕಾರಣಕ್ಕೂ ಆ ಲಿಂಕ್ ನ ಓಪನ್ ಮಾಡಬೇಡಿ. ತಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಆ ತರ ಏನಾದ್ರೂ ಇದ್ರೆ ಮ್ಯಾನೇಜರ್ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನ ಪಡೀತಾರೆ, ನಿಮ್ಮ KYC ನ ಅಪ್ಡೇಟ್ ಮಾಡ್ತಾರೆ.
0: ಎಷ್ಟೋ ಸಲ ಮ್ಯಾನೇಜರ್ ಮಾತಾಡೋದು ನಿಮ್ಮ KYC ಅಪ್ಡೇಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರ, ತಕ್ಷಣ ಏನೋ ಒಂದ್ ಕ್ಷಣ ನಾವು ಗಲಿಬಿಲಿಗೊಂಡ್ ಬಿಡ್ತೀವಿ, ಹೌದಲ್ಲ ನಾನ್ ಬಹಳ ದಿನ ಆಯ್ತು ಬ್ಯಾಂಕಿಗೆ ಹೋಗ್ಲೇ ಇಲ್ಲ, KYC ಕಟ್ಲಿ ಮಾಡ್ಬಿಡೋದಾ ಅಂತ ಯೋಚನೆ ಬರ್ತದೆ. ಅದನ್ನ ನಾವು ಮೊದಲು ಯೋಚನೆ ಮಾಡಬೇಕು, ನಾವು ಯಾವ ಶಾಖೆ ಒಳಗೆ ನಮ್ಮ ಅಕೌಂಟ್ ಅದ ಅಲ್ಲಿ ಹೋಗಿ ನಾವು ಮಾಹಿತಿಯನ್ನ ಪಡ್ಕೋಬೇಕು.
1: ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ KYC ಸಹ ಯಾವುದೇ ಲಿಂಕ್ ಕಳ್ಸೋದಿಲ್ಲ ಮೇಡಮ್. ಯಾವುದೇ KYC ಅಪ್ಡೇಟ್ ಆಗ್ಬೇಕಂದ್ರೆ ಯಾವುದೇ ತರದ ಲಿಂಕ್ಸ್ ಗಳು ಬ್ಯಾಂಕ್ ಅವ್ರು ಕಳ್ಸೋದಿಲ್ಲ. ಇದೊಂದು ನಾನು ಹೇಳಕ್ ಇಷ್ಟ,
0: ಯಾವುದೇ ಬ್ಯಾಂಕ್ ಆಗಿರ್ಲಿ ಅವ್ರು ಯಾರು ಈ ತರ ಕಳ್ಸೋದಿಲ್ಲ. ಈಗ ಡಿಜಿಟಲ್ ಅರೆಸ್ಟ್ ಅನ್ನೋದು ಕೂಡ ಆತರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ, ನಿಮ್ದು ಡಿಜಿಟಲ್ ಅರೆಸ್ಟ್ ಆಗ್ಬಿಟ್ಟಿದೆ ನಿಮ್ ಮಗಂದು, ಹಾಗಾಗಿ ಇಷ್ಟು ದುಡ್ಡು ಕೊಟ್ರೆ ನಾವ್ ಈ ತರ ಅವ್ನ್ ಬಿಡಿಸ್ಕೊಡ್ತೀವಿ, ಈ ತರದ್ದು ಒಂದಷ್ಟು ಸಂದೇಶಗಳು ಬರ್ತಾ ಇರ್ತವೆ.
1: ಮೇಜರ್ ಆಗಿದ್ದು ಓಲ್ಡ್ ಏಜ್ ಪೀಪಲ್ಸ್ ಅಂದ್ರೆ ವಯಸ್ಸಾದವರಿಗೆ ಇದನ್ನ ತುಂಬಾ ಮಾಡ್ತಾ ಇದಾರೆ, ಯೂತ್ಸ್ ಗೂ ಕೂಡ ಮಾಡ್ತಾ ಇದಾರೆ. ಓಲ್ಡ್ ಏಜ್ ಅವ್ರಿಗೆ ಯಾವ ತರ ಮಾಡ್ತಿದಾರೆ ಅಂದ್ರೆ, ನಿಮ್ಮ ಮಗನ್ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಜನ ಅಥವಾ ಇದರಿಂದ ಸುಮಾರು ಸಿಮ್ ಕಾರ್ಡ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನಡೀತಾ ಇದೆ. ಅದೇ ರೀತಿ ಹಲವಾರು ತರ ಹೇಳ್ತಾರೆ, ಹಿಂಗಿಂಗ್ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿದೀವಿ, CBI ಆಫೀಸರ್ಸ್ ಇರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅದನ್ನ ಪಿಕ್ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಇವಾಗ ಏನ್ ವಯಸ್ಸಾದ

0: ಯಾರ ಇರ್ಲಿ ವಿಡಿಯೋ ಕಾಲ್ ಎತ್ತಿದ ಕೂಡಲೇ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೆಟಪ್ ಇರುತ್ತೆ. ಅಲ್ಲಿ ಕೂತಿರೋನು ಈವನ್ ಪೊಲೀಸ್ ಡ್ರೆಸ್ ವೇರ್ ಮಾಡಿರ್ತಾರೆ.
1: ಇದನ್ನ ನಮ್ಮ ಹಿರಿಯರು ಗಮನಿಸಬೇಕು.
0: ಅವ್ರು ಅದನ್ನ ನೋಡಿದ ಕೂಡಲೇ ಗಲಿಬಿಲಿ ಆಗ್ತಾರೆ, ಮೇಡಮ್ ಹೌದು ಇಲ್ಲಿ ರಿಯಲ್ ಆಗಿದೆಯಲ್ಲ, ಹೌದು ಕರೆಕ್ಟ್ ನಮ್ದು ಏನು ಅಂತ ಅವ್ರು ಫುಲ್ ಹೆದರಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೆದರದನ್ನ ನೋಡ್ಬಿಟ್ಟು ಇವ್ರು ಇದನ್ನೇ ಇನ್ನೂ ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಗೆ 5 ಲಕ್ಷ ಹಾಕಿ ಇವಾಗ ಇದನ್ನ ಇಲ್ಲೇ ರಿಸಾಲ್ವ್ ಮಾಡ್ತೀವಿ, 3 ಲಕ್ಷ ಹಾಕಿ ಇದನ್ನ ಇಲ್ಲೇ ಇವಾಗ ರಿಸಾಲ್ವ್ ಮಾಡ್ತೀನಿ. ಮತ್ತವರು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂತ ಅವ್ರ ಮಗನ್ ಕಾಲ್ ಮಾಡಕ್ ಹೋದ್ರೇನು, ಕಾಲ್ ಕಟ್ ಮಾಡ್ಬೇಡಿ, ಕಾಲ್ ಕಟ್ ಮಾಡ್ಬೇಡಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅವ್ರು ಕಾಲ್ ಕಟ್ ಮಾಡಕ್ಕೂ ಸಹ ಬಿಡೋದಿಲ್ಲ. ಒಂದು ಸರಿ ಕಾಲ್ ಕಟ್ ಆದ್ರೆ ಮತ್ತೆ ವಿತಿನ್ ಅ ಮಿನಿಟ್, ವಿತಿನ್ ಅ ಸೆಕೆಂಡ್ ಅವರು ಪುನಃ ಪುನಃ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ 1 ಸೆಕೆಂಡ್ ಕೂಡ ಟೈಮ್ ಬಿಡೋದಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಗಾಬರಿ ಮಾಡಿಸಿ ನಿಮ್ಮಿಂದ ಅಮೌಂಟ್ ಪಡೆಯಕ್ ನೋಡ್ತಾರೆ. ಇದಷ್ಟೇ ಅಲ್ಲದೆ ಇನ್ನ ಇವಾಗ ಯೂತ್ಸ್ ಯಾವ ತರ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ಇಂದ ಈ ತರ ಅನ್ಆಥರೈಸ್ ಸಿಮ್ ಗಳು ಪರ್ಚೇಸ್ ಆಗಿದೆ. ನೀವು ಇವಾಗ ಯಾವ್ದೇ ನಮಗೆ ಆಗಿಲ್ದಿರೋ ಕಂಟ್ರೀಸ್ ಗಳಿಗೆ ನಿಮ್ ಕಡೆಯಿಂದ ಫಂಡಿಂಗ್ಸ್ ಹೋಗ್ತಾ ಇದೆ, ಇಷ್ಟು ಇದು ಬಂದಿದೆ, ಅದಕ್ಕೋಸ್ಕರ ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಈ ರೀತಿ ಎಲ್ಲ ಅವ್ರಿಗೆ ಹೆದರಿಸ್ಬಿಟ್ಟು ಫಸ್ಟ್ ಅವ್ರು ಹೆದರೋ ತನಕ ಹೆದರಿಸ್ಬಿಟ್ಟು ಆ ನಂತರ ಅವ್ರ ಹತ್ರ ಅಮೌಂಟ್ ಕೇಳೋದನ್ನ ಶುರು ಮಾಡ್ತಾರೆ. ಮೇಡಮ್
1: ನಾವು ಮೊದಲೇ ಗಾಬರಿ ಆಗಬಾರದು, ಯಾವ್ದೋ ಇದು ಅನಧಿಕೃತವಾದ ಕರೆ ಇರಬಹುದು ಅಂತ ಯೋಚನೆ ಮಾಡಬೇಕು. ಆಮೇಲಷ್ಟೇ ನಾವು ಒಂದ್ ಸ್ವಲ್ಪ ನಿರಾತಂಕವಾಗಿ ಯೋಚನೆ ಮಾಡಿದಾಗ ಮಾತ್ರ ನಾವು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಯಾರೇ ಈ ತರ ಹೇಳಿದ್ರು ಅದನ್ನ ನಂಬಲೇಬಾರದು.
0: ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಮೇಡಮ್. ಯಾವುದೇ ಸಿಬಿಐ ಆಫೀಸರ್ ತಮಗೆ ವಿಡಿಯೋ ಕಾಲ್ ಅಥವಾ ಸ್ಕೈಪ್ ಕಾಲ್ ಈ ತರ ಯಾವುದನ್ನು ಮಾಡೋದಿಲ್ಲ.
1: ಮೊದ್ಲೇ ನಾವು ತಿಳ್ಕೊಂಡ್ ಬಿಡ್ಬೇಕು, ಈ ತರ ನಾವು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದೀನಿ, ಸಿಬಿಐ ಆಫೀಸರ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ಫೇಕ್ ಕಾಲ್ ಅಂತ ನಾವು ತಿಳ್ಕೊಂಡ್ ಬಿಡ್ಬೇಕು.
0: ಅದಕ್ಕೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಡಿಜಿಟಲ್ ಅರೆಸ್ಟ್ ಯಾವುದೇ ವಿಡಿಯೋ ಕಾಲ್ಸ್ ಬಂದ್ರು ತಾವ್ ರೆಸ್ಪಾಂಡೇ ಮಾಡಕ್ ಹೋಗ್ಬಿಡಿ. ಹಂಗೋ ಅವ್ರು ಮಾತಾಡಿದ್ರು ಅಂದ್ರೆ ಸೇಮ್ ಥಿಂಗ್ 1930 ಇದು ಕಂಪ್ಲೀಟ್ ಮಾಡಿ, ಅವರು ದೇ ವಿಲ್ ಟೇಕ್ ಆಕ್ಷನ್ ಅಷ್ಟೇ ಮೇಡಮ್.
1: ಆಗ್ಲೇ ಹೇಳಿದ್ರಿ ವರುಣ್, 1-24 ತಾಸಿನ ಒಳಗೆ 1930 ಕರೆ ಮಾಡಬೇಕು ಅಂತ, ಆಮೇಲೆ 30 ದಿನಗಳ ತನಕ ಕಾಯ್ಬೇಕು. ಅದು ನಿಮ್ ದುಡ್ಡು ಏನಾದ್ರೂ ಹೋಗಿತ್ತು ಅಂತಂದ್ರೆ ಮತ್ತೆ ನಿಮ್ಮ ಅಕೌಂಟ್ಗೆ ಬಂದ್ ಬೀಳ್ಬೇಕು. ಆತರ 30 ದಿನಗಳ ಆದ್ರೂ ಕೂಡ ಅದು ಮರಳಿ ಬರಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ?
0: ಸೊ ಇದಕ್ಕೆ 2021 RBI ಒಂಬಡ್ಸ್ಮನ್ ಅನ್ನೋ ಸ್ಕೀಮ್ ಸ್ಟಾರ್ಟ್ ಆಯ್ತು ಮೇಡಮ್. ಇದು ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕಿಗೂ ಅಪ್ಲೈ ಆಗುತ್ತೆ, ಪ್ರೈವೇಟ್ ಬ್ಯಾಂಕ್ಸ್ಗೂ ಅಪ್ಲೈ ಆಗುತ್ತೆ, ಅನಂತರ ಪೋಸ್ಟ್ ಆಫೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಹೇಗೆ ಅಂತಂದ್ರೆ, 30 ದಿವಸ ಆದ್ಮೇಲೂ ನಮಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ತರಹದ ಇವಾಗ ಮಾಹಿತಿ ಬರ್ತಾ ಇಲ್ಲ, ನಮ್ಮ ಅಮೌಂಟ್ ಏನಾಯ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ನಮಗೆ ರೆಸ್ಪಾಂಡ್ ಕೊಡ್ತಾ ಇಲ್ಲ ಅಂದ್ರೆ, ನಾವು ಬ್ಯಾಂಕಿಂಗ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ದ ಅವ್ರು ಏನೂ ಹೇಳ್ತಾ ಇಲ್ಲ ನಮಗೆ ಕರೆಕ್ಟ್ ಆಗಿ ಅಂದ್ರೆ, ನಾವು RBI ಒಂಬಡ್ಸ್ಮನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಇದನ್ನ ಕಂಪ್ಲೇಂಟ್ ಕೊಡೋಕ್ಕೆ ಹಲವಾರು ರೀತಿಯಲ್ಲಿ ಕೊಡ್ಬೋದು. ಮೊದಲನೇದು ಬಂದ್ಬಿಟ್ಟು 1-444-8 1-444-8 1-444-8 ಈ ನಂಬರ್ಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಇದು ಬೆಳಗ್ಗೆ 10-6 ಗಂಟೆ ತನಕನೂ ಇರುತ್ತೆ. ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ರೀತಿಯ ಒಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, 30 ಡೇಸ್ ಆದ್ರೂ ನಮ್ಮ ಅಮೌಂಟ್ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲ ಸರ್ ನಮ್ಮ ಹತ್ರ ಫೋನ್ ಇಲ್ಲ ಅಥವಾ ನನಗೆ ಫೋನ್ ಅಲ್ಲಿ ಮಾತಾಡೋದಕ್ ಬರೋದಿಲ್ಲ ಅಂತಂದ್ರೆ, ತಾವು ಇಮೇಲ್ ಕೂಡ ಮಾಡಬಹುದು. ಸೊ ಇಮೇಲ್ ಐಡಿ ಬಂದ್ಬಿಟ್ಟು cms.rbi.org.in ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, cms.rbi.org.in ಇದ್ರ ಮುಖಾಂತರ ಮೇಲ್ ಮಾಡಿ, ತಾವು ಕನ್ನಡದಲ್ಲಿ ಬೇಕಾದ್ರೂ ಮೇಲ್ ಮಾಡಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಮಾಡಬಹುದು, ಹಿಂದಿಯಲ್ಲಿ ಬೇಕಾದ್ರೂ ಮಾಡಬಹುದು,
1: ಯಾವುದೇ ಭಾಷೆಯನ್ನ ಬಳಸಬಹುದು,
0: ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾಡಬಹುದು. ಇಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಈ ರೀತಿ ಆಪ್ ಗಳು ಯೂಸ್ ಮಾಡಕ್ ಬರೋದಿಲ್ಲ ಅಂದ್ರೆ, ತಾವು ಒಂದ್ ಲೆಟರ್ ಕೂಡ ಮಾಡಬಹುದು, ತಾವು ಬೆಂಗಳೂರಿನ ಆಫೀಸ್ಗೆ ಮಾಡಬಹುದು, ತಾವು ಕನ್ನಡದಲ್ಲೇ ಬರೀಬಹುದು ಅಥವಾ ಇಂಗ್ಲಿಷ್ ಅಲ್ಲೇ ಲೆಟರ್ ಬರೀಬಹುದು ಅಥವಾ ಹಿಂದಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ತಾವು ಬರೆಯೋದಿಕ್ಕೆ ತಮಗೆ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿ ಆಫೀಸಿಗೆ ಕಳ್ಸಿದ್ರೆ ವಿತಿನ್ 15 ಡೇಸ್ ನಿಮಗೆ ರಿಪ್ಲೈ ಬರುತ್ತೆ. ಬಟ್ RBI ಒಂಬಡ್ಸ್ಮನ್ ಇಂದ ಒಂದು ರೂಲ್ ಇದೆ, ಈ ಕೇಸು ಅಥವಾ ಏನ್ ತಮಗೆ ಫ್ರಾಡ್ ಆಗಿರುತ್ತೆ ಇದು ಕೋರ್ಟಿಗೆ ಹೋಗಿರ್ಬಾರ್ದು. ತಾವು ಕೋರ್ಟಿಗೆ ಅಂತ ಹೋದ್ರೆ RBI ಅದರಲ್ಲಿ ಎಂಟ್ರಿ ಆಗೋದಿಲ್ಲ, RBI ಒಂಬಡ್ಸ್ಮನ್ ಅದ್ರಲ್ಲಿ ಮಧ್ಯೆ ಬರೋದಿಲ್ಲ. ಬಟ್ ಅದೇ ನೀವು ಕೋರ್ಟಿಗೆ ಹೋಗಿಲ್ಲ ಅಂದ್ರೆ 30 ದಿವಸದ ನಂತರ RBI ಒಂಬಡ್ಸ್ಮನ್ ಇಂದ ತಾವು ಕಂಪ್ಲೇಂಟ್ ಕೊಡಬಹುದು. ಆ ನಂತರ ಇದ್ರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, 100%-ಗೆ ಜನ RBI ಒಂಬಡ್ಸ್ಮನ್ ಇಂದ ಕಂಪ್ಲೇಂಟ್ ಕೊಟ್ಟಮೇಲೆ ಅವರ ಏನ್ ದಾಖಲೆಗಳು ಅಥವಾ ಅವ್ರದೇನ್ ಫ್ರಾಡ್ಗಳಾಗಿರುತ್ತೋ ಅದಕ್ಕೆ ಪರಿಹಾರನೂ ಕಂಡುಕೊಂಡಿರ್ತಾರೆ ಮ್ಯಾಮ್.
1: ಅಂತೂ ಯುವ ಜನರು ಈ ತರದ ಆನ್ಲೈನ್ ವಂಚನೆಗೆ ಒಳಗಾದ್ರೆ ಈ ತರದ ಸ್ಟೆಪ್ ಗಳನ್ನ ತಗೋಬೇಕು ಅಂತಂತೀರಿ. ಈಗ ಮನೆಯೊಳಗೆ ಇರ್ತಾರ ಯುವ ಜನರು ಇರಬಹುದು, ಮಕ್ಕಳು ಇರಬಹುದು, ಮಹಿಳೆಯರಿರಬಹುದು ಅಥವಾ ಹಿರಿಯರಿರಬಹುದು, ಅವರಿಗೆ ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ಕೊಡ್ರಿ, ಪ್ಯಾನ್ ಕಾರ್ಡಿನ ನಂಬರ್ ಕೊಡ್ರಿ ಅಂತ ಬರುವಂತಹ ಜನ ಇರ್ತಾರೆ, ಅವಾಗ ಏನ್ ಮಾಡ್ಬೇಕು?
0: ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಹೆಂಗೆ ಬೀಗ ಇರುತ್ತೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬೀಗ ಇದ್ದಂಗೆ,
1: ಆ ಕೈಯನ್ನ ಕೊಡ್ಲೇಬಾರ್ದು.
0: ಯಾವುದೇ ಕಾರಣಕ್ಕೂ ತಮಗೆ ಪರಿಚಯ ಇಲ್ದಿರೋರಿಗೆ ಅಥವಾ ಪರಿಚಯ ಇರೋರಿಗೂ ಕೂಡ ಯಾವತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಕೊಡ್ಬೇಡಿ. ಯಾಕೆ ಅಂತಂದ್ರೆ, ಆ ನಂಬರ್ ನ ಎಂಟ್ರಿ ಮಾಡಿ ತಮ್ಮ ಫೋನ್ ನಂಬರ್ ಇಂದ ಒಂದೇ ಒಂದು OTP ಅವ್ರು ತಗೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿರೋ ಪೂರ್ತಿ ಹಣ ವಿತಿನ್ ಸೆಕೆಂಡ್.

0: ಫ್ರೆಂಡ್ಸ್ ಅವ್ರು ತಗೋಬಹುದು. ಆ ನಂತರ ತಮ್ಮ ಬ್ಯಾಂಕ್ ಅಕೌಂಟ್ ನ ಪ್ರತಿ ಒಂದು ಆಕ್ಸೆಸ್ ನ ಪಡಿಬಹುದು ಅವರು. ಇವಾಗ ಉದಾಹರಣೆಗೆ ಯಾವ್ದೊಂದು ಬ್ಯಾಂಕಿಂದ ಆಪ್ ಇರುತ್ತೆ, ಯುಪಿಐ ಆಪ್ ಇರುತ್ತೆ, ಅದ್ರದ್ದು ಪೂರ್ತಿ ಆಕ್ಸೆಸ್ ಅವ್ರು ಪಡಿಬಹುದು. ತಮ್ಮ ಏನೇ ವಹಿವಾಟ್ ಬಂದ್ರು ಅವರು ಸಡನ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು.
1: ನಾವೇನೋ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು ಯುಪಿಐ ಆಪ್ ಗಳನ್ನ ಹಾಕೊಂಡಿರ್ತೀವಿ. ಹಂಗಾಗಿ ಅದನ್ನು ಕೂಡ ನಾವು ಬಹಳ ಜಾಗರೂಕರಾಗಿ ಇರಬೇಕು. ಯಾರ ಹತ್ರನು ಹೇಳ್ಕೊಂಡು
0: ತುಂಬಾ ಜಾಗರೂಕರಾಗಿರ್ಬೇಕು. ಮಕ್ಕಳ ಹತ್ರನು ಕೊಡಬಾರ್ದು ಮೇಡಮ್. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಮ್ಮ ಸ್ವಂತ ಮಕ್ಕಳ ಹತ್ರನೂ ಕೊಡಬಾರ್ದು. ಯಾಕಂದ್ರೆ ಮಕ್ಕಳನ್ನು ಕೂಡ ಇವಾಗ ಅಂಗಡಿ ಹತ್ರ ಏನೋ ಚಾಕ್ಲೇಟ್ ತಿನ್ನೋ ಆಸೆನೋ ಇನ್ನೊಂದೇನೋ ಇರ್ಬೋದು, ಆ ರೀತಿ ಫೋನ್ ತಗೊಂಡೋದಾಗ ಆ ಅಂಗಡಿಯಲ್ಲೂ ಅವ್ರಿಗೆ ಫ್ರಾಡ್ ಆಗೋ ಚಾನ್ಸಸ್ ಇರತ್ತೆ. ಅದಕ್ಕೋಸ್ಕರ ಯಾವುದೇ ತಮ್ಮ ಯುಪಿಐ ಲಿಂಕ್ ಆಗಿರ್ಬೋದು ಅಥವಾ ಯುಪಿಐ ಪಾಸ್ವರ್ಡ್ ಇರ್ಬೋದು ಅಥವಾ ತಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಅನ್ಆಥರೈಸ್ಡ್ ಪರ್ಸನ್ ಇವಾಗ ಯಾವುದೇ ಒಂದು ಕಂಪ್ನಿಯಿಂದ ಇರ್ಬರ್ಬೋದು, ಯಾರೇ ಬರ್ಬೋದು, ಅವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ನಾನು ಮಾತಾಡ್ತಾ ಹೇಳಿದೆ ವರುಣ್ ನಿಮಗೆ, ಮೊದಲು ಆನ್ಲೈನ್ ವಂಚನೆಗಳ ಬಗ್ಗೆ ಮಾತಾಡೋಣ, ಆಮೇಲೆ ಯುವಜನರಿಗೆ ಸರ್ಕಾರ ನೀಡುವಂತಹ ಅನೇಕ ಯೋಜನೆಗಳವ ಅದರ ಬಗ್ಗೆ ಮಾತಾಡೋಣ ಅಂತ. ಈಗ ಹೇಳ್ರಿ, ಸರ್ಕಾರದಿಂದ ಯಾವ ಯಾವ ಯೋಜನೆಗಳವ ಈ ಹಂತದೊಳಗ?
0: ನಾವು ಯೋಜನೆಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೇಡಮ್, ರಾಜ್ಯ ಸರ್ಕಾರ ಪ್ರತಿ ಒಂದು ಕರ್ನಾಟಕದಾದ್ಯಂತ ಇರೋ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಜಾಬ್ ಮೇಳಗಳನ್ನ ಮಾಡ್ತಾ ಇದಾರೆ.
1: ಬಹಳ ಮುಖ್ಯವಾದ ಮಾತು ಅದು.
0: ಸೊ ಯಾಕೆ ಅಂತಂದ್ರೆ ಆಲ್ಮೋಸ್ಟ್ 100 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು, ನಿಮಗೆ ಯಾವ ಸೆಕ್ಟರ್, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ತಮಗೆ ಐಟಿ ಕಂಪನೀಸ್ ಬರ್ತಾ ಇರುತ್ತೆ, ಅಥವಾ ನೀವು 10th ಪಾಸ್ ಆಗಿದ್ರು ಶೋರೂಮ್ಗಳು ಕೆಲವೊಂದು ಶೋರೂಮ್ಗಳು ಬರ್ತಾ ಇರುತ್ತೆ. ನಿಮಗೆಲ್ಲ 8th ಕ್ಲಾಸ್ ಇಂದ ಡಿಗ್ರಿ ಮಾಡಿರಕ್ಕಂತ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಕರ್ನಾಟಕ ಗವರ್ಮೆಂಟ್ ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೀವಿ, KSDC, ಇದ್ರ ಕಡೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಜಾಬ್ ಫೇರ್ಗಳನ್ನ ನಡೀತಾ ಇದೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಂದ ಶುರು ಆಗಿ ಆಲ್ಮೋಸ್ಟ್ ಜೂನ್ ಜುಲೈ ತನಕನು ನಡೀತಾ ಇರುತ್ತೆ. ಇದ್ರಲ್ಲಿ 100+ ಕಂಪನಿಗಳು ಬಂದು ಆಲ್ಮೋಸ್ಟ್ ಒಂದೊಂದು ಕಂಪನಿಗಳಿಗೆ ಇದೊಂದು ನಮಗೆ ಜಾಬ್ ಇಲ್ಲ ಅಂತ ಯೂತ್ಸ್ ಏನ್ ಹೇಳ್ತಾರೋ ಒಂದೊಂದು ಕಂಪನಿಗಳಿಗೆ 50, 100, 200 ಈ ರೀತಿ ಸುಮಾರು ಇದು ಬರುತ್ತೆ. ಎಷ್ಟೋ ಕಂಪನಿಗಳು ನಮಗೆ ಇಷ್ಟು ಜನ ಎಂಪ್ಲಾಯ್ಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಜಾಬ್ ಫೇರ್ ಇಂದ ಹೋಗಿರೋದು ಇದೆ. ಅದಕ್ಕೋಸ್ಕರ ನಾನು ಯೂತ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಾಬ್ ಫೇರ್ಸ್ ಹೋಗಿ ತಮ್ಮ ರೆಸ್ಯೂಮ್ ಅಟ್ಲೀಸ್ಟ್ ಒಂದು 50 ಕಾಪಿಗಳು ತಗೊಂಡೋಗಿ. ಯಾಕಂದ್ರೆ 100+ ಕಂಪನಿಗಳು ಬಂದಿರುತ್ತೆ, ತಮ್ಮ 50 ರೆಸ್ಯೂಮ್ಗಳನ್ನ ತಗೊಂಡೋಗಿ ತಮಗೆ ಯಾವ್ದು ಸೂಟ್ ಆಗುತ್ತೆ, ತಾವು ಇವಾಗ ಡಿಗ್ರಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಕಂಪನಿಗಳು ಯಾವ್ದು,
1: ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ವಾಲಿಫಿಕೇಶನ್. ಅಂದ್ರೆ ವಿದ್ಯಾರ್ಹತೆ ಯಾವುದೇ ಇರಬಹುದು, ಎಲ್ಲಾ ವಿದ್ಯಾರ್ಹತೆ ಹೊಂದಿದವರಿಗೂ ಕೂಡ SSLC ಇಂದ ಹಿಡಿದು PUC ಆಗಿರಬಹುದು, ಪದವಿ ಆಗಿರಬಹುದು, ಅಥವಾ ಸ್ನಾತಕೋತ್ತರ ಪದವಿ ಇರಬಹುದು,
0: ಎಲ್ಲರಿಗೂ ತರಗತಿ ಪಾಸ್ ಆದವರಿಗೂ ಕೂಡ ಅದ್ರಿಗೆ ತಕ್ಕಂತ ಜಾಬ್ ರೋಲ್ಗಳಿದೆ ಮೇಡಮ್. ಅದಕ್ಕೋಸ್ಕರ ಏನ್ ಹೇಳಕ್ ಇಂಥದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇವಾಗ ನಾವೇನ್ ಅನ್ಕೊಂತೀವಿ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ ಇಂಡಿಯಾದಲ್ಲಿ, ಕೆಲಸ ಸಿಗ್ತಾ ಇಲ್ಲ, ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ತೀವಿ. ಬಟ್ ಕಂಪನೀಸ್ ಎಷ್ಟೋ ಜನ ಎಂಪ್ಲಾಯ್ಸ್ ಬೇಕು ಅಂತ ಇವತ್ತಿಗೂ ತುಂಬಾ ಒದ್ದಾಡ್ತಾ ಇದೆ.
1: ಸ್ಪರ್ಧೆ ಇದೆ, ನಿಜವಾಗ್ಲೂ ಸ್ಪರ್ಧೆ ಅದ. ಆದ್ರೆ ಸ್ಪರ್ಧೆಯೊಳಗೆ ನಾವು ಕೂಡ ಸನ್ನದ್ಧರಾಗಿ ಮುನ್ನುಗ್ಗಬೇಕು.
0: ನಾವು ಅದನ್ನ ಫಸ್ಟ್ ಏನೇನಿದೆ, ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದನ್ನ ತಿಳ್ಕೋಬೇಕು, ಹೋಗ್ಬೇಕು ಅವಾಗ, ಸೋ ದಟ್ ನಮಗೆ ಏನೇನಿದೆ ಅಂತ ಅರ್ಥ ಆಗುತ್ತೆ. ನಾವು ಫಸ್ಟ್ ವಿ ಶುಡ್ ಟ್ರೈ, ಏನೇ ಮಾಡಬೇಕು ಅಂದ್ರೆ ನಾವು ಟ್ರೈ ಮಾಡಿದ್ರೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಅನ್ನೋದು ನ್ಯೂಸ್ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಬ್ ಫೇರ್ಸ್ ಇದೆ, ಏನೋ ಒಂದು ಪಕ್ಕ ಡಿಸ್ಟಿಕ್ ಅಂದ್ರೆ 70-80 ಕಿಲೋಮೀಟರ್ಸ್ ಇರುತ್ತೆ. ಇವಾಗ ನೀವು ಒಂದು ದಿವಸ ಹುಬ್ಳಿಯಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಹೋಗಿ ಹಾವೇರಿಯಲ್ಲಿ ಜಾಬ್ ಫೇರ್ ನಡೆದ ಕೊಡಿ, ನೆಕ್ಸ್ಟ್ ದಾವಣಗೆರೆ ಕೊಡಿ, ಅಥವಾ ಬೆಂಗಳೂರಲ್ಲಿ ಇರ್ಕೊಡಿ. ಈ ರೀತಿ ಎಲ್ಲಾ ಜಾಬ್ ಫೇರ್ಸ್ ಅಟೆಂಡ್ ಮಾಡಿ ಅವಾಗ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಜಾಬ್ ಪ್ಲೇಸ್ಮೆಂಟ್ ಆಗಿ ಆಗತ್ತೆ ಅಂತ ಹೇಳಕ್ ಇಷ್ಟ.
1: ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂತಹ ಈ ಉದ್ಯೋಗ ಮೇಳಗಳ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಮತ್ತು ಉದ್ಯೋಗ ಮೇಳಗಳಿಗೆ ಹೋಗಿ ನಮಗೆ ಇರುವಂತಹ ವಿದ್ಯಾರ್ಹತೆಯನ್ನ ಹೇಳಿ ನಮ್ಮ ರೆಸ್ಯೂಮೆ ತೋರಿಸಿ ನಾವು ನಮಗೆ ಬೇಕಾದಂತಹ ಉದ್ಯೋಗಗಳನ್ನ ಪಡ್ಕೋಬಹುದು ಅಂತೀರಿ.
0: ಇನ್ನೊಂದ್ ಏನಂತದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹುಬ್ಳಿಯಲ್ಲಿ ಜಾಬ್ ಫೇರ್ ನಡೀತು, ಅಲ್ಲಿ ಅಟೆಂಡ್ ಮಾಡಿದ್ವಿ. ಹಾವೇರಿಯಲ್ಲಿ ಇದೆ, ಆ ಡಿಸ್ಟಿಕ್ ಅವ್ರು ಮಾತ್ರ ಅಟೆಂಡ್ ಮಾಡಬಹುದು, ನಾವು ಮಾಡಕ್ ಆಗಲ್ಲ ಅನ್ನೋದನ್ನು ಕೆಲವು ವಿದ್ಯಾರ್ಥಿಗಳ ತಲೆಯಲ್ಲಿ ಇದೆ. ಅದನ್ನ ಫಸ್ಟ್ ತೆಗ್ದಾಕಿ ಅಂತ ಹೇಳ್ತೀನಿ. ಕರ್ನಾಟಕದಾದ್ಯಂತ ಎಲ್ಲೇ ನಡೆದ್ರು ನೀವು ಯಾವುದೇ ಜಿಲ್ಲೆಯಲ್ಲಿ ಹೋಗುನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾವುದೇ ಇದ್ರಲ್ಲಿ ಹೋದ್ರು ನೀವು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ತಾವು ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ಹಲವಾರು ಕಂಪನಿಗಳ ಇಂಟರ್ವ್ಯೂನ ಫೇಸ್ ಮಾಡಬಹುದು, ಹಾಗೂ ಜಾಬ್ ಕೂಡ ಪಡೆಯಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
1: ಈ ನಿಟ್ಟಿನೊಳಗ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋಣ ಅಂತಿದ್ರಿ ವರುಣ್, ಆ ಬಗ್ಗೆ ಹೇಳ್ರಲ್ಲ.
0: ಮುದ್ರಾ ಯೋಜನಾ, PMEGP, ಈ ರೀತಿ ಹಲವಾರು ಸ್ಕೀಮ್ ಇದೆ ಮೇಡಮ್. ಮುದ್ರಾ ಯೋಜನಾದ ಏನಂತಂದ್ರೆ, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅಂತಂದ್ರೆ, ಇವಾಗ ನಮ್ಮ ಹತ್ರ ಆಸ್ತಿ ಇದ್ರೆ ಮಾತ್ರ ನಾವು ಲೋನ್ ತಗೊಳಕ್ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ, ನಮಗೆ ಲೋನ್ ಸಿಗೋದಿಲ್ಲ ಅನ್ನೋದು ತಮ್ಮ ತಲೆಯಲ್ಲಿ ಇರ್ಬೋದು. ಕೇವಲ ನಿಮ್ಮ ಅಂಗಡಿಯ ಕರೆಂಟ್ ಬಿಲ್ಲು ಮತ್ತು ತಮ್ಮ ಅಂಗಡಿ ಇವಾಗ ಗ್ರಾಮ ಪಂಚಾಯತಿ ಒಳಗೊಂಡಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್, ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಡೆಯಿಂದ ಅಲ್ಲಿದೊಂದು ಲೈಸೆನ್ಸ್, ಇದು ಇಷ್ಟೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವೊಂದು ಬ್ಯಾಂಕ್ ಇಂದ ಲೋನ್ ಪಡಿಬಹುದು. ಅಪ್ ಟು 20 ಲ್ಯಾಕ್ಸ್ ತನಕ 20 ಲಕ್ಷದವರೆಗೆ ಈ ಲೋನ್ ನ ಪಡಿತಾ ಹೋಗ್ಬೋದು. ಅದು ಹೇಗ್ ಕೊಡ್ತಾರೆ ಅಂತಂದ್ರೆ, ತಮ್ಮ ವಹಿವಾಟನ್ನ ನೋಡ್ತಾರೆ. ನೀವು ಪ್ರತಿ ತಿಂಗಳು ಎಷ್ಟು ಇವಾಗ ವಹಿವಾಟ್ ನಡೆಸ್ತಾ ಇದ್ದೀರಾ, ಇವಾಗ ನಂದು ವರ್ಷಕ್ಕೆ 10 ಲಕ್ಷ ನಡೆಯುತ್ತೆ, ನನಗೆ 20 ಲಕ್ಷ ಲೋನ್ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ. ಆ ವಹಿವಾಟ್ ಎಷ್ಟು ನಡೀತಿದೆ, ವಹಿವಾಟ್ ನಡೆಸೋಕ್ಕೋಸ್ಕರ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಲ್ಲಿ ತನಕ ಲೋನ್ಸ್ ನ ಕೊಡ್ತಾ ಹೋಗ್ತಾರೆ.

0: ಸೊ ಇದನ್ ಪಡಿಯಕ್ಕೋಸ್ಕರ ಮೈನ್ ಆಗಿ ಏನಿರ್ಬೇಕಪ್ಪ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು, ತಮ್ಮ ಫರ್ಮ್ ಕರೆಂಟ್ ಅಕೌಂಟ್ ಇರ್ಬೇಕು. ಆ ಕರೆಂಟ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೋ ಸೊ ಆ ಬ್ಯಾಂಕ್ ಅಲ್ಲಿ ಪಡಿಬಹುದು ಮೇಡಮ್.
1: ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಈ ಸಾಲ ಯೋಜನೆ ಇದು.
0: ಹೌದು, ಇದಕ್ಕೆ ಯಾವುದೇ ತರದ ಅಡಪತ್ರ ಅಂದ್ರೆ ಯಾವುದೇ ಆಸ್ತಿ ಇರಬೇಕು ಅಂತ ನೀವು ಟೆನ್ಷನ್ ತಗೊಳ್ಳೋದೇ ಇಲ್ಲ. ತಾವೊಂದು ಕ್ಯಾಂಟೀನ್ ಓಪನ್ ಮಾಡಿರ್ಬೋದು ಅಥವಾ ಒಂದು ದಿನಸಿ ಅಂಗಡಿ ಓಪನ್ ಮಾಡಿರ್ಬೋದು, ಈ ರೀತಿ ಯಾವುದೇ ಅಂಗಡಿಗಳು ಮಾಡಿದ್ರು ತಾವು ಪಡಿಬಹುದು. ಇಲ್ಲ ನಮಗ್ ಬರೋದಿಲ್ಲ, ನಮ್ದು ಒಂದು ಸಣ್ಣ ಅಂಗಡಿ ಇದೆ ನಮಗ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಈವನ್ ಒಂದು ಕಾಫಿ ಟೀ ಶಾಪ್ ಮಾಡೋದಕ್ಕೂ ಈ ಲೋನ್ ನ ಎಲಿಜಿಬಿಲಿಟಿ ಇರುತ್ತೆ ಪಡೆಯೋದಕ್ಕೆ. ಸೊ PMEGP ಬಂದು ಸರ್ವಿಸ್ ಸೆಕ್ಟರ್ ಗೆ. PMEGP ಹೇಗ ವರ್ಕ್ ಆಗುತ್ತೆ ಅಂದ್ರೆ ತುಂಬಾ ವಿಶೇಷತೆ, 25% to 35% ಸಬ್ಸಿಡಿನೂ ಸಿಗುತ್ತೆ ಈ ಸ್ಕೀಮ್ ಅಲ್ಲಿ. ಸೊ ರೂರಲ್ ವುಮೆನ್ಸ್ ಅಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡುವಂತ ಇವಾಗ ಹೆಣ್ಮಕ್ಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಣ್ಣದಾಗಿ ಹೇಳ್ಬೇಕಂದ್ರೆ ಒಂದು ರೊಟ್ಟಿ ಮಾಡೋ ಮಿಷಿನ್ ತಗೋಬೇಕು, ಅವರು 10 lakh ಆ ಮಿಷಿನ್ ಇರುತ್ತೆ, ಅವ್ರಿಗೆ ಅದರಲ್ಲಿ 25% to 35% ತನಕ ಸಾಲ ಮನ್ನಾ ಆಗುತ್ತೆ. 6.5 lakh ಅಥವಾ 7.5 lakh ಏನ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಬಡ್ಡಿ ಮತ್ತು ಅಸಲು ಕಟ್ಕೊಂಡೋದ್ರೆ ಸಾಕು. ಈ ರೀತಿ 25% to 35% ತನಕ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಸರ್ವಿಸ್ ಸೆಕ್ಟರ್ ಇಟ್ ಮೇ ಬಿ ಬರೀ ಇವಾಗ ಇದಿಷ್ಟೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ಬಂದ್ರೆ ಒಬ್ರು ಸ್ಟಾರ್ಟ್ಅಪ್ ಓಪನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅವರು ಸಹ ಈ ತರ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬಹುದು.
1: ಯುವತಿನೇ ಆಗಿರಬಹುದು, ಯುವಕರೇ ಆಗಿರಬಹುದು, ಯಾರಾದ್ರೂ ಕೂಡ ಈ ಮುದ್ರಾ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳಿ.
0: ಮುದ್ರಾ ಮತ್ತೆ PMEGP ಎರಡನ್ನು ಪಡಿಬಹುದು ಮೇಡಮ್.
1: ಬರುಣೀಗ ನಾವೆಲ್ಲರೂ ವ್ಯವಹಾರ ಮಾಡುವಾಗ ಈ ATM ಕಾರ್ಡ್ಗಳನ್ನ ಬಳಸುವಂತಹ ಒಂದು ರೂಢಿ ನಮ್ಗೆ ಆಗ್ಬಿಟ್ಟದೀಗ. ಹಂಗಾಗಿ ಈ ATM ಕಾರ್ಡ್ಗಳನ್ನ ಬಳಸುವಾಗ ಕೂಡ ಕೆಲವೊಮ್ಮೆ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇರ್ತದ, ಅದು ಯಾವ ರೀತಿ ಇರ್ತದ, ನಾವು ಅದರಿಂದ ಹೆಂಗ್ ಹೊರಗೆ ಬರಬೇಕು?
0: ಇದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ ಮೇಡಮ್, ಇವಾಗ ವಯಸ್ಸಾದ ಹಳ್ಳಿ ಜನರು ಅಥವಾ ಸಿಟಿ ಜನರು ಇರ್ಬೋದು ವಯಸ್ಸಾದವರು, ಅವ್ರಿಗೆ ATM ಯೂಸ್ ಮಾಡೋದು ಅಷ್ಟು ಜ್ಞಾನ ಇರೋದಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರೆ, ಅಲ್ಲೇ ಅಕ್ಕಪಕ್ಕ ಜನ ಬಂದಿರ್ತಾರೆ, ಅವ್ರ ಕೈಯಲ್ಲಿ ATM ಗಳನ್ನ
1: ಸ್ವಲ್ಪ ತೆಗೆದುಕೊಡಪ್ಪ ಹಣ ಅಂತ ಹೇಳ್ತಾರೆ,
0: ಆ ರೀತಿ ಹೇಳ್ತಾರೆ, ಅವ್ರಿಗೆ ಪಿನ್ ಸಹ ಹೇಳ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ, ಎಷ್ಟೋ ಸರಿ ಉದಾಹರಣೆಗೆ ಒಂದು ಕೇಸ್ ಅನ್ನ ನಾನು ಹೇಳ್ತೀನಿ, ಇವಾಗ ಇದೇ ರೀತಿ ಒಬ್ರಿಗೆ ಕೊಟ್ಟಿದ್ದಾರೆ, ಆ ನಂತರ ಅಲ್ಲೇನಾಗಿದೆ, ಈ ತರ ಹಣ ಬಂದಿಲ್ಲ ತಾತ ಅಥವಾ ಹಣ ಬಂದಿಲ್ಲ ಅಂಕಲ್ ಅಂತ ಅವ್ರು ಹೇಳಿದ್ದಾರೆ. ಸೊ ಹಣ ಬಂದಿಲ್ಲ ಅಂತ ಹೇಳಿದ ಕೂಡಲೇ ಅವ್ರ ATM ನ ವಾಪಸ್ ತಗೊಂಡೋಗಿದ್ದಾರೆ, ಬಟ್ ಇವರು ಅದರಿಂದ 10,000 ಡ್ರಾ ಮಾಡ್ಕೊಂಡು ಆತ ಇಟ್ಕೊಂಡಿದ್ದಾನೆ. ಈ ರೀತಿ ವಂಚನೆಗಳಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ನ ಅಸೈನ್ ಮಾಡಿರ್ತಾರೆ, ಯಾವುದೇ ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್. ಅವರಿಗೆ ATM ಇಂದ ಹಣ ತೆಗೆಯೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಬ್ಯಾಂಕ್ ಅದು ಅವರಿಗೆ ಟ್ರೈನ್ ಮಾಡಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಅಮೌಂಟ್ ತಗೊಂತೀರಾ ಅಂದ್ರೆ, ಅದು ಸಣ್ಣ ಅಮೌಂಟ್ ಇರ್ಬೋದು, 100 rupees ಇರ್ಬೋದು, 1,000 rupees ಇರ್ಬೋದು, ಗೊತ್ತಿಲ್ದಿರೋ ಮೂರನೇ ವ್ಯಕ್ತಿಗೆ ATM ನ ಕೊಟ್ಟು ಪಿನ್ ನ ಹೇಳಿದ್ರೆ ಏನಾಗುತ್ತೆ ತೊಂದ್ರೆ ಅಂತಂದ್ರೆ, ಆ ATM ಅಲ್ಲಿ ಮುಂದೆ 16-digit ನಂಬರ್ ಇರುತ್ತೆ, ಆನಂತರ ಹಿಂದೆ CVV ಪಿನ್ ಅಂತ ಇರುತ್ತೆ. ಇದಿಷ್ಟನ್ನು ಎಂಟರ್ ಮಾಡಿದ್ರೆ, ಆ ನಂತರ ಪಿನ್ ಕೂಡ ಹೊಡೆದ್ರೆ, ತಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಪೂರ್ತಿನೂ ಅವರು ಆನ್ಲೈನ್ ಮೂಲಕ ತಗೊಳ್ಳೋ ಚಾನ್ಸಸ್ ಕೂಡ ತುಂಬಾ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಯಾವುದೇ ATM ಇರೋ, ಅದು ನ್ಯಾಷನಲೈಸ್ ಆಗಿರ್ಬೋದು, ಪೋಸ್ಟ್ ಬೈ ಆಫೀಸ್ ಇಂದ ATM ಇರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಬ್ಯಾಂಕ್ಸ್ ಇಂದಿರ್ಬೋದು, ಎಲ್ಲೇ ಹೋದ್ರೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೊ ಅವರ ಹೆಲ್ಪ್ ತಗೊಳ್ಳಿ, ಅವರ ಹೆಲ್ಪ್ ತಗೊಂಡ್ಬಿಟ್ಟು ಇಷ್ಟು ಅಮೌಂಟ್ ತಗೋಬೇಕು ಈ ರೀತಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ರೆ ಅವ್ರು ಇದ್ ಮಾಡ್ತಾರೆ. ಆನಂತರ ಪಿನ್ ಕೇವಲ 4-digit ನಂಬರ್ ಇರುತ್ತೆ, ಯಾವುದೇ ATM ಇಂದ ಇರಬಹುದು, ಕೇವಲ 4-digit ಪಿನ್
1: ನೆನಪಿನಲ್ಲಿ ಇಟ್ಕೋಬಹುದು,
0: ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಆದಷ್ಟು ನಂಬರ್ಸ್ ಅಲ್ಲೇ ATM ಅಲ್ಲಿ ಮುಂದ್ಗಡೆನೆ ಅದನ್ನ ಇದಿರುತ್ತೆ, ಅದನ್ನ ಪ್ರೆಸ್ ಮಾಡಿ. ಈವನ್ ಇವಾಗ ಬ್ರೈನ್ ಲಿಪಿಯಲ್ಲೂ ಕೂಡ ಇರುತ್ತೆ, ತುಂಬಾ ಜನ ಕಣ್ಣು ಕಾಣಿಲ್ದಿರೋರಿಗೆ ಅದನ್ನ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಅಂತ ಪ್ರತಿಯೊಂದು ನಂಬರ್ ಮೇಲೆ ಬ್ರೈನ್ ಲಿಪಿಯಲ್ಲೂ ಇರುತ್ತೆ. ಸೊ ಅವ್ರು ಟಚ್ ಮಾಡಿದ ಕೂಡ ಆ ನಂಬರ್ ಯಾವ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಕಣ್ಣು ಕಾಣಿಸ್ತಾ ಇಲ್ಲ ನಮಗೆ ಅಂತ ಯಾರಿಗೂ ಕೊಡೋ ಬದಲು ನೀವು ಇದೊಂದು ಮಾಹಿತಿ ತಿಳ್ಕೊಳ್ಳಿ, ATM ನಂಬರ್ಸ್ ಮೇಲೆ ಬ್ರೈನ್ ಲಿಪಿ ಕೂಡ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಅಂದ್ರೆ ವಿಶೇಷ ಚೇತನರು ಕೂಡ ಯಾವುದೇ ವಂಚನೆಗೆ ಒಳಗಾಗ್ಲಾರ್ದೇನೆ ನಮ್ಮ ಜಾಗರೂಕತೆಯೊಳಗೆ ನಾವು ಇರಬಹುದು ಅಂತ ಬ್ರೈನ್ ಲಿಪಿ ಕಲ್ತಿದ್ರು ಅಂತ.
0: ಭಾರತ ಸರ್ಕಾರ ಹೇಗ್ ಮಾಡಿದ್ರೆ, ಇನ್ನೂ ಕೆಲವೊಂದು ವಿಷಯಗಳು ಹೇಳಿದ್ರೆ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ. ಈವನ್ ರೈಲ್ವೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕಂಬಿಗಳ ಮೇಲೆ ಯಾವ ಪ್ಲಾಟ್ಫಾರ್ಮ್ ನಂಬರ್ ಅನ್ನೋದು ಗೊತ್ತಾಗುತ್ತೆ, ಆ ರೀತಿ ಬ್ರೈನ್ ಲಿಪಿಯಲ್ಲಿ ಇದಿರುತ್ತೆ. ಆ ನಂತರ 500 rupees ನೋಟ್ ಇರ್ಬೋದು, 1,000 rupees ನೋಟ್, 2,000 rupees ನೋಟ್ ಇರ್ಬೋದು, ಅಥವಾ 100 rupees ನೋಟ್, ಇದರಲ್ಲೂ ಸಹ ಬ್ರೈನ್ ಲಿಪಿಯಲ್ಲಿ ಇರುತ್ತೆ. ವಿಶೇಷ ಚೇತನರು ಇದರಲ್ಲಿ ಯೂಸ್ ಮಾಡ್ಕೋಬಹುದು,
1: ಇದರ ಲಾಭವನ್ನ ಪಡ್ಕೋಬಹುದು ಅಂತ ಹೇಳ್ತೀರಿ. ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ವರುಣ್, ಆದ್ರೂ ಕೂಡ ನಮ್ಗೇನೋ ತೊಂದರೆ ಅದ, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಯಾರು ಇಷ್ಟಪಟ್ರ ಅವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹಾ ಮೇಡಮ್, 9482182848. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 9480218248. ತಮಗೆ ಯಾವುದೇ ಡೌಟ್ಸ್ ಇರ್ಬೋದು ನಾವು ಅದ್ರ ಬಗ್ಗೆನೆ ಒಂದು ಕಾರ್ಯಕ್ರಮನೂ ಮಾಡಿಕೊಡ್ತೀವಿ. ಇವಾಗ ಯಾಕೆ ಅಂತಂದ್ರೆ ತಮ್ಮ ಆರ್ಥಿಕ ಭದ್ರತೆ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ತಾವು ಯಾವುದೇ ಕ್ವಶನ್ಸ್ ನಮ್ಮ ಕೇಳಬಹುದು.
1: ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತನ್ನೋದೇ ನಮ್ಮ ಯುವ ಜನರ ತುಡಿತ. ಆ ನಿಟ್ಟಿನೊಳಗೆ ಹೆಜ್ಜೆ ಇಡ್ತಾ ಹೋದಂಗ ಅಲ್ಲಲ್ಲಲ್ಲೇ ವಂಚನೆಗಳು ಕಾಣಿಸ್ಕೊಳ್ತಾ ಇದ್ದಾಗ ನಾವು ಹೆಂಗ ಎಚ್ಚರಗೊಳ್ಬೇಕು, ಯಾವ ರೀತಿ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಜೊತೆಗೆ ಒಂದು

0: ಆ ತರದ ವಂಚನೆಗೆ ನಾವು ಒಳಗಾದ್ರೆ ಅದರಿಂದ ಹೆಂಗ್ ಹೊರಗ್ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅಲ್ಲದೆ ಯಾವುದೇ ಮಾಹಿತಿ ಆಗಿರಬಹುದು ಅವ್ರು ಪಡಿಬೇಕು ಅಂತಂದ್ರೆ ಈ ಬಗ್ಗೆ ಅವರು ನಾವು ಈಗ ಹೇಳಿದಂತಹ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು.
1: ಯೂತ್ಸ್ ಇವಾಗ ಎಷ್ಟು ಫ್ರಾಡ್ ಬಗ್ಗೆ ಇದಾಗ್ತಾ ಇದಾರೋ ಅಷ್ಟೇ ಜನ ಸೋಷಿಯಲ್ ಮೀಡಿಯಾನ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಹೇಗೆ ಅಂತಂದ್ರೆ ಇವಾಗ ಒಬ್ಬ ಯೂತ್ ಇವಾಗಿನ ಸ್ಟಡೀಸ್ ಕಂಪ್ಲೀಟ್ ಮಾಡ್ಬಿಟ್ಟು ಅವರೊಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರೆ ರೀಲ್ಸ್ ಮಾಡೋದ್ರ ಮೂಲಕ ಅವ್ರ ಬಿಸ್ನೆಸ್ ನ ಗ್ರೋ ಮಾಡ್ಕೊಂತಿದ್ದಾರೆ. ಇವಾಗ ಶಿವಮೊಗ್ಗದಲ್ಲೇ ನಾನು ಕೆಲವಾರು ಅಂಗಡಿಗಳನ್ನ ನೋಡಿದ್ದೀನಿ. ಒಂದು ಬ್ರಾಂಚ್ ಇರೋಂಥವ್ರು ರೀಲ್ಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಪ್ಯುಲಾರಿಟಿ ಪಡೆದು ಹಲವಾರು ಶಾಖೆಗಳನ್ನ ಮಾಡಿ ನಡೆಸ್ತಾ ಇದ್ದಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ.
0: ಖಂಡಿತ ವರುಣ್, ಒಂದು ಸಕಾರಾತ್ಮಕ ಅಂಶ ಅದ, ಅದನ್ನ ನಾವು ತಿಳ್ಕೊಂಡು ಮುಂದುವರಿಯೋಣ, ನಾವು ಕೂಡ ಯಶಸ್ವಿ ಆಗೋಣ ಅಂತ ಹೇಳ್ತೀರಿ. ಇಷ್ಟೊತ್ತು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ನಮ್ಮ ಶ್ರೋತೃಗಳ ಪರವಾಗಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್.
2: ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಕುರಿತಂತೆ ಇದುವರೆಗೂ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವರುಣ್ ಜಿಆರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಇಂದಿನ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
7: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
8: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
7: ಏನಾಯ್ತೆ ಸವಿ?
9: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
10: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
9: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
7: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
11: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಧಾರವಾಡ ಸಮಯ 11:07. ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳ ಮೇಲೆ ನಾಳೆಯ ಪ್ರಸಾರ ಬೆಳಗ್ಗೆ 5:55 ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಕೆಳಗುರೆ ಇನ್ನು ಮುಂದೆ 11:10 FM ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮ್ಮೆಲ್ಲ ಕೆಳಗುರಿಗೂ ಶುಭರಾತ್ರಿ. ಜೈ ಹಿಂದ್.

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹಲೋ, 1 2 3 4, ದಿಸ್ ಇಸ್ ಟಾಕ್ ಸ್ಟುಡಿಯೋ ಅನೌನ್ಸ್ ಮೈಕ್ ನಂಬರ್ 2. ನೌ ದ ಟೈಮ್ ಈಸ್ 5 ಅವರ್ಸ್ 12 ಮಿನಿಟ್ಸ್ 20 21 22 23 ಸೆಕೆಂಡ್ಸ್.